ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ, ವೈಶಾಖ ಮಾಸದ 31ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 21ನೇ ತಾರೀಕು ಗುರುವಾರ. ಈಗ ಸಮಯ ಸರಿಯಾಗಿ 5:58:40. ಪ್ರಿಯ ಕೇಳುಗರೆ, ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ವಿಭಿನ್ನ ಪಕ್ಷಿಗಳು, ಅಂದರೆ ಒಮ್ಮೆ ಹಾರಿ ಹೋದರೆ ಮತ್ತೆಂದೂ ಹಿಂದಿರುಗಿ ಬರೋದಿಲ್ಲ. ಶುಭ ನುಡಿಯೊಂದಿಗೆ ನಮಸ್ಕಾರ, ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ, 6:45 ಭಾವಗೀತೆಯೊಂದು ಮೂಡಿಬರಲಿದೆ, 6:50 ಆರೋಗ್ಯ ಬಿಂದು, ಮಲಬದ್ಧತೆಗೆ ಕಾರಣ ಹಾಗೂ ಪರಿಣಾಮಗಳನ್ನು ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:30 ಸೇವಾ ಮಾಹಿತಿ, 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ನಲ್ನುಡಿ ಡಾಕ್ಟರ್ ಎಚ್ ಪಾಂಡುರಂಗ ವಿಠಲ ಅವರಿಂದ. 9:10 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 9:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. 10:00 ಹಲೋ ಡಾಕ್ಟರ್ ಆರೋಗ್ಯದಾರಿವು ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಕೀಲು ಮೂಳೆ ಮತ್ತು ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರ ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ. 11:00 ಜನಪದ ಗೀತೆಗಳನ್ನು ಆಲಿಸುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಕುರಿತ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ಇವರನ್ನು ಸಂದರ್ಶಿಸುತ್ತಾರೆ ಶಿಲ್ಪಾ ಹೆಚ್ಎಂ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂಗಮೇಶ್ ಅವರು ನಡೆಸಿದ ಸಂದರ್ಶನ ಮೂಡಿಬರಲಿದೆ. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ದೊಡ್ಡಹುಂಡಿ ರಾಜಣ್ಣ ಅವರಿಂದ ಪ್ರಧಾನಮಂತ್ರಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಆತ್ಮನಿರ್ಭರ ಭಾರತ ಯೋಜನೆ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಉಲ್ಲಾಸ ಕಾರ್ಯಕ್ರಮ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ನಮ್ಮ ನಿಲಯದಿಂದ 4:00 ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ಚಂದ್ರೌಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಜಗಳೂರು ತಾಲೂಕು ನಿಬಗೂರಿನ ಗಂಗಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ, ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ಪದ್ಮಾವತಿ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನ ಕೇಳಿ.

ಹಾಕುವಿರಿ. ಹಾಗೆ ರೈತರಿಗೆ ಸಲಹೆ, ಜನಪದ ಗೀತೆಗಳು, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಕೂಡ ಮೂಡಿಬರಲಿದೆ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ರಾತ್ರಿ 8:00ಗೆ ಜನರಂಜನಿ, ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳು. 8:45ಕ್ಕೆ ವಚನಗಳು ಮೂಡಿಬರಲಿವೆ. 9:15ಕ್ಕೆ ಲಘು ಸಂಗೀತ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30ಕ್ಕೆ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿಗಳಾದ ಜನಪದ ವಿದ್ವಾಂಸರಾದ ಡಾ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 10:00ರಿಂದ 11:00ವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: America's 250th birthday with partners in India. In a video message shared ahead of his visit, Mr. Rubio said that India is the world's largest democracy and US is world's oldest, so the US look forward to celebrating it together. In IPL cricket, Kolkata Knight Riders defeated Mumbai Indians by 4 wickets at their home ground Eden Gardens last night to keep playoff hopes alive. In today's fixture, Gujarat Titans will take on Chennai Super Kings at Narendra Modi Stadium in Ahmedabad at 7:30 p.m. Gujarat Titans have already qualified for the playoffs, while the Chennai Super Kings are eyeing for the fourth spot in the points table. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಭಕ್ತಿಗೀತೆಗಳ ಜೊತೆ ಒಂದು ದೇಗುಲದ ದರ್ಶನವನ್ನು ಕೂಡ ನಾವಿವತ್ತು ಮಾಡೋಣ. ಭಾರತದಲ್ಲಿರುವ ಪುರಾತನ ಕೆಲವೊಂದು ದೇವಾಲಯಗಳು ಇಂದಿಗೂ ವೈಜ್ಞಾನಿಕ ತರ್ಕಕ್ಕೆ ನಿಲುಕದಂತಹ ನಿಗೂಢತೆಯನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿವೆ. ವಾಸ್ತುಶಿಲ್ಪಿಯ ಕೈಚಳಕದಲ್ಲಿ ನಿರ್ಮಿಸಲ್ಪಟ್ಟ ಅಚ್ಚರಿಯನ್ನುಂಟು ಮಾಡುವ ದೇಗುಲಗಳಲ್ಲಿ ಒಂದು ತೆಲಂಗಾಣದಲ್ಲಿರುವ ಛಾಯಾ ಸೋಮೇಶ್ವರ ಮಂದಿರ. ಈ ಮಂದಿರದ ವಿಶೇಷತೆ ಏನು ಅನ್ನುವಂಥದ್ದನ್ನು ನಾನು ತಿಳಿಸ್ತೇನೆ. ಆರಂಭದಲ್ಲಿ ಕೇಳೋಣ ಗೋಪಾಲದಾಸರ ಕೃತಿ, ಚಂದ್ರಿಕಾ ಪಿ ಅವರ ಧ್ವನಿಯಲ್ಲಿದೆ, ರಥವನೇರಿದ ರಾಘವೇಂದ್ರ ರಾಯ ರಥವನೇರಿದ.

ತೆಲಂಗಾಣದ ನಲ್ಗೊಂಡ ಜಿಲ್ಲೆಯ ಪನಗಲ್ನಲ್ಲಿರುವ ಚೋಳರಿಂದ ನಿರ್ಮಿಸಲ್ಪಟ್ಟ ಛಾಯಾ ಸೋಮೇಶ್ವರ ದೇಗುಲದ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಮೇಲೆ ದಿನವಿಡೀ ಬೀಳುವಂತಹ ನೆರಳು ಇಲ್ಲಿನ ವಿಶೇಷತೆಯಾಗಿದೆ. ಸಾಮಾನ್ಯವಾಗಿ ನೆರಳು ಹೊತ್ತನ್ನು ಆಧರಿಸಿ ಹಿಂದೆ ಮುಂದೆ ನೇರ ಹೀಗೆಲ್ಲ ಉಂಟಾಗುತ್ತೆ. ಆದರೆ ಇಲ್ಲಿ ನೆರಳು ಸ್ಥಿರವಾಗಿದ್ದು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಸಮಯದಲ್ಲಿ ಮಾತ್ರ ಗೋಚರವಾಗುತ್ತೆ. ಹಾಗಾಗಿ ಇಲ್ಲಿಯ ಛಾಯಾ ಸೋಮೇಶ್ವರ ಅನ್ನುವ ಹೆಸರಿಗೂ ಕೂಡ ಇದೇ ಕಾರಣ ಆಗಿದೆ. ಛಾಯಾ ಸೋಮೇಶ್ವರ ಮಂದಿರದ ಮತ್ತೊಂದು ವಿಶೇಷತೆ ಏನು ಅಂತ ಅನ್ನೋದಾದರೆ, ಮೂರು ಗರ್ಭಗುಡಿಗಳು, ಇದನ್ನ ತ್ರಿಕುಟಾಲಯಂ ಅಂತ ಹೇಳಿ ಕರೆಯಲಾಗುತ್ತೆ. ಈ ಗರ್ಭಗುಡಿಗಳಲ್ಲಿ ಒಂದು ಪಶ್ಚಿಮಕ್ಕೆ ಇದೆ. ಒಂದು ಗರ್ಭಗುಡಿಯಲ್ಲಿ ಒಂದು ಕಂಬದ ನೆರಳು ದಿನವಿಡೀ ಶಿವಲಿಂಗದ ಮೇಲೆ ಬೀಳ್ತಾನೆ ಇರುತ್ತೆ. ಈ ದೇವಾಲಯದಲ್ಲಿ ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿನಲ್ಲೂ ನಿಂತು ದೇವರ ದರ್ಶನ ಮಾಡಬಹುದು. 12ನೇ ಶತಮಾನದಲ್ಲಿ ಕುಂದೂರು ಚೋಳರು ವಿನ್ಯಾಸಗೊಳಿಸಿದ ಈ ಸುಂದರವಾದ ದೇವಾಲಯದ ವಾಸ್ತುಶಿಲ್ಪವು ಅದ್ಭುತವಾಗಿದ್ದು, ವಾಸ್ತುಶಿಲ್ಪಿಗಳ ಸೃಜನಶೀಲತೆ ಆಲೋಚನೆಗಳಿಗೆ ವೈಜ್ಞಾನಿಕ ತಂತ್ರಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಆರ್ಎನ್ ಜಯಗೋಪಾಲ್ ಅವರು ರಚಿಸಿರುವ ಗೀತೆಗೆ ಸಂಗಡಿಗರೊಂದಿಗೆ ದನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಇದೇ ನೋಡಿ ಮಂತ್ರಾಲಯ, ರಾಯರು ನೆಲೆಸಿಹ ಪುಣ್ಯ ನಿಲಯ.

ಛಾಯಾಸೋಮೇಶ್ವರ ದೇವಾಲಯದ ಸಂಕೀರ್ಣವು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸಂಕೇತಿಸುತ್ತೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಗಣೇಶನನ್ನು, ಇನ್ನೊಂದು ಬದಿಯಲ್ಲಿ ನಾಗದೇವತೆಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಇಲ್ಲಿಯ ಮತ್ತೊಂದು ಅಚ್ಚರಿಯ ಸಂಗತಿ ಏನು ಅಂತ ಅನ್ನೋದಾದರೆ, ಗರ್ಭಗುಡಿಯ ಶಿವಲಿಂಗದ ಎದುರು ಯಾರಾದರೂ ನಿಂತರೆ ಶಿವಲಿಂಗದ ಹಿಂದೆ ಅವರ ನೆರಳನ್ನು ಎರಡು ಭಂಗಿಗಳಲ್ಲಿ ಕಾಣಬಹುದು. ಈ ದೇವಾಲಯದ ಬಲಭಾಗದಲ್ಲಿರುವ ವಿಷ್ಣುವಿನ ದೇವಾಲಯದಲ್ಲಿ ಗರ್ಭಗುಡಿಯ ಎದುರಾಗಿ ನಿಂತು ಕೈ ಬೀಸಿದರೆ ಅದು ಐದು ನೆರಳುಗಳಾಗಿ ಗೋಚರಿಸುತ್ತದೆ.

ಸುತ್ತೆ. ಮಹಾಶಿವರಾತ್ರಿ, ಆಷಾಢದಲ್ಲಿ ಬರುವ ಏಕಾದಶಿ ಹಾಗೂ ಕಾರ್ತೀಕ ಮಾಸದಲ್ಲಿ ಇಲ್ಲಿ ವಿಶೇಷ ಪೂಜೆ ನೆರವೇರಲಾಗುತ್ತೆ. ಆ ಸಮಯದಲ್ಲಿ ಸಹಸ್ರಾರು ಭಕ್ತರು ಬಂದು ಇಲ್ಲಿ ಸೇರ್ತಾರೆ. ವಾಸ್ತುಶಿಲ್ಪ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿರುವ ಛಾಯಾ ಸೋಮೇಶ್ವರ ದೇವಾಲಯ. ಗುರುವೆಂಬೆನೆ ಹಲಬರ ಮಗ, ಲಿಂಗವೆಂಬೆನೆ ಕಲುಕುಟಿಗನ ಮಗ, ಪ್ರಸಾದವೆಂಬೆನೆ ಒಕ್ಕಲಿಗನ ಮಗ. ಅಂಬಿಗರ ಚೌಡಯ್ಯ ಅವರ ವಚನ ಶ್ರೀರಕ್ಷ ಅರವಿಂದ ಅವರ ಕಂಠಸಿರಿಯಲಿದೆ.

0: ಇರುವುದೊಂದೇ ಬದುಕು, ಇರುವಾಗಲೇ ಬದುಕು. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಕೇಳ್ತಾ ಇದ್ದೀರಿ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳುವಿರಿ.
2: ರಾಷ್ಟ್ರೀಯತೆ, ವಾಸಸ್ಥಳ, ಲಿಂಗ, ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ, ಬಣ್ಣ, ಧರ್ಮ, ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ, ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ, ಮಾನವೀಯತೆ ಅಥವಾ ಮಾನವತೆ, ಮಾನವ ಕಲ್ಯಾಣ, ಮಾನವ ಧರ್ಮ, ಮಾನವತಾವಾದ, ಮಾನವತಾವಾದಿಗಳು, ಮಾನವೀಕರಣ, ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ, ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ, ಜೀವಲೋಕ, ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ, ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತ

0: ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM.

0: ಇದುವರೆಗೂ ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗೆ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ ಶೇಕಡ 1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಶೇಕಡ 1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ. ಮೈಲ್ ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನ್ ಅವರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 gram ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲ್ ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 liter ಹಾಕಿಬಿಟ್ಟು ಒಟ್ಟು ಅಂದರೆ 50 liter ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 liter ನೀರಾಗುತ್ತೆ, ಸುಣ್ಣಕ್ಕೂ 50 liter ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 liter ದ್ರಾವಣ ರೆಡಿ ಆಗುತ್ತೆ. ಈ 100 liter ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461 ಸಂಪರ್ಕಿಸಿ. ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ.

ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಒಂದು ಭಾವಗೀತೆ, ರಾಘವೇಂದ್ರ ಪಿ ಇಟಗಿ ಅವರು ರಚಿಸಿರುವ ಗೀತೆಗೆ ದನಿಯಾಗಿದ್ದಾರೆ ಮಾಲತಿ ಶರ್ಮಾ.

ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಪದ್ಮಾವತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕೇಳಿ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ

0: ಭಾವಗೀತೆಯೊಂದನ್ನು ಕೇಳಿದಿರಿ. ಗಮನಿಸಿ, 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು, ಮಲಬದ್ಧತೆಗೆ ಕಾರಣ ಹಾಗೂ ಪರಿಣಾಮಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ.
1: ಮಲಬದ್ಧತೆ ಎಂದರೆ ಮಲ ನೀರಿನಂಶವಿಲ್ಲದೆ ಗಟ್ಟಿಯಾಗಿ ದೊಡ್ಡ ಕರುಳಿನಿಂದ ಸರಾಗವಾಗಿ ಹೊರಹೋಗುವಲ್ಲಿ ವಿಫಲವಾಗುವುದು. ಕೆಲವು ಸಾರಿ ಗಟ್ಟಿ ಮಲದೊಟ್ಟಿಗೆ ರಕ್ತಸ್ರಾವದಾಗುವುದುಂಟು. ಇದಕ್ಕೆ ಕಾರಣ ಗಟ್ಟಿಯಾದ ಮಲವನ್ನು ಹೊರಹಾಕುವಾಗ ದೊಡ್ಡ ಕರುಳಿನ ಒಳ ಮೃದು ಪದರು ಹರಿದು ಹೋಗಿ ರಕ್ತಸ್ರಾವವಾಗುವುದುಂಟು. ಮಲಬದ್ಧತೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ, ದೇಹಕ್ಕೆ ನೀರಿನಂಶ, ನಾರಿನಂಶ ಹಾಗೂ ದೈಹಿಕ ವ್ಯಾಯಾಮ ಕಡಿಮೆಯಾದಲ್ಲಿ ಕಾಡುವ ಮಲಬದ್ಧತೆಯನ್ನು ಅಟೋನಿಕ್ ಮಲಬದ್ಧತೆ ಎನ್ನುತ್ತೇವೆ. ನರ ದೌರ್ಬಲ್ಯದಿಂದ, ಮಾನಸಿಕ ಒತ್ತಡ, ಅತಿಯಾದ ಧೂಮಪಾನ, ಜೀರ್ಣಾಂಗಕ್ಕೆ ಆಗದ ಹಾಗೂ ಉರಿಯುವಂತಹ ಪದಾರ್ಥಗಳ ಸೇವನೆಯಿಂದ ಬರುವ ಮಲಬದ್ಧತೆಗೆ ಸ್ಪಾಸ್ಟಿಕ್ ಮಲಬದ್ಧತೆ ಎಂದು ಕರೆಯುತ್ತೇವೆ. ಮಲಬದ್ಧತೆ ಕಾಣಿಸುವ ಲಕ್ಷಣಗಳೆಂದರೆ ತಲೆನೋವು, ಲೇಪನೆಯಾದಂಥ ನಾಲಿಗೆ ಕೋಟೆಡ್ ಟಂಗ್, ವಾಸನೆ ಭರಿತ ಉಸಿರಾಟ, ಹಸಿವು ಕಡಿಮೆಯಾಗುವುದು ಕಾಣಿಸಿಕೊಳ್ಳುತ್ತವೆ. ಮಲಬದ್ಧತೆಯನ್ನು ಮೊದಲ ಹಂತದಲ್ಲೇ ಸರಿಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಇದು ಇತರೆ ಅಪಾಯಕಾರಿ ಕಾಯಿಲೆಗಳಾದ ದೊಡ್ಡ ಕರುಳಿನ ಕ್ಯಾನ್ಸರ್, ಮೂಲವ್ಯಾಧಿ, ಗ್ಯಾಸ್ಟ್ರೈಟಿಸ್ ಹಾಗೂ ಇತರ ಚರ್ಮ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ದಿನನಿತ್ಯದ ದೈಹಿಕ ಕೆಲಸ ಕಾರ್ಯಗಳನ್ನು, ದೈಹಿಕ ವ್ಯಾಯಾಮ ಹಾಗೂ ಸರಿಯಾಗಿ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಅತ್ಯವಶ್ಯಕ. ಮೊಟ್ಟ ಮೊದಲಿಗೆ ನೀರನ್ನು ಎದ್ದ ತಕ್ಷಣ ಕನಿಷ್ಠ ಪಕ್ಷ 1-1.5 liter ಕುಡಿಯಬೇಕು. ನಿಯಮಗಳನ್ನು ಪಾಲಿಸಬೇಕು ಅತ್ಯವಶ್ಯಕ. ಹೆಚ್ಚಿನ ನಾರಿನಂಶ ಇರುವ ಆಹಾರ, ಸಾಕಷ್ಟು ಪ್ರಮಾಣದಲ್ಲಿ ನೀರು, ಪಾನೀಯಗಳನ್ನು ಸೇವಿಸಬೇಕು. ಕೊಬ್ಬಿನಂಶ, ಸಕ್ಕರೆ ಹಾಗೂ ಮಸಾಲೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ನೀರನ್ನು ಎದ್ದ ತಕ್ಷಣ 1 liter ಕುಡಿಯಬೇಕು. ಧಾನ್ಯಗಳನ್ನು ಹೊಟ್ಟಿನ ಸಮೇತ ಬಳಸಬೇಕು. ಉದಾಹರಣೆ, ಹಿಟ್ಟನ್ನು ಜರಡಿ ಹಿಡಿಯದೆ, ಪಾಲಿಶ್ ಮಾಡಿಸದೆ ಅಕ್ಕಿ ಅಥವಾ ಕುಸುಬಲಕ್ಕಿ ಉಪಯೋಗಿಸಬೇಕು. ಮೈದಾ, ಸಕ್ಕರೆ, ಕೊಬ್ಬಿನಿಂದ ತಯಾರಿಸಿದ ಕೇಕ್ಗಳು, ಬರ್ಫಿಯಗಳು, ಬ್ರೆಡ್ಗಳು ಹಾಗೂ ಇನ್ನಿತರ ಬೇಕರಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ನಾರಿನಂಶ, ನೀರಿನಂಶ ಇರುವ ಎಲ್ಲಾ ಸೊಪ್ಪು ತರಕಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ಹಣ್ಣುಗಳಲ್ಲಿ, ಅದರಲ್ಲೂ ಪೇರಳೆ, ಪಪ್ಪಾಯಿ, ದಾಳಿಂಬೆ, ಬಾಳೆಹಣ್ಣು, ಸೇಬು, ಮಾವು, ಊಟದ ಮುಂಚೆ ತರಕಾರಿಗಳಿಂದ ತಯಾರಿಸಿದ ಬಿಸಿ ಸೂಪ್ ಅನ್ನು ಸೇವಿಸಬೇಕು. ಟೊಮ್ಯಾಟೊ, ಪಾಲಕ್, ಕ್ಯಾರೆಟ್ ಅನ್ನು ಸೇರಿಸಿ ಸಣ್ಣಗೆ ಮಿಕ್ಸಿ ಮಾಡಿ ಸೋಸಿದ ನಂತರ ನಿಂಬೆಹಣ್ಣಿನ ರಸ ಸಮೇತ ದಿನಕ್ಕೆ 1 ಬಾರಿ ಕುಡಿಯಿರಿ. ಇದು ಕೂಡ ತುಂಬಾ ಪ್ರಯೋಜನಕಾರಿ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಕಡ್ಡಾಯವಾಗಿ ವರ್ಜಿಸಬೇಕು. ಗಟ್ಟಿ ಹಿಟ್ಟಿನ ಪದಾರ್ಥಗಳು, ತಂಗಳು, ಹಳಸಿದ ಪದಾರ್ಥಗಳು, ಅತಿಯಾದ ಮಾಂಸಾಹಾರ, ಹುರುಳಿ, ಉದ್ದು, ಕಡಲೆಕಾಳು, ಎಳ್ಳು, ಬಟಾಣಿ, ಬದನೆ, ಅವರೆಕಾಳು, ಆಲೂಗಡ್ಡೆ, ನೇರಳೆ, ಹುಣಸೆ, ಸೀಬೆಹಣ್ಣು ಕೂಡ ವರ್ಜಿಸಬೇಕು. ಹಾಲು, ಟೀ, ಕಬ್ಬಿನ ಹಾಲು ಮತ್ತು ಮೊಸರು ಕಡ್ಡಾಯವಾಗಿ ವರ್ಜಿಸಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು, ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಕಡ್ಡಾಯವಾಗಿ ವರ್ಜಿಸಬೇಕು. ಮಿತವಾದ ಆಹಾರ ಸೇವನೆ ಹಾಗೂ ಶ್ರಮದ ಕೆಲಸ ಮಾಡುವವರಿಗೆ ಮಲಬದ್ಧತೆ ಭಯವಿಲ್ಲ.
0: ಮಲಬದ್ಧತೆಗೆ ಕಾರಣ ಹಾಗೂ ಪರಿಣಾಮಗಳನ್ನು ಕುರಿತು ಮಾತನಾಡಿದವರು ಡಾ ಮಹೇಶ್ ನಾವಡಗಿ. ಇದು ಆರೋಗ್ಯ ಬಿಂದು. ಗಮನಿಸಿ, ಇಂದು ಮಧ್ಯಾಹ್ನ 1:20 ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು ಮರುಪ್ರಸಾರವಾಗಲಿದೆ.

ಸ್ನೇಹಿತರೆ, ಇಂದು ಬೆಳಗ್ಗೆ 10 ಗಂಟೆಗೆ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೀಲು ಮೂಳೆ ರೋಗ ಅಥವಾ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಹಾಗೂ ಪರಿಹಾರ ಕುರಿತು ಕಾರ್ಯಕ್ರಮ

0: ನಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಡಾ ರಾಮರಾಜು ಬಿ, ಪ್ರಾಧ್ಯಾಪಕರು, ವಿಭಾಗದ ಮುಖ್ಯಸ್ಥರು, ರೋಗ ನಿಧಾನ ಶಾಸ್ತ್ರ ವಿಭಾಗ, ಅಮೃತ ಆಯುರ್ವೇದ ವೈದ್ಯಕೀಯ ಕಾಲೇಜು, ಚಿತ್ರದುರ್ಗ. ನೀವು ಕೂಡ ಸಂಧಿವಾತ ಕುರಿತು ಪ್ರಶ್ನೆಗಳಿದ್ರೆ ಕರೆ ಮಾಡಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಂಚರಾಷ್ಟ್ರ ಯಾತ್ರಾಯಾಃ ಪಂಚಮಂ ಅಂತಿಮಂ ಚ ಚರಣಂ ಸಫಲತಯಾ ಸಂಪಾದ್ಯ ಇಟಲೀ ದೇಶಾತ್ ನವದಿಲ್ಲೀಂ ಪ್ರತ್ಯಾಗತವಾನ್. ಯಹ ಭಾರತ ಇಟಲಿ ದೇಶಯೋಃ ಮಧ್ಯೆ ವಿಶೇಷ ರಣನೈತಿಕ ಸಹಯೋಗ ರೂಪೇಣ ಸ್ವಸಂಬಂಧಸ್ಯ ಉನ್ನಯನಸ್ಯ ಘೋಷಣಾ ಅಭವತ್. ಕೃಷಿಃ ಮಹತ್ವಪೂರ್ಣ ಖನಿಜಾಃ ಆಯುರ್ವೇದಃ ವಿಜ್ಞಾನಂ ತಂತ್ರಜ್ಞಾನಂ ಇತ್ಯಾದಿಷು ಅನೇಕೇಷು ಕ್ಷೇತ್ರೇಷು ದ್ವಯೋಃ ದೇಶಯೋಃ ಮಧ್ಯೆ ಅನೇಕಾಃ ಸಂಧಯಃ ಹಸ್ತಾಕ್ಷರಿತಾಃ. ಕರ ಅಪರಾಧಾನಾಂ ಧನಶೋಧನಸ್ಯ ಆತಂಕ ವಿತ್ತಪೋಷಣಸ್ಯ ಚ ನಿವಾರಣಾರ್ಥಂ ಅಪಿ ರಾಷ್ಟ್ರದ್ವಯೇನ ಜ್ಞಾಪನಪತ್ರೇಷು ಹಸ್ತಾಕ್ಷರಂ ಜಾತಂ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ರೋಮ್ ನಗರೆ ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನಾ ಉಕ್ತಂ ಯತ್ ಉಭೌ ದೇಶೌ ನೌಕಾವಹನ ಕ್ಷೇತ್ರೇಷು ನೌಕಾಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೇ ನೀರ ಅರ್ಥವ್ಯವಸ್ಥಾಯಾಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
2: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे.
1: इटली देशस्य प्रधानमंत्री जॉर्जिया मेलोनी इत्येषावदत् यत् भारत इटली देशयोः सम्बन्धः विशेष सामरिक सहभागित्वरूपेण वर्धमानः अस्ति, अपि च उभौ देशौ उन्नत निर्माणस्य आधारभूत संरचनायाः, ऊर्जायाः, अर्थव्यवस्थायाः, रक्षायाः च क्षेत्रेषु परिश्रमेण कार्यं कुर्वन्तौ स्तः. भारतम् इटली च सांस्कृतिक विनिमयं प्रवर्धयितुं ಪ್ರಾಚೀನ ಸಭ್ಯತಾನಾಂ ಮಧ್ಯೆ ಸಂವಾದಂ ಸುದೃಢಂ ಕರ್ತುಂ ಚ ದ್ವಿಸಹಸ್ರಾಬ್ದಸ್ಯ ಸಪ್ತವಿಂಶತಿತಮಂ ವರ್ಷಂ ಸಂಸ್ಕೃತೇಃ ಪರ್ಯಟನಸ್ಯ ಚ ವರ್ಷರೂಪೇಣ ಆಚರಿಷ್ಯತಃ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಉಕ್ತಂ ಯತ್ ಏಷಃ ಉಪಕ್ರಮಃ ದ್ವಯೋಃ ದೇಶಯೋಃ ಮಧ್ಯೆ ಪರಸ್ಪರಂ ಅವಗಮನಂ ಗಭೀರಂ ಕರ್ತುಂ ಸಾಂಸ್ಕೃತಿಕ ಕೂಟನೀತಿಂ ಚ ಅಧಿಕಂ ಸುದೃಢಂ ಕರ್ತುಂ ಸಹಾಯಂ ಕರಿಷ್ಯತಿ. ಸಾ ಅವದತ್ ದೇಶಯೋಃ ಮಧ್ಯೆ ಸುದೃಢತರ ಸಂಬಂಧ ನ ಕೇವಲಂ ರಾಜನೈತಿಕ ಆರ್ಥಿಕ ಸಂಬಂಧೈ ಅಪಿತು ಜನಾನಾಂ ಸಮಾಜಾನಾಂಚ ಮಧ್ಯೆ ಸಂಪರ್ಕಸ್ಯ ಮಾಧ್ಯಮೇನ ಅಪಿ ಮಾಪಿತಾಃ ಭವಂತಿ. ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೇ ಇಟಲಿ ದೇಶಸ್ಯ ರೋಮ್ ನಗರೆ ಖಾದ್ಯ ಕೃಷಿ ಸಂಘಟನೆನ ಪ್ರತಿಷ್ಠಿತಂ ಎಗ್ರಿಕೋಲಾ ಪದಕಂ ಪ್ರದತ್ತಂ. ಪುರಸ್ಕಾರಂ ಪ್ರಾಪ್ಯ ಶ್ರೀ ಮೋದಿ ಭಾರತಸ್ಯ ಕೋಟಿ ಕೋಟಿ ಕೃಷಕಾಣಾಂ, ಪಶುಪಾಲಕಾನಾಂ, ಮತ್ಸ್ಯಪಾಲಕಾನಾಂ, ಕೃಷಿ ವೈಜ್ಞಾನಿಕಾನಾಂ, ಶ್ರಮಿಕಾಣಾಂ ಚ ಕೃತೆ ಏತತ್ ಸಮ್ಮಾನಂ ಸಮರ್ಪಿತವಾನ್. ಪದಕಮಿದಂ ಖಾದ್ಯ ಕೃಷಿ ಸಂಘಟನಸ್ಯ ಮಹಾನಿದೇಶಕೇನ ಪ್ರದತ್ತಂ. ಗೃಹಮಂತ್ರಿ ಅಮಿತ್ ಶಾಹಃ, ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ತಥಾ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಪ್ರಧಾನಮಂತ್ರಿಣಃ ಕೃತೆ ಎಗ್ರಿಕೋಲಾ ಪದಕಂ ಪ್ರಾಪ್ತ್ಯರ್ಥಂ ಅಭಿನಂದನಂ ಕೃತವಂತಃ. ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಭಾರತಂ ಕೃಷಿ ಕ್ಷೇತ್ರೆ ವೈಶ್ವಿಕ ನೇತೃತ್ವೇನ ಉದ್ಭೂತಮಸ್ತಿ ತಥಾ ಚ ದೇಶಸ್ಯ ಕೃಷಿ ಪ್ರತಿರೂಪಂ ಸಮಗ್ರ ವಿಶ್ವಸ್ಯ ಕೃತೆ ಏಕಂ ಮಾನದಂಡಂ ಸ್ಥಾಪಯತಿ. ಪಶ್ಚಿಮ ಬಂಗಾಳ ರಾಜ್ಯೆ ದಕ್ಷಿಣ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರೆ ಪುನರ್ ಮತದಾನಂ ಅಧುನಾ 7 ಆರಭ್ಯತೆ ಯದ್ಧಿ ಸಾಯಂ 6 ಸಮಾಪ್ತಂ ಭವಿಷ್ಯತಿ. ಆಹತ್ಯ 6 ಪ್ರತ್ಯಾಶಿನಃ ಸೌಭಾಗ್ಯಸ್ಯ ಪ್ರರೀಕ್ಷಾಂ ಕುರುವಂತಿ ಯೇಷು ದ್ವೌ ನಿರ್ದಲೀಯೌ ಅಪಿ ಸ್ತಃ. ಭಾರತೀಯ ಋತುವಿಜ್ಞಾನ ವಿಭಾಗೇನ ರಕ್ತವರ್ಣೀಯ ಸಂಚೇತನ ಪ್ರಖ್ಯಾಪಿತಾ ಯತ್ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ವಿದರ್ಭಸ್ಯ ಚ ಭಾಗೇಷು ಆಗಾಮಿ ದಿನತ್ರಯಂ ಯಾವತ್ ತಾಪ ತರಂಗತಃ ತೀವ್ರ ತಾಪ ತರಂಗಸ್ಯ ಸ್ಥಿತಿಃ ಭವತಿ. ವಿಭಾಗೇನ ಅನುಮಾನಿತಂ ಯತ್ ಹರಿಯಾಣ, ಚಂಡೀಗಢ್, ದಿಲ್ಲಿ, ಪಂಜಾಬ್, ಬಿಹಾರ್, ಛತ್ತೀಸ್ಗಢ್, ತಟೀಯ ಆಂಧ್ರಪ್ರದೇಶ ಹಿಮಾಚಲ ಪ್ರದೇಶ ಒಡಿಶಾ

0: राजस्थान तेलंगाना उत्तराखंडे च एतादृशाः एव परिस्थितयः संभवन्ति IPL इति विंशतिम प्रतिविंशतिः क्रिकेट लीग प्रतिस्पर्धायां गतरात्रौ कोलकाता नाइट राइडर्स दलेन मुंबई इंडियंस दलं चतुस्तोबकैः पराजितम् अद्य सायं 7:30 वादने गुजरात टाइटंस दलं अहमदाबाद नगरे चेन्नई सुपर किंग्स दलं सम्मुखी करिष्यति इति वार्ताः
1: ಇದು ಆಕಾಶವಾಣಿ ಚಿತ್ರದುರ್ಗ
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು
1: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ ಡಾಟ್ ಕಾಂ ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ
2: ಲಿಡ್ಕರ್ ನಂಬಿಕೆ ನಿರಂತರ
3: ಹಲೋ ಡಾಕ್ಟರ್ ಆರೋಗ್ಯದಾರಿಯು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಕೀಲು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರು ಪ್ರಿಯ ಕೇಳುಗರೆ ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಸಂಧಿವಾತ ಸಮಸ್ಯೆಯ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು ಕೇಳಿ ಹಲೋ ಡಾಕ್ಟರ್ ಆರೋಗ್ಯದಾರಿಯು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಚಿತ್ರದುರ್ಗ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು ಬಳಿಕ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ.

0: ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್

0: ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ. ಕುಮಾರ್

0: ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಭಾವತರಂಗ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಬೇಂದ್ರೆಯವರ ಕವನವೊಂದನ್ನು ಕೇಳೋಣ. ಹಾಗೆ ಕೇಳದ ಶಬ್ದಾರ್ಥ ಮಾತ್ರ ಅಲ್ಲ, ಅದರ ಒಳಾರ್ಥವನ್ನು ಕೂಡ ನಾವು ತಿಳ್ಕೊಳ್ತಾ ಮುಂದುವರಿಯೋಣ. ಶಬ್ದಗಾರುಡಿಗದ ದರಾ ಬೇಂದ್ರೆಯವರ ಕವನಗಳನ್ನು ಶಬ್ದಾರ್ಥ ಮಾತ್ರ ತಿಳ್ಕೊಂಡ್ರೆ ಸಾಲದು, ಅದರ ಆಚೆ ಕೂಡ ನಾವು ಯೋಚಿಸಬೇಕಾಗುತ್ತೆ. ಅಂತಹದ್ದೇ ಒಂದು ಚೈತನ್ಯದ ಪೂಜೆ ನಡೆದಾದ ತಂಗಿ, ಅಭಂಗದ ನೋಡ ತಂಗಿ ಅಭಂಗದ ಭಂಗಿ ಅನ್ನುವಂಥದ್ದು ಈ ಕವನದ ಸಾಲುಗಳು ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬರಲ್ಲಿರುವ ಚೈತನ್ಯ ಅದು ಅಖಂಡ, ಅದು ಬೇರೆ ಬೇರೆ ಅಲ್ಲ ಅನ್ನುವಂಥದ್ದು. ತಂಗಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಸಹೋದರಿ ಅನ್ನೋ ಅರ್ಥದಲ್ಲಿ ನೋಡೋದಿಲ್ಲ. ತಂಗುದಾಣ, ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ತಂಗಿ ಅನ್ನುವಂಥದ್ದು ಸ್ವಲ್ಪ ಹೊತ್ತಲ್ಲಿ ಇರಿ ಅಂತ ಹೇಳಿ. ಹಾಗೆ ಚೈತನ್ಯದ ಪೂಜೆ ನಡೆದಾದ ನೋಡ ತಂಗಿ ಅಭಂಗದ ಭಂಗಿ, ಅದು ಭಂಗ ಆಗುವಂತಹದ್ದಲ್ಲ, ಪ್ರತಿಯೊಬ್ಬರಲ್ಲೂ ಇರುವಂಥ ಚೈತನ್ಯ ಅದ್ಭುತವಾಗಿದೆ. ಹಾಗಾಗಿ ಈ ಚೈತನ್ಯ ಅನ್ನುವಂಥದ್ದನ್ನು ಎಲ್ಲರಲ್ಲೂ ಇದೆ, ಬೇರೆ ಬೇರೆ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಕವಿಗಳು. ಹಾಗಾದರೆ ಇಂತಹ ಚೈತನ್ಯದ ಪೂಜೆ ಹೇಗಿರಬೇಕು ಅನ್ನುವಂಥದ್ದನ್ನು ಕೂಡ ವರ್ಣಿಸ್ತಾರೆ. ಸಾಮಾನ್ಯವಾಗಿ ಪೂಜೆಗೆ ಏನೆಲ್ಲ ಬೇಕು, ಹೂ ಬೇಕು, ದೀಪ ಹಚ್ಚಬೇಕು, ಭಜನೆ ಮಾಡಬೇಕು, ಧ್ಯಾನ ಮಾಡಬೇಕು, ಕೊನೆಗೆ ಪ್ರಸಾದ. ಈ ಎಲ್ಲ ಪೂಜೆ ಹೇಗೆ, ಹೂ ಅಂದರೆ ನಾವು ಮಾರುಕಟ್ಟೆಯಲ್ಲಿ ತರುವಂಥದ್ದ ಅಲ್ಲ. ಅವ್ರು ಹೇಳ್ತಾರೆ, ಸೌಜನ್ಯ ಎನ್ನುವುದು ಮೊದಲನೇ ಹೂವು, ಅರಳೋಣ ನಾವು ನೀವು ಅಂತ. ಸೌಜನ್ಯ ಅನ್ನುವಂಥದ್ದು ಮೊದಲನೇ ಹೂವು, ಹಾಗೆ ಬೆಲಪತ್ರೆ ಶಿವಗರ್ಪಿತ ಇದು ಸಾಮರ್ಥ್ಯ ಎನ್ನುವುದು ಅಂತ ಕೂಡ ಹೇಳ್ತಾರೆ. ಇನ್ನು ದೀಪ ಹೇಗಿರಬೇಕು, ಸತ್ಯ ಎಂಬುದು ನಿತ್ಯದ ದೀಪ, ಸುತ್ತೆಲ್ಲ ಅವನದೇ ರೂಪ. ದೀಪ ನಾವು ಕಣ್ಣುಗಳಿಂದ ನೋಡುವಂಥ ಸತ್ಯವನ್ನು ನೋಡೋದಕ್ಕೆ ಕಲಿಬೇಕು ಅಂತ. ಹಾಗೆ ಭಜನೆ ಧ್ಯಾನ, ಆನಂದ ಗೀತ ಸಾಮವೇದ ಸರಿಗಮನಾದ, ಬೇರೆಯವರನ್ನು ಕಂಡಾಗ ಖುಷಿ ಪಡಬೇಕು, ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕು, ಹೊಟ್ಟೆ ಕಿಚ್ಚು ಪಡಬಾರ್ದು ಅನ್ನುವಂಥದ್ದು ಕೂಡ ಇದರಲ್ಲಿ ಅಡಗಿದೆ. ಇನ್ನು ಪ್ರಸಾದದ ವಿಷಯಕ್ಕೆ ಬಂದರೆ, ಪೂಜೆಗೆ ಪ್ರಸಾದ ಮುಖ್ಯ ಅಲ್ವಾ, ನೈವೇದ್ಯ ಮಾಡುವಂಥದ್ದು. ಪ್ರೀತಿಯನ್ನು ಇಡಿ ಅಂತ ಹೇಳ್ತಾರೆ ಕವಿಗಳು. ಪ್ರೀತಿ ಎನ್ನುವ ನೈವೇದ್ಯ ಇದು ಎಲ್ಲರ ಹೃದಯಗಳ ಸಂವೇದ್ಯ ಅಂತ ಹೇಳಿ. ಹೀಗೆ ಆತ್ಮ ಪರಮಾತ್ಮ ಅಂತರಾತ್ಮ ಘನವೋ ಘನ ನಿಮ್ಮ ಮಹಿಮಾ ಅಂತ ಹೇಳಿ ಈ ಒಂದು ಕವನ ಹೇಳ್ತಾ ಇರುವಂಥದ್ದು. ಹಾಗಾದರೆ ಕೇಳೋಣ ದರಾ ಬೇಂದ್ರೆಯವರ ಚೈತನ್ಯದ ಪೂಜೆ ನಡೆದಾದ ಈ ಒಂದು ಕವನವನ್ನು.

ಸಂಗಡಿಗರೊಂದಿಗೆ ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿ ಗೀತೆಯನ್ನು ಕೇಳಿದ್ರಿ. ಸ್ನೇಹಿತರೆ, ಹೀಗೆ ಒಂದು ಸಾರಿ ಬೇಂದ್ರೆ ಅವರಿಗೆ ಭಾಷಣ ಮಾಡುವಂಥ ಸಂದರ್ಭ ಒದಗುತ್ತೆ. ಅಲ್ಲೊಂದಷ್ಟು ಸನ್ನಿವೇಶಗಳು ಬೇರೆ ಬೇರೆಯಾಗಿಯೇ ಸೃಷ್ಟಿಯಾಗುತ್ತೆ. ಆಗ ಅಲ್ಲಿದ್ದಂಥ ಆ ಭಾಷಣಕಾರರಾಗಿ ಭಾಗವಹಿಸಿದ್ದಂಥ ಬೇಂದ್ರೆ ಅವರು ಸಭಿಕರನ್ನ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ತಾರಂದ್ರೆ, ಆ ಪ್ರಶ್ನೆ ಏನಾಗಿತ್ತು ಅಂದರೆ, ಚಂದ್ರ ಹತ್ರನೋ ಅಥವಾ ಬೆಳಗಾವಿ ಹತ್ರನೋ ಅಂತ ಕೇಳ್ತಾರಂತೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋದು ಬೆಳಗಾವಿ ಹತ್ರ ಅಂತಲೇ ಎಲ್ಲರೂ ಹೇಳಿರ್ತಾರೆ ಅಂತ. ಹೌದು, ಬೆಳಗಾವಿ ಹತ್ರ ಇದ್ರೂ ಯಾಕೆ ಮತ್ತೆ ನಮಗೆ ಕಾಣೋದಿಲ್ಲ, ಚಂದ್ರ ಮಾತ್ರ ಕಾಣ್ತಾನೆ, ಅಷ್ಟು ದೂರದಲ್ಲಿರುವಂಥ ಚಂದ್ರ ಕಾಣ್ತಾನೆ, ಹತ್ರ ಇರುವಂಥ ಬೆಳಗಾವಿ ಯಾಕೆ ಕಾಣಲಿಲ್ಲ ಅನ್ನುವಂಥದ್ದನ್ನು ಕೇಳ್ತಾರಂತೆ. ಆಗ ಇದರ ಅರ್ಥ ಏನು ಅಂತ ಕೂಡ ನಾವು ಯೋಚಿಸಿದಾಗ, ಹೌದು, ಸಾಮಾನ್ಯವಾಗಿ ನಮಗೆ ಹತ್ರದಲ್ಲೇ ಇರುವಂಥ ಎಷ್ಟೋ ವಿಷಯಗಳು, ಅದ್ಭುತಗಳು, ಒಳ್ಳೆಯತನಗಳು ನಮಗೆ ಗೋಚರಿಸೋದೇ ಇಲ್ಲ. ನಮ್ಮ ಮನೆಯೊಳಗಿರುವಂಥ ತಂದೆ ತಾಯಿ ಅಜ್ಜ ಅಜ್ಜಿ ಯಾರ್ಯಾರಿದ್ದಾರೆ ಅವರ ಬಗ್ಗೆ ನಮಗೆ ಗೊತ್ತೇ ಆಗೋಲ್ಲ. ಹಾಗೆ ಊರಿನ ಅಕ್ಕಪಕ್ಕದಲ್ಲಿರುವಂಥವ್ರು ಇರ್ಬೋದು, ಊರಲ್ಲಿರುವಂಥವ್ರು, ಹೀಗೆ ನಾವು ವಿಸ್ತರಿಸ್ತಾ ಹೋಗ್ಬೋದು. ರಾಜ್ಯಕ್ಕೆ ದೇಶಕ್ಕೆ ಎಲ್ಲ ವಿಸ್ತರಿಸಬಹುದು. ಆದರೆ ತುಂಬ ದೂರದಲ್ಲಿ

ಎಲ್ಲೋ ಇರುವಂಥವ್ರ ಬಗ್ಗೆ ಗೊತ್ತಿರುತ್ತೆ, ನಮ್ಮ ಪಕ್ಕದಲ್ಲಿ ಇರುವಂಥವ್ರ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಆದರೆ ನಾನೀಗ ಬೇಂದ್ರೆಯವರ ಕವನವನ್ನು ಪ್ರಸಾರ ಮಾಡ್ತಾ ಇಲ್ಲ, ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ಗೀತೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನುವಂಥದ್ದು. ಹೌದು, ಈ ಒಂದು ಚಂದ್ರ ಹತ್ರನೋ ಬೆಳಗಾವಿ ಹತ್ರನೋ ಅನ್ನುವಂಥ ಪ್ರಶ್ನೆಗೆ ಇದ್ದಂಥ ಉತ್ತರ ಏನಿತ್ತು, ಅದಕ್ಕೆ ಇದು ಪೂರಕವಾಗಿ ಹಾಡು ಕೇಳಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಹಾಡನ್ನು ನಿಮಗೆ ಕೇಳಿಸ್ತಾ ಇದ್ದೀನಿ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿದೆ.

0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರವನ್ನು ದುರ್ಗೋದಯ ಪ್ರಸಾರದಲ್ಲಿ. ಇದೀಗ ಸೇವಾ ಮಾಹಿತಿ.
1: ದೊರಕ ದೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸರ್ಕಾರಿ ಮೆಟ್ರಿಕ್ ಪೂರ್ವ 2026 ಜೂನ್ 30 ಮತ್ತು ಮೆಟ್ರಿಕ್ ನಂತರದ 2026 ಜುಲೈ 31 ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾಗಿ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನ ಸಂಪರ್ಕಿಸಬಹುದು. ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ಕೀಲು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಡಾ ರಾಮರಾಜು ಬಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಸಂಧಿವಾತ ಸಮಸ್ಯೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಏಪ್ರಿಲ್ 4 ಗುರಿ ನಿಗದಿಯಂತೆ 93 ಅಂಗನವಾಡಿ ಕಾರ್ಯಕರ್ತೆ ಮತ್ತು 93 ಅಂಗನವಾಡಿ ಸಹಾಯಕಿಯರನ್ನು ಆಯ್ಕೆ ಮಾಡೋದಕ್ಕೆ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಶಿಶು ಅಭಿವೃದ್ಧಿ ಯೋಜನೆ 15, ಭರಮಸಾಗರ ಮತ್ತು ಚಳ್ಳಕೆರೆ ಯೋಜನೆ ತಲಾ 14, ಹಿರಿಯೂರು ಮತ್ತು ಹೊಳಲ್ಕೆರೆ ತಲಾ 13, ಹೊಸದುರ್ಗ ಯೋಜನೆ 14, ಮೊಳಕಾಲ್ಮೂರು ಯೋಜನೆ 10, ಒಟ್ಟು 93 ಹುದ್ದೆಗಳಿಗೆ ಗೌರವಧನದ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಯಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗಳಲ್ಲಿ ಅರ್ಜಿಗಳನ್ನು ಪಡೆದು ಭರ್ತಿ ಮಾಡಿ ಕಚೇರಿಯಲ್ಲಿ ಇಟ್ಟಿರುವ ಅರ್ಜಿ ಪೆಟ್ಟಿಗೆಯಲ್ಲಿ ಹಾಕತಕ್ಕದ್ದು. ಇಲಾಖಾ ಮಾರ್ಗಸೂಚಿಯ ಪ್ರಕಾರ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುತ್ತೆ. ಅರ್ಜಿಯನ್ನು ಸಲ್ಲಿಸುವುದಕ್ಕೆ 2026 ಜೂನ್ 8 ಕೊನೆಯ ದಿನವಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕಿಸಬಹುದು. ಸೇವಾ ಮಾಹಿತಿ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟ್ರಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ್ ಸಾಡೆ ತೀನ್ ವರ್ಷ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯೇ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ ಹೈ.
0: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು

0: ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್, ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ

0: ಮುಖ್ಯ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. June 21 ನಡೆಯಲಿರುವ ನೀಟ್ UG 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶೂಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ T20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಚಿತ್ರಗೀತೆಗಳ ಜೊತೆ ಹೌದು ನೀವೆಲ್ಲ ಟೀ ಕುಡಿತಾ ಇದ್ರಿ ಈಗಾಗಲೇ.

ಗೊತ್ತಾಗಿದೆ. ತಿಂಡಿ ಚಹಾ ಇದೆಲ್ಲ ನಡೀತಾ ಇರುತ್ತೆ, ಕಾಫಿ ಕೂಡ ನಿಮ್ಮ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ. ಮೇ 21 ಏನಿದೆ ಚಹಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಚಹಾ ದಿನ ಮೇ 21 ಅನ್ನುವಂಥದ್ದು ವಿಶ್ವಸಂಸ್ಥೆಯಿಂದ ಅಧಿಕೃತವಾಗಿ ಗುರುತಿಸಿಕೊಂಡಿರುವಂಥ ಈ ದಿನ ಚಹಾ ಬೆಳೆ ಅದರ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಈಗ ಪ್ರಶ್ನೆ ಏನು ಅಂದರೆ, ನಮಗೆಲ್ಲ ಸಾಕಷ್ಟು ಬೇರೆ ಬೇರೆ ರೀತಿಯ ಟೀಗಳ ಬಗ್ಗೆ ಗೊತ್ತಿದೆ, ಅಂದರೆ ಚಹಾದ ಬಗ್ಗೆ ಗೊತ್ತಿದೆ. ಒಂದು ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಗ್ರೇ ಅವರ ನೆನಪಿಗೋಸ್ಕರ ಒಂದು ಪ್ರಪಂಚದಾದ್ಯಂತ ಜನಪ್ರಿಯವಾಗಿರುವಂಥ ಚಹಾಗಳಲ್ಲಿ ಒಂದು ಅನ್ನುವಂಥದ್ದನ್ನು ಇವರ ಹೆಸರಿನಲ್ಲಿ ಇದೆ. ಹಾಗಾದರೆ ಆ ಟೀಯ ಹೆಸರೇನು ಅಂತ ನಾನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ತುಂಬ ಗೊಂದಲ ಆಗಿರಬಹುದು ಅಥವಾ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಪ್ರಯತ್ನ ಮಾಡೇ ಮಾಡ್ತೀರಿ ನೀವು ಅಂತ ನನಗೆ ಖಂಡಿತ ಗೊತ್ತು. ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳಿಬಿಡ್ತೇನೆ. ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಗ್ರೇ ಅವರ ನೆನಪಿಗೋಸ್ಕರ ಇರುವಂಥ ಒಂದು ಟೀ, ಆ ಟೀಯ ಹೆಸರೇನು ಅನ್ನುವಂಥದ್ದು ಪ್ರಶ್ನೆ. ಓಕೆ, 2 ಹಾಡಿನ ಕಾಲಾವಕಾಶ ಇರುತ್ತೆ, ಅಷ್ಟರಲ್ಲಿ ನಿಮ್ಮ ಸಂದೇಶ ನನಗೆ ಬಂದು ತಲುಪಲಿ ವಾಟ್ಸಪ್ ಮೂಲಕ 9448640743 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಹಾಗೆ ಒಂದು ಕಂಡೀಷನ್, ಹೆಸರು 1 ಅಥವಾ 2 ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ. ಯಾಕೆಂದರೆ ಎಲ್ಲರ ಹೆಸರುಗಳನ್ನು ತಗೊಳ್ಳೋದಕ್ಕೆ ಇಲ್ಲ ಕೇಳುಗರ ತಿಳಿಸೋದಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ಅಂತ ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಕೇಳೋಣ ಇದೀಗ ಉಸಿರೆ ಚಿತ್ರದ ಗೀತೆಯನ್ನು.

0: ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೀಲು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರು. ಪ್ರಿಯ ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಸಂಧಿವಾತ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ದರೆ ಕೇಳಬಹುದು. ಕೇಳಿ, ಹಲೋ ಡಾಕ್ಟರ್, ಆರೋಗ್ಯದ ಅರಿವು ನೇರ ಫೋನಿಂಗ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೀನಿ. ಚಹಾ ದಿನದ ಹಿನ್ನೆಲೆಯಲ್ಲಿ ಒಂದು ಚಹಾದ ಬಗ್ಗೆ ಪ್ರಶ್ನೆ. ಸಾಕಷ್ಟು ರೀತಿಯ ಚಹಾಗಳನ್ನು ನಾವು ಕುಡ್ದಿರ್ತೀವಿ ಕೂಡ ಅಲ್ವಾ? ನೀಲಗಿರಿ ಟೀ, ಡಾರ್ಜಿಲಿಂಗ್ ಟೀ, ಹರ್ಬಲ್ ಟೀ, ಲೆಮನ್ ಗ್ರಾಸ್ ಟೀ, ಅಸ್ಸಾಂ ಟೀ, ಬ್ಲ್ಯಾಕ್ ಟೀ, ಹೀಗೆ ಜಿಂಜರ್ ಟೀ, ಮಿಂಟ್ ಟೀ, ಅಂದರೆ ಪುದೀನದ್ದು ಇರಬಹುದು, ಲೆಮನ್ ಟೀ, ಗ್ರೀನ್ ಟೀ, ಹಲವಾರು ರುಚಿಯ ಹೆಸರುಗಳೊಂದಿಗೆ ಹಲವು ಬಗೆಯ ಚಹಾಗಳನ್ನು ಸಿಗುತ್ತವೆ. ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಚಹಾವನ್ನು ಕೂಡ ನಾವು ಸವಿದಿರುವಂಥದ್ದನ್ನು ಕೇಳಿರ್ತೇವೆ. ಕೆಲವೊಂದು ಸರಿ ನಾವು ಕೂಡ ಕುಡಿದಿರುವಂಥ ಅನುಭವ ಕೂಡ ಇರುತ್ತೆ. ಆದರೆ ಒಂದು ಟೀ ಇದೆ, ಅದು ಇಂಗ್ಲೆಂಡಿನ ರಾಜ ಚಾರ್ಲ್ಸ್ ಗ್ರೇ ಅವರ ನೆನಪಿಗೆ ಇರುವಂಥ ಒಂದು ಟೀ. ಆ ಟೀಯ ಹೆಸರೇನು ಅಂತ ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಇದು ಪ್ರಪಂಚದ ಅತ್ಯಂತ ಜನಪ್ರಿಯ ಚಹಾಗಳಲ್ಲಿ ಒಂದು ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ, ನಂತರ ತಿಳಿಸ್ತೇನೆ. ಜೊತೆಗೆ ಸರಿಯಾದ ಉತ್ತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಹೌದು. ನಾನು ಸ್ವಲ್ಪ ಗೊಂದಲ ಆಗುತ್ತೇನೋ ಅಂದ್ಕೊಂಡೆ, ಪರವಾಗಿಲ್ಲ, ತುಂಬ ಪ್ರಯತ್ನ ಮಾಡಿ ನೀವು ಸರಿಯಾದ ಉತ್ತರವನ್ನು ತಿಳಿಸ್ತಾ ಇದ್ದೀರಿ. ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ, ನಂತರ ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ಜಾಣ ಚಿತ್ರದ ಈ ಗೀತೆಯನ್ನು ಕೇಳೋಣ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಓಕೆ ಸ್ನೇಹಿತರೆ, ಎರಡು ಹಾಡುಗಳು ಮುಗಿದಿದೆ, ಹಾಗಾಗಿ ಈಗ ನಿಮ್ಮ ಒಂದು ಸಂದೇಶಗಳನ್ನು ತಗೊಳ್ಳುವಂತ ಸಮಯ. ಹೌದು, ತುಂಬಾ ಜನ ಸರಿಯಾದ ಉತ್ತರವೇ ಬಂದಿದೆ ಅನ್ನುವಂಥದ್ದು, ಹಾಗೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಸೂಚಿಸಿದ್ದೀರಿ, ಹಾಗೆ ಎಲ್ಲರ ಸಂದೇಶ ಕಳುಹಿಸಿದ್ರಿ ಅಂತ ನೋಡ್ಬಿಡೋಣ. ಮೊದಲಿಗೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಎಚ್ ಸತೀಶ್ ಕುಮಾರ್ ಇವರು ಚಿತ್ರದುರ್ಗದಿಂದ, ವಾಣಿ ಸತೀಶ್ ಇವರು ಕೂಡ

ಚಿತ್ರದುರ್ಗದಿಂದ ಸೋನು ಇವರು ಕೂಡ ಚಿತ್ರದುರ್ಗದಿಂದ ಸಂದೇಶ ಕಳುಹಿಸಿದ್ದಾರೆ. ಹಾಗೆ ರೂಪಾ ಪಾಂಡವ ರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಅನಿತಾ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಥಣಿತಾಳ್ ಕುಚಿಕೂಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ಶಿವಲೀಲ ತೇಲಿ ಮತ್ತೆ ಮನೆಯವರು, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಅಕುಲ್ ಅವರು ಬಿವಿಕೆಎಸ್ ಲೇಔಟಿನಿಂದ, ಹಾಗೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಇಲ್ಲಿಂದ ಸಂದೇಶ ಕಳುಹಿಸಿದರೆ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಯಶೋಧ ಎರಳ ನಾಯಕ ಚಿರತಗೊಂಡುವಿನಿಂದ, ರವಿಕುಮಾರ್ ನಾಯಕ್ ಎಂಎಚ್ ಹಿರಿಯೂರು ತಾಲೂಕು ಮೇಟಿಕುರ್ಕೆಯಿಂದ, ಹಾಗೆ ಶುಭಾಂಗ್ ಹವೀಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ, ಡಿವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ನಿಂದ, ಹಾಗೆ ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕು, ಇನ್ನು ಅಂಜೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯರು ತಾಲೂಕು, ಆದಿಶೆಟ್ರು ಚಿಗಟೇರಿಯಿಂದ, ಆದಿಶೆಟ್ರು ಬಸವರಾಜ್ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಹಾಗೆ ಶೈಲಜಾ ಲೋಕಣ್ಣ ಅವರು ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ, ಪ್ರಣಯ ರಾಣಿ ಪ್ರೇಮ ಆಂಜನೇಯ ತುರುವನೂರು ಇಲ್ಲಿಂದ ಸಂದೇಶ ಬಂದಿದೆ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣ್ಮಪ್ಪ ಲೇಔಟ್ ಚಿತ್ರದುರ್ಗ, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಅವರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೆಳಗೊಟ್ಟೆಯಿಂದ ಬಂದಿರುವಂತಹ ಸಂದೇಶ ಇದು, ಗಿರೀಶ್ ಬಾಬು ಬಿಎಸ್ ಬಿಎಡ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ ಕಳುಹಿಸಿರುವಂತದ್ದು, ಹಾಗೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ವಿಶಾಲಾಕ್ಷಿ ಪಿಎಂ ಮರುಳಯ್ಯ ಅವರು ಸಿರಿಗೆರೆಯಿಂದ, ತ್ರಿಷಾರ್ ಅಂತ ಇದೆ ಪೂಜಾರಿಯವರು, ಮತ್ತೆ ಲಿಶಾ ಪೂಜಾರಿಯವರು ಐಯುಡಿಪಿ ಲೇಔಟ್ ಚಿತ್ರದುರ್ಗದಿಂದ, ಗಿರೀಶ್ ಸಾಲೇಹಳ್ಳಿ ಇಲ್ಲಿಂದ ಸಂದೇಶ ಕಳುಹಿಸಿದರೆ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಕ್ರಾಸ್ ಇದೆಯಾ, ಓಕೆ ಎಂಟನೇ ಕ್ರಾಸ್ ಚಿತ್ರದುರ್ಗ, ಸರ್ವೇಶ್ ಮುದ್ದಿಗಾರಹಳ್ಳಿ ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ, ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರ್ ತಾಲೂಕು, ಹಾಗೆ ಟಿ ವಿಜಯಲಕ್ಷ್ಮಿ ಸತೀಶ್ ಜಿಎಸ್ ಪೃಥ್ವಿ ಜಿಎಸ್ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಹಾಗೆ ಜಿಸಿಎಚ್ ಗೊಂಚಗಾರ ಅವರು ಭರಮಸಾಗರದಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿಯವರು, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗ, ಮತ್ತೊಂದು ಸಂದೇಶ ನಸ ಅವರು ಎಲ್ಲಿಂದ ಕಳುಹಿಸಿದ್ದಾರೆ ಅಂದರೆ ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯಿಂದ, ವಸಂತ ವಿಶ್ವೇಶ್ವರಯ್ಯ ಪರಶುರಾಂಪುರ ಇಲ್ಲಿಂದ ಸಂದೇಶ ಕಳುಹಿಸಿದ್ದಾರೆ, ವನಿತಾ ತ್ರಿಶೂಲ್ ಶಿವಮೊಗ್ಗ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಹಾಗೆ ಬಿಂದು ವಿಜಯ್ ಕುಮಾರ್, ವೀಣಾ ಶಿವರಾಜ್ ಚಿತ್ರದುರ್ಗ, ಡಾಕ್ಟರ್ ನಾಗಭೂಷಣ್ ಡಿಎಂ ಚಿತ್ರದುರ್ಗ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರು, ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಇಂದಿರಾ ಜಯದೇವಮೂರ್ತಿ ಕೆಳಗೋಟೆ ಚಿತ್ರದುರ್ಗ, ನಿರ್ಮಲ ಮೂರ್ತಿ ಧವಳಗಿರಿ ಬಡಾವಣೆಯಿಂದ, ಶಿವಾನಂದ ಮುಚ್ಚಂಡಿ ಪ್ರಜ್ವಲ್ ಮುಚ್ಚಂಡಿಯವರು, ಹಾಗೆ ನೀಲಮ್ಮ ಮುಚ್ಚಂಡಿಯವರು, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು ಸೋನ್ಯಾಳ ಗ್ರಾಮದಿಂದ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಎರಡು ಸಂದೇಶದಲ್ಲಿ ಕಳುಹಿಸಿದ್ದೀರಿ ನಿಮ್ಮ ಹೆಸರು ಏನು ಅಂತ ನಾನು ನೋಡಬೇಕಾಯ್ತು, ಸುಮಾ ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ಶಿಲ್ಪಾ ಗಾರ್ಲಪೇಟ್ ಮತ್ತು ಅಮೂಲ್ಯ ಗಾರ್ಲಪೇಟ್ ನೆಹರು ನಗರ ಚಿತ್ರದುರ್ಗ, ಡಾಕ್ಟರ್ ಮಂಜುನಾಥ್ ಎಲ್ಲವರು ಎಸ್ಕೆಎಸ್ ನಗರ ದಾವಣಗೆರೆ, ಇನ್ನು ಮಂಜುನಾಥ್ ಲತಾ ರಘುನಂದನ್ ತ್ರಿಷಿಕ ತುಂಬ ಜನ ಇದ್ದೀರಿ, ಎಲ್ಲಿಂದ ಜಗಳೂರು ತಾಲೂಕು ಮುಷ್ಟೂರು ದಾವಣಗೆರೆ ಜಿಲ್ಲೆ, ಓಕೆ ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿ ಶಬರೀಶ್ ಕೂಡ ಇದ್ದಾರೆ, ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು, ರಾಯಭಾಗ ತಾಲೂಕು ಮೊಗಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ ಮತ್ತು ಅಭಿಷೇಕ ಹಿರೇಮಠ ಅವರು, ಹಾಗೆ ಟಿ ಜಾತಪ್ಪ ಅವರು ಡಿಟಿ ಜಾತಪ್ಪ ಅವರು ಎಲ್ಲಿಂದ ಅಂದರೆ ತಿಮ್ಮನಹಳ್ಳಿ ಕೂಡ್ಲಿಗಿ ತಾಲೂಕಿನಿಂದ ಕಳುಹಿಸಿದ್ದಾರೆ, ಸರ್ವಮಂಗಳ ಅಕ್ಷತ ಅಮೃತ ತುಂಬ ಜನ ಸೇರಿ ಎಲ್ಲಿಂದ ಕಳುಹಿಸಿದ್ದಾರೆ ಇವರು ಅಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಿಂದ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಗೀತಾ ಶಶಿಧರ್ ಶಿವಗಂಗಾ ಮಳಪ್ಪನಹಟ್ಟಿಯಿಂದ, ಅಂಗಡಿ ಮಹೇಶ್ ಓಕೆ ಅಂಗಡಿ ಸರೋಜ ಸಂಜಯ್ ಇವರು ಇರುವಂಥದ್ದು, ಅಶ್ವಿನಿ ರಾಜು ಕೆ ಬಿ ರಾಜು ಅಚ್ಯುತ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸುಧಾಮಣಿ ರಮೇಶ್ ಬಾಬು ಧನುಷ್ ಇಲ್ಲಿಂದ ಅಂದರೆ ಗೌರಸಂದ್ರ ಮಾರಮ್ಮ ದೇವಸ್ಥಾನ ಎಲ್ಎಚ್ಕೆ ರಸ್ತೆ ಹೋ

ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಟಿ ಕೃಷ್ಣಪ್ಪ ಮತ್ತು ಸುಮಾ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಅವರು ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ. ಸಹನ ಜಿಎಂ ಧವಳಗಿರಿ ಬಡಾವಣೆ ಚಿತ್ರದುರ್ಗ. ಶ್ರೀನಿಧಿ ಅವರು ರಮೇಶ್ ಸುಷ್ಮಿತಾ ಚಿತ್ರದುರ್ಗ. ಹಾಗೆ ವಿಶ್ವೇಶ್ವರಯ್ಯ ಪಿಎಸ್ ವಸಂತ ಪರಶುರಾಂಪುರದಿಂದ. ಅನುರಾಧ ಬಸವರಾಜ ರೆಡ್ಡಿ ಐಯುಡಿಪಿ ಲೇಔಟ್ನಿಂದ ಸಂದೇಶ ಕಳುಹಿಸಿದ್ದಾರೆ. ಓಕೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ವಿಭಾ ದೀಪಕ್ ಬೆಂಗಳೂರಿನಿಂದ. ವೇದಾ ರಮೇಶ್ ಮೈತ್ರಿ ದೀಕ್ಷಿತ್ ಈಶ್ವರ ಬಡಾವಣೆ ಓಕೆ ಚಿತ್ರದುರ್ಗದಿಂದ. ಹಾಗೆ ಕೂಡ್ಲಿಗಿ ತಾಲೂಕಿನ ಹುಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ. ಗಿರೀಶ್ ರಾಗಿತೇನೆ ಗಿರೀಶ್ ಅಂತ ಹೇಳ್ತಾ ಇದ್ದಾರೆ. ಗಾರೆಹಟ್ಟಿ ಚಿತ್ರದುರ್ಗದಿಂದ ಹರ್ಷಿತ್ ಆರ್ ಓಬಳೇಶ್ ವಕೀಲರು ಜಗಳೂರಿನಿಂದ. ಹಾಗೆ ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ. ಧನುಷ್ ದೀಕ್ಷಿತ್ ರಮೇಶ್ ಬಾಬು ತುಂಬಾ ಜನ ಇದ್ದೀರಿ. ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ. ಸುಜಾತ ಮಂಜುನಾಥ್ ಇವರು ಕೂಡ ಚಿತ್ರದುರ್ಗದಿಂದ. ಇನ್ನು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಆಶಾ ಕೂಡ ಇದ್ದಾರೆ. ಉಚ್ಚಂಗಿದುರ್ಗದಿಂದ ಉಮಾದೇವಿ ಅವರು ಅಲ್ವಾ ಓಕೆ. ಇವರ ಒಂದು ಸಂದೇಶ ಕೂಡ ತಲುಪಿದೆ. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ. ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಹಾಗೆ ಒರಕೆ ಗುಡೇಕೋಟೆಯಿಂದ ಅಂಗಡಿ ತಿಪ್ಪೇಶ್ ಅವರು. ಚೈತ್ರ ಸೋನು ಶ್ರೀಕಂಠಮೂರ್ತಿ. ಹಾಗೆ ಸಚಿನ್ ಭಾಸ್ಕರ್ ಅವರು ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಶಶಿಕಲಾ ಸಾಯ್ನ ತೆಮ್ಕೆಹಟ್ಟಿಯಿಂದ. ಮಹಾಂತೇಶ್ ಆಚಾರ್ ಯಶಸ್ವಿ ಹೃತ್ವಿಕ ಓಬವನಾಕ್ತಿ ಹಳ್ಳಿಯಿಂದ. ಹಾಗೆ ಮುಂದಿನ ಸಂದೇಶ ಯಾರ್ದು ಅಂತ ಅನ್ನೋದಾದ್ರೆ ಯಶವಂತ್ ಅವರು ಜಿಬಿಹಟ್ಟಿ ಕೂಡ್ಲಿಗಿ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ. ಜ್ಯೋತಿಗಿರೀಶ್ ತಕ್ಷಕ್ ಕೌಶಿಕ್ ಗಾರೆಹಟ್ಟಿಯಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನು ರಾಜು ಆರ್ ಪೋಕಾಳೆ ಅವರು ಸಿದ್ದರಾಮೇಶ್ವರ ವೃತ್ತ ಬುರ್ಜನಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು. ಲತಾ ಸುಹಾಸ್ ಹೊಸಕೋಟೆಯಿಂದ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆನ್ನ ವಾಜ್. ಮೇನಕಾ ಉಮೇಶ್ ಅವರು ವಿಜ್ಞಾನ ಶಿಕ್ಷಕರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ. ಒಂದು ಮೆಸೇಜ್ ಡಿಲೀಟ್ ಆಗಿದೆ, 906 ಈ ಸಂಖ್ಯೆಯಿಂದ ಕೊನೆಗೊಳ್ತಾ ಇದೆ. ರಾಘವೇಂದ್ರ ಎಳೆಹೊಳೆ ಅವರು. ಶಶಿಕಲಾ ಸ್ಫೂರ್ತಿ ಎಲ್ಲಿಂದ ಅಂತ ಅನ್ನೋದಾದ್ರೆ ಇವರ ಸಂದೇಶ ಬಂದಿರೋದು ಅಣಜಿಗೆರೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ. ಹಾಗೆ ಇಂದ್ರಜಿತ್ ಸಾಯಿನ ತೆಮ್ಕೆಹಟ್ಟಿಯಿಂದ. ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತ ಹೇಳ್ತಾ ಇದ್ರೆ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ರಮ್ಯಾ ನಿತಿನ್ ಹಾಗೆ ಮನೆಯವರು ಬಾಗೇನಾಳ್ ಇಲ್ಲಿಂದ ಬಂದಿದೆ ಸಂದೇಶ. ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ. ಹಾಗೆ ಭಾವನ ಸಾಯಿನ ತೆಮ್ಕೆಹಟ್ಟಿಯಿಂದ. ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಜಿಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿ ಹಳ್ಳಿ ಚನ್ನಗಿರಿಯಿಂದ. ಪ್ರಕಾಶ್ ನಾಗ ಲಕ್ಷ್ಮಿ ಅವರು ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ ಸಂದೇಶ ಕಳುಹಿಸಿದರೆ. ಮನ್ವಿತ್ ಪೂಜಿತ್ ಇಂದುಶ್ರೀ ಅವರು ಮೀನಾ ವಿದ್ಯಾನಗರದಿಂದ. ಹಾಗೆ ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು. ಸಾವಿತ್ರಿ ಸಿದ್ದೇಶ್ ಮತ್ತು ಕುಲದೀಪ್ ಅವರು ಜಗಳೂರಿನಿಂದ. ನಾಗೇಗೌಡ ಸಿಕೆ ಅವರು ಜೂನಿಯರ್ ಟ್ರೈನಿಂಗ್ ಆಫೀಸರ್ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇಲ್ಲಿಂದ ಬಂದಿದೆ. ಸ್ಟೇಡಿಯಂ ರಸ್ತೆ ಚಿತ್ರದುರ್ಗದಿಂದ. ಶ್ರೀದೇವಿ ಪೂರ್ವಿ ಅದಿತಿ ಸಂತೋಷ್ ತುಂಬಾ ಜನ ಇದ್ದೀರಿ. ಎಲ್ಲಿಂದ ಕಳುಹಿಸಿದ್ದೀರಿ ಸಂದೇಶ? ಹರಪನಹಳ್ಳಿಯಿಂದ ಬಂದಿದೆ. ಓಕೆ ಸ್ನೇಹಿತರೆ, ಇಷ್ಟು ನನಗೆ ಇದುವರೆಗೂ ಏನು ಎರಡು ಹಾಡಿನ ಕಾಲ ಅವಕಾಶ ಕೊಟ್ಟಿದೆ ಆ ಸಂದರ್ಭದಲ್ಲಿ ಬಂದಿರುವಂತಹ ಸಂದೇಶಗಳು. ಸರಿಯಾದ ಉತ್ತರ ಏನು ತಿಳಿಸ್ತೇನೆ, ಒಂದು ಪ್ರಕಟಣೆ.

ಉತ್ತರ ಆಗಿತ್ತು. ಅರ್ಲ್ ಗ್ರೇಟ್ ಟೀ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಹೌದು, ತುಂಬ ಜನ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ರಿ. ಒಂದಷ್ಟು ಪ್ರಯತ್ನಗಳು ಕೂಡ ನಡೆದಿದೆ. ಡಾರ್ಜಿಲಿಂಗ್ ಟೀ ಅನ್ನುವಂಥದ್ದನ್ನು ಕೂಡ ತುಂಬ ಜನ ಹೇಳಿದ್ರಿ, ಆದರೆ ಸರಿಯಾದ ಉತ್ತರ ಅರ್ಲ್ ಗ್ರೇಟ್ ಟೀ ಅನ್ನುವಂಥದ್ದಾಗಿತ್ತು. ಹೌದು ಸ್ನೇಹಿತರೆ, ಒಂದಷ್ಟು ಜನ ಸೇರಿಕೊಂಡು ನಾವು ಮಾತಿಗೆ ಕೂತಿದ್ದೀವಿ ಅಂದರೆ ಅದರ ಮಧ್ಯೆ ಆಗಾಗ ಟೀ ಅಥವಾ ಚಹಾ ಸೇವನೆ ಆಗ್ತಾ ಇತ್ತು ಅಂದರೆ ಆ ಮಾತಿಗೆ ಮತ್ತಷ್ಟು ರಂಗು ಸೇರುತ್ತೆ ಅಲ್ವಾ? ಹೇಳ್ತಾ ಇದ್ದೀಗ ಸ್ನೇಹಾಂಜಲಿ ಚಿತ್ರದ ಈ ಗೀತೆ.

ಸ್ನೇಹಿತರೆ ಇನ್ನೊಂದಷ್ಟು ಹೆಸರುಗಳಿದೆ, ಅವುಗಳ ಕೂಡ ತಗೊಳ್ತೀನಿ. ಆಧ್ಯಾತ್ಮ ಮತ್ತು ಹರ್ಷಿತ್ ಅವರು ಬಾಪೂಜಿ ನಗರದಿಂದ, ಶಾಂತಾಚಾರ ಬಡಗೆರೆ ಕೊಕ್ಕನೂರು ಹರಿಹರ ತಾಲೂಕು, ಶಿಲ್ಪ ವಿದ್ಯಾನಗರ, ಮತ್ತೊಂದು ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ, ಹಾಗೆ ರೂಪಾ ಪರಮೇಶ್, ರಶ್ಮಿಕಾ ಧನ್ಯಕ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ, ಬೊಮ್ಮಕನಹಳ್ಳಿಯಿಂದ ಅನಿತಮ್ಮ ಮಲ್ಲಿಕಾರ್ಜುನ್ ಅವರು. ಓಕೆ, ಮತ್ತೊಂದು ಸಂದೇಶ ಈಗ ತಾನೇ ಬಂತು ಸ್ನೇಹಿತರೆ. ನಾನು ಒಂದಷ್ಟು ಸಮಯ ಕೊಟ್ಟಿರ್ತೀನಲ್ವಾ, ಅದರೊಳಗಡೆ ಕಳುಹಿಸಿ ಅಂತ ಹೇಳಿ ಮೇನಕಾ ಉಮೇಶ್ ಅವ್ರದ್ದು. ಓಕೆ, ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ.

0: ಇದು 102.6 ಎಫ್ಎಂ. ಸಮಯ 8:15 ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Morning news. Good morning, I'm Saira Mujtaba. The headlines. Prime Minister Narendra Modi successfully concludes his visit to Italy, marking

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ನಿಮ್ಗೀಗ ಒಂದು ಪ್ರಶ್ನೆಯನ್ನ ಕೇಳೋಣ ಅಂತ ಹೇಳಿ. ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಚಾಂದ್ರಮಾನ ಪದ್ಧತಿಯಲ್ಲಿ ಮಾಸಗಳ ಹೆಸರುಗಳು ನಮ್ಗೆ ಗೊತ್ತಿದೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ ಹೀಗೆ. ಪ್ರಶ್ನೆ ಏನು ಅಂತಂದ್ರೆ, ಈ ಹೆಸರುಗಳೇನಿದೆ, ಈ ಹೆಸರುಗಳು ಹೇಗೆ ರೂಪುಗೊಂಡಿವೆ ಅನ್ನುವಂಥದ್ದು, ಯಾವ ಆಧಾರದ ಮೇಲೆ ಈ ಹೆಸರುಗಳನ್ನು ಹೇಳಲಾಗಿದೆ ಅನ್ನುವಂಥದ್ದು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ಉತ್ತರವನ್ನು ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. 9448640723 ಈ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶಗಳನ್ನು ನಿರೀಕ್ಷೆ ಮಾಡ್ತಾ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಚಾಂದ್ರಮಾನ ಪದ್ಧತಿಯಲ್ಲಿ ಮಾಸಗಳ ಹೆಸರುಗಳು ಏನು ಬರುತ್ತೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಈ ರೀತಿಯಾಗಿ ಇವುಗಳು ಹೆಸರುಗಳು ಹೇಗೆ ರೂಪುಗೊಂಡಿವೆ ಅನ್ನುವಂಥದ್ದು. ಓಕೆ, ಗೊತ್ತಾಗಿದೆ ಪ್ರಶ್ನೆ ಏನು ಅಂತ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತ ನಿಮ್ಮಿಂದ ಸರಿಯಾದ ಉತ್ತರವನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀಗ ಕೇಳಿಸ್ತಾ ಇದ್ದೀನಿ ಜಮೀನ್ದಾರು ಚಿತ್ರದ ಗೀತೆಯನ್ನು.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 ಎಫ್ಎಂ ಕಂಪನಾಂಕಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮತ್ತು ಪ್ರಾಧ್ಯಾಪಕರಾದ ಡಾ ರಾಮರಾಜು ಬಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ 102.6 FM ಕಂಪನಾಂಕಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ. ಸ್ನೇಹಿತರೆ, ಪ್ರಶ್ನೆಯೊಂದನ್ನ ಕೇಳಿದ್ದೀನಿ. ನಾವೇನು ಚಾಂದ್ರಮಾನ ಪದ್ಧತಿಯಲ್ಲಿ ಮಾಸಗಳ ಹೆಸರುಗಳನ್ನು ಹೇಳ್ತೇವೆ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಈ ರೀತಿಯಾಗಿ ಫಾಲ್ಗುಣದವರೆಗೂ, ಈ ಮಾಸಗಳ ಹೆಸರುಗಳು ಯಾವ ಆಧಾರದ ಮೇಲೆ ರೂಪುಗೊಂಡಿವೆ ಅನ್ನುವಂಥದ್ದು ನಾನು ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದೀನಿ. ಉತ್ತರವನ್ನು ಹೇಳ್ತಾ ಇದ್ದೀರಿ, ಜೊತೆ ಸಂದೇಶಗಳನ್ನು ಕಳುಹಿಸ್ತಾ ಇದ್ದೀರಿ. ಈಗ ಕೇಳೋಣ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಪ್ರಶ್ನೆಗೆ ಉತ್ತರ ಹೇಳುವಂತ ನಿಟ್ಟಿನಲ್ಲಿ ಯಾವೆಲ್ಲ ಸಂದೇಶಗಳು ಯಾರೆಲ್ಲ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ ಮೊದಲಿಗೆ ತಿಳ್ಕೊಳ್ಳೋಣ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಇವರು ಕೂಡ ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಹಾಗೆ ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲಿ ಇಲತೆಯಲ್ಲಿ ಮತ್ತೆ ಮನೆಯವರು, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ ಆರನೇ ಕ್ರಾಸ್ ಚಿತ್ರದುರ್ಗದಿಂದ, ಹಾಗೆ ಸೋನು ಇವರು ಕೂಡ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಇವರು ಸಹ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಿಶಾಲಾಕ್ಷಿ ಪಿ ಎ ಮರಳಯ್ಯ ಅವರು ಸಿರಿಗೆರೆಯಿಂದ, ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ, ಡಿವಿ ಮುರುಗೇಶ್ ಬಾಪುಜಿನಗರ ಚಿತ್ರದುರ್ಗದಿಂದ ಒಂದು ಮೆಸೇಜ್ ಡಿಲೀಟ್ ಆಗಿದೆ 817 ಈ ಒಂದು ಸಂಖ್ಯೆಯಿಂದ. ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ನಾಗೇಂದ್ರಪ್ಪ ಅವರು ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಹಾಗೆ ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಪಂಚಾಕ್ಷರಪ್ಪ ಇರಬೇಕಿದ್ದು ಅಂದ್ಕೊಂಡಿದ್ದೀನಿ, ಜಿಬಿ ಶಿಕ್ಷಕರು ಹಿರಿಯೂರು ಟೌನ್ ಇಲ್ಲಿಂದ ಸಂದೇಶ ಬಂದಿದೆ, ರಾಗಿತೆನೆ ಗಿರೀಶ್ ಅವರು ಗಾರೆಹಟ್ಟಿ ಚಿತ್ರದುರ್ಗದಿಂದ, ವಿಭಾದೀಪಕ್ ಬೆಂಗಳೂರಿನಿಂದ, ಹಾಗೆ ಸುಜಾತ ಮಂಜುನಾಥ್ ಅವರು ಚಿತ್ರದುರ್ಗದಿಂದ, ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಷಡಾಕ್ಷರಪ್ಪ ಪಿ ಅವರು ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಶೀಲಾ ಗಿರೀಶ್ ರತ್ನಮ್ಮ ವಿ ಪಾಳ್ಯ ಇಲ್ಲಿಂದ ಸಂದೇಶ ಬಂದಿದೆ, ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗದಿಂದ, ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ವರ್ಷಿಣಿ ಹಾಗೂ ನಂದಿನಿ ಸಿರಿಗೆರೆಯಿಂದ, ಸಂಸ್ಕೃತಿ ಸುಕೃತಿ ಹಾಗೆ ಸುನಾಗ್ ಮತ್ತು ಇಶಾನ್ವಿ ಅವರು ಮಹಾವೀರನಗರ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದು ಏನು ಹೆಸರಿದೆ ಗೊತ್ತೇ ಆಗ್ತಿಲ್ಲ, ಹಾಗೆ ಬಂದಿದೆ ನನಗೆ ಇದೊಂದು ಸಂದೇಶ ಅಂತ ಹೇಳ್ತಾ, ಧನ್ವಿತ್ ದಾಸ್ ಅವರು ಬೆಂಗಳೂರಿಂದ ಕಳುಹಿಸಿರುವಂಥದ್ದು ಇದು ಅಂತ ಅಂದ್ಕೊಂಡಿದ್ದೀನಿ. ಉಮಾದೇವಿ

ಇವರು ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ. ಓಕೆ ಸ್ನೇಹಿತರೆ, ಇಷ್ಟು ನನಗೆ ಬಂದಿರುವಂತಹ ಸಂದೇಶಗಳಲ್ಲಿ ಹೌದು ಸರಿಯಾದ ಉತ್ತರ ಒಂದಷ್ಟು ಹತ್ರ ಹತ್ರನೇ ಕೂಡ ಬಂದಿದ್ದೀರಿ. ಸೂರ್ಯ ಚಂದ್ರನ ಚಲನೆ ಹೀಗೆ ಈ ರೀತಿಯಾಗಿ ಎಲ್ಲ ಹೇಳಿದ್ದೀರಿ. ಹೌದು, ಹೇಗೆ ಹುಣ್ಣಿಮೆ ಅಮಾವಾಸ್ಯೆಗಳು ಜರುಗುತ್ತವೆ ಅನ್ನೋದಕ್ಕೆ, ಅವು ಹೇಗೆ ಸಂಭವಿಸುತ್ತವೆ ಅನ್ನುವಂಥದ್ದಕ್ಕೆ ಸರಿಯಾದ ಉತ್ತರಗಳು ಕೂಡ ಆಗಿದೆ ಅವೆಲ್ಲವೂ. ಆದರೆ ನಾನು ಕೇಳಿದ್ದು ಈ ಹೆಸರುಗಳು ಹೇಗೆ ಬಂದಿದೆ, ಹೆಸರುಗಳನ್ನು ಯಾವ ರೀತಿ ಸೂಚಿಸಲಾಗಿದೆ ಅಂತ ಕೇಳಿದ್ದೆ ಅಲ್ವಾ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ, ಏನು ಈ ಚಾಂದ್ರಮಾನ ಪದ್ಧತಿಯಲ್ಲಿ ಮಾಸಗಳ ಹೆಸರುಗಳು ಆಯಾ ತಿಂಗಳಿನ ಹುಣ್ಣಿಮೆಯ ದಿನ ಚಂದ್ರ ಯಾವ ನಕ್ಷತ್ರದ ಬಳಿ ಕಾಣಿಸ್ಕೊಳ್ತಾನೆ ಅನ್ನೋದನ್ನು ಸೂಚಿಸುತ್ತೆ. ಉದಾಹರಣೆಗೆ, ಚೈತ್ರ ಮಾಸದಲ್ಲಿ ಹುಣ್ಣಿಮೆಯ ದಿನ ಚಂದ್ರ ಚಿತ್ತ ನಕ್ಷತ್ರದಲ್ಲಿ ಇರ್ತಾನೆ, ಹಾಗಾಗಿ ಚೈತ್ರ ನಕ್ಷತ್ರ ಅನ್ನುವಂಥದ್ದು ಬಂದಿದೆ. ಹಾಗೆ ನಾವು ಬೇರೆ ನಕ್ಷತ್ರಗಳು ಮಾಸಗಳ ಹೆಸರುಗಳನ್ನು ಕೂಡ ಇಲ್ಲಿ ಗಮನಿಸ್ಬೋದು. ವಿಶಾಖ ನಕ್ಷತ್ರ ಇದೆ, ಅದು ವೈಶಾಖ. ಜ್ಯೇಷ್ಠ ಇದ್ರೆ ಜ್ಯೇಷ್ಠನೇ. ಇನ್ನು ಆಷಾಢದಲ್ಲಿ ಪೂರ್ವ ಆಷಾಢ ಮತ್ತು ಉತ್ತರ ಆಷಾಢ ಎರಡರಲ್ಲಿ ಒಂದರಲ್ಲಿ ಚಂದ್ರ ಹತ್ರ ಇರ್ತಾನೆ ಅಂತ. ಇನ್ನು ಶ್ರಾವಣ ಮಾಸ ಶ್ರವಣ ನಕ್ಷತ್ರ, ಭಾದ್ರಪದಲ್ಲಿ ಪೂರ್ವ ಮತ್ತು ಉತ್ತರ ಭಾದ್ರಪದ. ಹಾಗೆ ಆಶ್ವಿಜ ಈ ಒಂದು ಮಾಸದಲ್ಲಿ ಅಶ್ವಿನಿ ನಕ್ಷತ್ರ, ಕಾರ್ತಿಕದಲ್ಲಿ ಕೃತಿಕ, ಮಾರ್ಗಶಿರದಲ್ಲಿ ಮೃಗಶಿರ ನಕ್ಷತ್ರ, ಪುಷ್ಯ ಮಾಸದಲ್ಲಿ ಪುಷ್ಯ, ಮಾಘದಲ್ಲಿ ಮಖ, ಇನ್ನು ಫಾಲ್ಗುಣದಲ್ಲಿ ಪೂರ್ವ ಫಲ್ಗುಣಿ ಮತ್ತು ಉತ್ತರ ಫಲ್ಗುಣಿ, ಈ ಎರಡರಲ್ಲಿ ಒಂದು ಅನ್ನುವಂಥದ್ದು. ಈ ರೀತಿಯಾಗಿ ಏನು ನಾವು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಹೀಗೆ ರೀತಿಯಾಗಿ ಹೇಳ್ತೀವಲ್ವ, ಈ ಹೆಸರುಗಳು ಚಂದ್ರನ ಹತ್ತಿರ ಇರುವಂಥ ನಕ್ಷತ್ರ, ಆ ಹುಣ್ಣಿಮೆಯ ದಿನ ಯಾವ ನಕ್ಷತ್ರ ಇರುತ್ತೆ ಅನ್ನುವಂಥ ಹೆಸರಿನ ಆಧಾರದ ಮೇಲೆ ಈ ಒಂದು ಮಾಸದ ಹೆಸರುಗಳು ಕೂಡ ನಮಗೆ ಗೊತ್ತಿರುವಂಥದ್ದು. ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನ ಕೂಡ ಇರಬಹುದು. ಇದು ಒಂದು ರೀತಿ ಭಾಗಶಃ ಸರಿ ಅಂತ ಕೂಡ ಹೇಳ್ತಾರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ಸರಿ ಉತ್ತರ ಕಳುಹಿಸಿದ್ರಿ ಎಲ್ಲರಿಗೂ ಕೂಡ, ಹಾಗೆ ಜೊತೆಗೆ ಪ್ರಯತ್ನ ಪಟ್ಟವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹೌದು, ನಮ್ಮ ಒಂದು ಬಳಸುವಂಥ ಮಾಸಗಳ ಬಗ್ಗೆ ಒಂದಷ್ಟು ಪುಟ್ಟ ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ.

0: ಹೆಬ್ಬೆಟ್ಟು ರಾಮಕ್ಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಗೀತೆಯೊಂದಿಗೆ ಈ ಹೊತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ ಸರಿಯಾಗಿ 9:10. ಇದೀಗ ಕೆಲವು ಪ್ರಕಟಣೆಗಳು.
1: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি,

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನಿಂಗ್ ಕಾರ್ಯಕ್ರಮ ಇಂದು ಬೆಳಿಗ್ಗೆ 10 ಗಂಟೆಗೆ. ಕೀಲು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಡಾಕ್ಟರ್ ರಾಮರಾಜು ಬಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970722 ಕರೆ ಮಾಡುವ ಮೂಲಕ ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಿ ತಜ್ಞರಿಂದ ಉತ್ತರವನ್ನು ಪಡೆಯಬಹುದು. ಹಲೋ ಡಾಕ್ಟರ್, ಆರೋಗ್ಯದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಸ್ನೇಹಿತರೆ, 8:30 ಕಾರ್ಯಕ್ರಮದಲ್ಲಿ ಕೇಳಿದಂತ ಪ್ರಶ್ನೆಗೆ ಮತ್ತಷ್ಟು ಹೆಸರುಗಳು ಇದ್ವು, ಅವುಗಳನ್ನು ಈಗ ತಗೊಳ್ತೇನೆ. ನಾಗಭೂಷಣ ಸ್ವಾಮಿ ಹೆಚ್ ಸಾಲೂರು ಶಿಕಾರಿಪುರ ತಾಲೂಕು ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ, ಪ್ರೇಮ ನಟರಾಜನಾಯಕನಹಟ್ಟಿಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾರದಿಂದ, ರಾಮದಾಸ ರಮೇಶ್ ಡಿ ಆರ್ ಅವರು ಮದ್ದನ ಕುಂಟ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರ ಪ್ರದೇಶದಿಂದ ಇವರು ಕಳುಹಿಸಿರುವಂಥ ಸಂದೇಶ ಇದು. ಹಾಗೆ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಸಂಜಯ್ ಧನ್ಯ ಅವರು, ಇನ್ನು ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ ಇವರು ಸಂದೇಶವನ್ನು ಕಳುಹಿಸಿದ್ರು. ಓಕೆ ಸ್ನೇಹಿತರೆ, ಏನು ನಾನು ಒಂದು ಸಮಯ ಕೊಟ್ಟಿದ್ದೆ, ಅದರ ನಂತರ ಕೂಡ ಅವರ ಸಂದೇಶಗಳು ಬಂದಿದೆ, ಹಾಗಾಗಿ ಅವರಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರ ಹೆಸರುಗಳನ್ನು ಕೂಡ ನಾನು ತಗೊಂಡಿದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ನಲ್ನುಡಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
5: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
4: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ

0: ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಲ್ಲುಡಿ ಡಾಕ್ಟರ್ ಹೆಚ್ ಪಾಂಡುರಂಗ ವಿಠಲ ಅವರಿಂದ.

ಎಲ್ಲರೂ ತಮ್ಮದೇ ಆದ ಪ್ರಪಂಚ ಕಟ್ಟಿಕೊಳ್ಳುತ್ತಾರೆ, ಕೇವಲ ಅವರದ್ದೇ ಆದ ಕುಟುಂಬ ನಿರ್ಮಿಸಿಕೊಳ್ಳುತ್ತಾರೆ. ಇದರಲ್ಲಿನ ಪಾತ್ರಗಳು ಹೊರ ಪ್ರಪಂಚದ ಜೊತೆ ಬದುಕಿದರೂ ಅರ್ಥ ಕಂಡುಕೊಳ್ಳುವುದು ಕುಟುಂಬದ ಜೊತೆ ಗುರುತಿಸಿಕೊಂಡಾಗ ಮಾತ್ರ. ಕುಟುಂಬವು ಮದುವೆಯೊಂದಿಗೆ ಹುಟ್ಟಿಕೊಂಡು ಮಕ್ಕಳ ಜೊತೆ ಬೆಳೆಯುತ್ತದೆ. ಬೆಳವಣಿಗೆಯೇ ಕುಟುಂಬದ ಜೀವಂತಿಕೆಯ ಲಕ್ಷಣ. ಮಕ್ಕಳಿಲ್ಲದ ದಂಪತಿಗಳ ಕುಟುಂಬ ನಿಂತ ನೀರು. ಪರಸ್ಪರ ಬೆಂಬಲದಲ್ಲಿ ಅವರು ಚೆನ್ನಾಗಿಯೇ ಜೀವಿಸಿದರು. ಸಮಾಜ ಅವರನ್ನು ಬ್ರಹ್ಮಚಾರಿಗಳು, ಸನ್ಯಾಸಿಗಳನ್ನು ಕಂಡಂತೆ ಬಿಡಿ ವ್ಯಕ್ತಿಗಳನ್ನಾಗಿ ಗುರುತಿಸುತ್ತದೆ. ಹೀಗಾಗಿಯೇ ದತ್ತು ತೆಗೆದುಕೊಳ್ಳುವುದನ್ನು ಸಮಾಜ ಒಪ್ಪಿ ಆಧರಿಸುವುದು. ವಿಭಿನ್ನ ಚೇತನರನ್ನು ತುಂಬ ಪ್ರಯತ್ನಪಟ್ಟು ಉತ್ತಮ ವ್ಯಕ್ತಿಗಳನ್ನಾಗಿ ಬೆಳೆಸಿ ಜೀವನ ಕಟ್ಟಿಕೊಡಬಹುದು. ಔದ್ಯೋಗಿಕ ಜಗತ್ತಿನಲ್ಲಿ ಇವರಿಗೆ ಮೀಸಲಾತಿ ಇದೆ. ಓದುವಾಗ ಕೆಲವು ವಿಷಯಗಳನ್ನು ಕಲಿಯುವುದರಿಂದ ವಿನಾಯಿತಿ ಇದೆ. ಬುದ್ಧಿಮಾಂದ್ಯರು ಮಾತ್ರ ಇತರರ ಬೆಂಬಲ ಇಲ್ಲದೆ ಜೀವನ ನಡೆಸಲಾರರು. ಬುದ್ಧಿಮಾಂದ್ಯ ಮಕ್ಕಳನ್ನು ಹೆತ್ತವರು ಚಿಂತೆಯ ಜತೆಗೆ ಸಾಮಾಜಿಕ ಆಸಡ್ಡೆಗೂ ಗುರಿಯಾಗುತ್ತಾರೆ. ಮಾತುಗಳು ಕನಸುಗಳನ್ನು ಕಳೆದುಕೊಂಡ ಇವರು ತಮ್ಮೊಳಗಿನ ತಮ್ಮನ್ನೇ ಹುದುಗಿಸಿಟ್ಟು ಜೀವನ ನಡೆಸುವರು. ಇನ್ನೊಂದು ಮಗು ಪಡೆದರೆ ಅದು ಸರಿ ಇರುವ ಭರವಸೆ ಇಲ್ಲ. ಈ ಮಗುವನ್ನು ಅದು ಪ್ರೀತಿಸಿತು ಎಂಬುದು ಭ್ರಮೆ. ಇನ್ನೊಂದು ಮಗುವಿನ ಜವಾಬ್ದಾರಿಯ ನಡುವೆ ಇದನ್ನು ನೋಡಿಕೊಳ್ಳುವುದು ಕಷ್ಟವಾಗಬಹುದು ಎಂಬ ಆಯಾಸ. ಇವೆಲ್ಲ ಸೇರಿ ಇನ್ನೊಂದು ಮಗು ಬೇಡ ಎಂದು ನಿರ್ಧರಿಸುವವರು ಹೆಚ್ಚು. ಬುದ್ಧಿಮಾಂದ್ಯತೆಯಲ್ಲೂ ಮಟ್ಟಗಳಿವೆ. ಮಾತಿಲ್ಲದೆ, ಕೈಕಾಲುಗಳ ಚಲನೆಯಿಲ್ಲದೆ ಆಗಾಗ ಅಪಸ್ಮಾರಕ್ಕೆ ತುತ್ತಾಗುವ ಮಕ್ಕಳೂ ಇವೆ. ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಂತೆ ತರಬೇತಿ ನೀಡಿ ಕೆಲವು ಸರಳ ಕೆಲಸಗಳನ್ನು ಕಲಿಸಿ ಜೀವನ ನಡೆಸುವಂತೆ ಮಾಡಬಹುದಾದ ತೀರಾ ದಡ್ಡರಾದ ಮಕ್ಕಳೂ ಇವೆ. ತಾನು ಹೆತ್ತ ಮಗು ನಿರಂತರವಾಗಿ ಶಿಶುವಿನ ಹಂತದಲ್ಲೇ ಉಳಿದು ಬಿಡುವ ಪರಿಸ್ಥಿತಿಯನ್ನು ಎದುರಿಸುವುದು ಎಂತಹ ತಾಯಿಗೂ ಕಷ್ಟಕರ. ಮಗುವಿನ ರಕ್ಷಣೆಗೆ ತಾಯಿ ಜೀವದ ಹಂಗು ತೊರೆದು ಧಾವಿಸುವುದು ಪ್ರಾಣಿ ಸಹಜ ಸ್ವಭಾವ. ಹೀಗಾಗಿ ಎಚ್ಚರ ಕನಸುಗಳಲ್ಲೂ ಆಕೆ ತನ್ನ ಬುದ್ಧಿಮಾಂದ್ಯ ಮಗುವಿನ ಬಗೆಗಿನ ಕಾಳಜಿಯನ್ನು ತೊರೆಯಲಾರಳು. ಬೆಳವಣಿಗೆಯ ಭರವಸೆಯೇ ಇಲ್ಲದ ಮಗುವೊಂದನ್ನು ನೋಡಿಕೊಳ್ಳಬೇಕಾದ ತಾಯ್ತನವು ಹಿಂಸೆಯ ಪರಮಾವಧಿ ಎಂದು ನೋಡುವವರಿಗೆ ಅನ್ನಿಸಿದರೂ ಆ ತಾಯಿಗೆ ಅದು ಹೊರೆ ಎನಿಸದೆ ಕರ್ತವ್ಯ ನಿರ್ವಹಿಸಿದ ಸಮಾಧಾನ ನೀಡುತ್ತದೆ. ಬುದ್ಧಿಮಾಂದ್ಯರನ್ನು ತಾಯಿ ಮಾತ್ರ ಚೆನ್ನಾಗಿ ನೋಡಿಕೊಳ್ಳಬಲ್ಲಳು. ಇದಕ್ಕೆ ಅವಳು ತೆರುವ ಬೆಲೆ ಸಾಮಾಜಿಕ ಸಂಪರ್ಕವನ್ನು ಬಿಟ್ಟುಬಿಡುವುದು. ಮನೆ ಬಿಟ್ಟು ಎಲ್ಲೂ ಹೋಗಲಾರದ ಪರಿಸ್ಥಿತಿ ಅವಳದು. ಹೀಗಾಗಿ ಆಕೆಯದು ತನ್ನ ಬಂಧುಗಳು ಸ್ನೇಹಿತರನ್ನು ಹೊರಗಿಟ್ಟ ವಿವಶವಾದ ಜೀವ. ಕ್ರಮೇಣ ಈ ಜೀವನಕ್ಕೆ ಆಕೆ ಒಗ್ಗಿ ಹೋಗುತ್ತಾಳೆ. ತಂದೆಯು ತನ್ನ ವಿರಾಮ ಸಮಯದಲ್ಲಿ ಮಗುವನ್ನು ನೋಡಿಕೊಳ್ಳುವ ಉದಾರತೆ ತೋರಿದರೆ ಯಾವುದಾದರೂ ಸಮಾರಂಭಕ್ಕೆ ಹೋಗಿ ಬರಬಹುದು. ಸಿರಿವಂತರಾಗಿದ್ದರೆ ಪೂರ್ಣ ಕುಟುಂಬ ಆಚೀಚೆ ತಿರುಗಬಹುದು. ತಲ್ಲಣ್ಣದ ಈ ಬದುಕು ಕರ್ಮ ಸಿದ್ಧಾಂತಕ್ಕೆ ಶರಣೆನ್ನುತ್ತದೆ. ಯಾವ ಜನ್ಮದ ಋಣಮೋ ಈ ಜನ್ಮದಲ್ಲಿ ಅನುಭವಿಸುತ್ತಾ ಇದ್ದಾರೆ ಎಂಬುದು ಇತರರ ಉದ್ಗಾರ. ವರ್ಷಗಳು ಹೆಚ್ಚಿದಂತೆ ವಯಸ್ಸಾದ ತಂದೆ ತಾಯಿಗಳಿಗೆ ಇನ್ನೊಂದು ಸಂಕಟ ಆರಂಭವಾಗುತ್ತದೆ. ತಮ್ಮಲ್ಲಿ ಒಬ್ಬರೋ ಅಥವಾ ಇಬ್ಬರೂ ತೀರಿಕೊಂಡು ಮಗು ಉಳಿದರೆ ಗತಿ ಏನು? ಯಾರು ನೋಡಿಕೊಳ್ಳುತ್ತಾರೆ? ಈ ಯೋಚನೆ ನಿಲ್ಲಿಸಲು ಕರ್ಮ ಸಿದ್ಧಾಂತ ನೆರವಿಗೆ ಬಾರದು. ನಿಮ್ಮ ನಂತರ ಅಥವಾ ನಿಮಗೆ ಕೈಲಾಗದಿದ್ದಾಗ ಈ ಮಕ್ಕಳನ್ನು ನೋಡಿಕೊಳ್ಳುತ್ತೇವೆ ಎಂದು ಹಣ ಕಸಿದು ಅನಂತರ ಮಕ್ಕಳನ್ನು ಕಡೆಗಾಣಿಸುವ ಸಂಸ್ಥೆಗಳೂ ಇವೆ. ಸಿಕ್ಕಿ ಹಾಕಿಕೊಂಡ ತಂದೆ ತಾಯಿಯರಿಗೆ ಸಂಕಟ ಇನ್ನಷ್ಟು. ಇತರರ ನೋವು ಅಸಹಾಯಕತೆಯಿಂದ ಹಣ ಮಾಡುವುದು ಸುಲಭ. ಹೀಗಾಗಿ ಸಂಸ್ಥೆಯನ್ನು ಆರಿಸಿಕೊಳ್ಳುವಾಗ ಎಚ್ಚರ ಅಗತ್ಯ. ಇಂತಹ ಸಂತ್ರಸ್ತ ಕುಟುಂಬಗಳು ಸಂಘ ಮಾಡಿಕೊಂಡರೆ ಅನುಕೂಲ. ಆದರೆ ಸಂಘ ಕಟ್ಟುವವರಾರು? ಸಮಯ ಎಲ್ಲಿ? ಇಂಥ ಪೋಷಕರಿಗೆ ಸಹಾನುಭೂತಿ ತೋರುವುದು, ನೆರವಾಗುವುದು, ಧೈರ್ಯ ತುಂಬುವುದು, ಇಂಥ ಮಕ್ಕಳ ಅಭ್ಯುದಯಕ್ಕೆ ಸಾಂಘಿಕವಾಗಿ ಪ್ರಯತ್ನಿಸುವುದು, ಇವೆಲ್ಲ ನಮ್ಮ ಮಾನವೀಯತೆ ತೋರಲು ಇರಬಹುದಾದ ಅಪೂರ್ವ ಅವಕಾಶವಾಗಿರುತ್ತದೆ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಕೇಳ್ತಾ ಇದ್ರಿ. ತ್ಯಾಗರಾಜರ ಸ್ವಾಮಿಯವರ ಕೃತಿ

ಮೂರ್ತಿ, ಪಕ್ಕವಾದದಲ್ಲಿ ಮೋರ್ಚಿಂಗ್ ಸಾಥ್ ನೀಡಿದವರು ಬಿ ರಾಜಶೇಖರ್. ಭೈರವಿರಾಗ ಆದಿತಾಳದಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ದೂಸರಾ ಆದ್ಮಿ ಚಿತ್ರದ ಗೀತೆಯನ್ನು ಸ್ನೇಹಿತರೆ, ಹಾಗೆ ಹಾಡುಗಳ ಜೊತೆ ನಿಮ್ಮ ಸಂದೇಶಗಳನ್ನು ಕೂಡ ತಗೊಳ್ತಾ ಹೋಗ್ತೇನೆ. ಆರಂಭದಲ್ಲಿ ಈ ಗೀತೆ ಕೇಳೋಣ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇರುತ್ತೆ ಅವುಗಳ ಬಗ್ಗೆ ನಿಮ್ಮದೇ ಆದ ಅನಿಸಿಕೆ ಅಭಿಪ್ರಾಯಗಳು ಇರುತ್ತವೆ ಅವುಗಳನ್ನು ನೀವು ಸಂದೇಶದ ಮೂಲಕ ನಮಗೆ ಕಳುಹಿಸ್ತೀರಿ ಹಾಗೆ ಮಾಹಿತಿ ಚುಟುಕು ಈ ರೀತಿಯಾಗಿ ಕೂಡ ಒಂದಷ್ಟು ಹಿತನುಡಿಗಳನ್ನು ಕೂಡ ಕಳುಹಿಸ್ತಾ ಇರ್ತೀರಿ ಆ ಎಲ್ಲವನ್ನ ತಗೊಳ್ಳುವಂಥ ಸಮಯ ಇದಾಗಿದೆ ಅಮೃತ ನುಡಿ ಅಂತ ಹೇಳಿ ಕಳೆದ ಕ್ಷಣಗಳು ಮತ್ತೆ ಹಿಂದಿರುಗದು ಸಿಕ್ಕ ಕ್ಷಣಗಳು ವ್ಯರ್ಥ ಮಾಡಬೇಡ

ಇಂದಿನ ಕೆಲಸ ನಾಳೆಗೆ ಹಾಕಿದರೆ ನಾಳೆ ನಿನ್ನದು ಆಗುವುದಿಲ್ಲ ಅಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಹೊನ್ನೂರಲ್ಲಿ ಇವರು ಹನುಮಂತಪುರ, ಶುಭ ಮುಂಜಾನೆ ಶುಭವ ತರಲಿ ಅಂತ ಕೂಡ ಸೇರಿಸಿದಿರಿ. ಖಂಡಿತ ಹೌದು, ನಾಳೆ ಎನ್ನುವುದು ಹಾಳು ಅನ್ನುವಂತ ಮಾತು ಕೂಡ ಇದೆ ಅಲ್ವಾ, ಗೊತ್ತಿಲ್ಲ ನಾಳೆ ಯಾರದ್ದು ಏನು ಅನ್ನುವಂಥದ್ದು. ಹಾಗಾಗಿ ಆ ಕ್ಷಣಕ್ಕೆ ಏನನ್ಸುತ್ತಾ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ, ಜವಾಬ್ದಾರಿಗಳಿರುತ್ತೆ, ಅವುಗಳನ್ನು ಮುಗಿಸುವಂಥದ್ದು ಒಳ್ಳೇದು ಅಂತ ಹೇಳ್ತಾ, ಇನ್ನು ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಕಳುಹಿಸಿರುವಂಥದ್ದು ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಹೇಳಿಬಿಟ್ಟು, ದಣಿದು ಬಂದಾಗ ಮನಸ್ಸಿಗೆ ಚೈತನ್ಯ ನೀಡುವ ಗೆಳೆಯರ ಗುಂಪಿನಲ್ಲಿ ನಗು ಉಕ್ಕಿಸುವ ಒಂದು ಕಪ್ ಚಹಾಕ್ಕೆ ಸಾಟಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಆ ಚಹದ ರುಚಿಯನ್ನು ಬಲ್ಲವರೇ ಬಲ್ಲರು ಅಂತ ಕೂಡ ಹೇಳ್ತಾರೆ. ಆದರೂ ಒಂದಷ್ಟು ನಾವು ಕೆಲವೊಂದು ಅಭ್ಯಾಸಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದೇನು ಅಂತ ಕೂಡ ಅನಿಸುತ್ತೆ. ಈ ಚಹಾ ಸೇವನೆ, ಕಾಫಿ ಸೇವನೆ ಇವುಗಳ ಬಗ್ಗೆ ಒಂದಷ್ಟು ಲಿಮಿಟ್ ಆಗಿ ಇಟ್ಕೊಳ್ಳೋದು ಒಳ್ಳೇದು ಅಂತ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು ಕಳುಹಿಸಿರುವಂಥದ್ದು ಶುಭೋದಯ ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ಕಾರ. ಇನ್ನು ನಮನ ಕಾರ್ಯಕ್ರಮದಲ್ಲಿ ಛಾಯಾ ಸೋಮೇಶ್ವರ ದೇವಾಲಯದ ಪೌರಾಣಿಕ ಇತಿಹಾಸ ಹಿನ್ನೆಲೆ ಜೊತೆಗೆ ಭಕ್ತಿ ಹಾಡುಗಳಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದ ಇದೇ ನೋಡಿ ಮಂತ್ರಾಲಯ ಭಕ್ತಿ ಹಾಡು ಕೇಳಿ ತುಂಬಾ ಆನಂದ ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ. ನೀವು ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ಮುಂಜಾನೆಯ ಮಾಹಿತಿ ಅದ್ಭುತ ರೀ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ರೀ ಅಂತ ಕೂಡ ಸೇರಿಸಿದ್ದಾರೆ. ನಮಸ್ಕಾರಗಳು ಎಲ್ಲರಿಗೂ ಅಂತ ಹೇಳಿ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಅವರು, ನಿಮಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಹಾಗೆ ರೋಹಿಣಿ ಗೌಡೇಶ್ ಕಾರವಾರ ಉತ್ತರ ಕನ್ನಡ ಇಲ್ಲಿಂದ ಶುಭ ಮುಂಜಾನೆ ಅಂತ ಹೇಳಿ ಕಳುಹಿಸಿದ್ದಾರೆ. ಓಕೆ ಸ್ನೇಹಿತರೆ, ಎಲ್ರಿಗೂ ಧನ್ಯವಾದಗಳು. ಇನ್ನೂ ಸಾಕಷ್ಟು ಸಂದೇಶಗಳು ಇದೆ, ಅವುಗಳನ್ನು ಕೂಡ ತಗೊಳ್ಳೋಣ. ಮತ್ತೊಂದು ಹಾಡನ್ನು ಕೇಳೋಣ ಫನಾ ಚಿತ್ರದಿಂದ.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇನ್ನು ಮುಂದೆ 10 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೀಲು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮರಾಜು ಬಿ ಅವರು. ಪ್ರಿಯ ಕೇಳುಗರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಪರಿಹಾರ ಏನು ಅನ್ನುವಂಥದ್ದನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇನ್ನು ಮುಂದೆ 10 ಗಂಟೆಗೆ 102.6 FM ಕಂಪನಾಂಕಗಳಲ್ಲಿ. ಸ್ನೇಹಿತರೆ, ಮುಂದಿನ ಸಂದೇಶದ ಜೊತೆ ಸಾಗೋಣ. ಯಾರು ಕಳುಹಿಸಿದ್ದಾರೆ ಅಂತ ನೋಡೋದಾದ್ರೆ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ಹಲವಾರು ರೀತಿಯ ಟಿಪ್ಸ್ಗಳನ್ನು ತಿಳಿದು ಭಾವಗೀತೆಗಳ ಮೂಲಕ ಚಿತ್ರಗೀತೆಗಳನ್ನು ಕೇಳ್ತಾ ಇವತ್ತಿನ ವಿಷಯಗಳಲ್ಲಿ ಟೀ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತಾ ಸುಮಧುರ ಸಂಗೀತ ಸಾಹಿತ್ಯ ಇರುವ ಕನ್ನಡ ಚಿತ್ರಗೀತೆಗಳನ್ನು ಕೇಳಿಸ್ತಾ, ನಾವು ಬಳಸುವ ಪಂಚಾಂಗದಲ್ಲಿ ಚಂದ್ರಮಾನ ಪದ್ಧತಿಗಳಲ್ಲಿ ಮಾಸದಲ್ಲಿ ಬರುವ ನಕ್ಷತ್ರಗಳ ಆಧಾರದ ಮೇಲೆ ನಿಲ್ಲುವ ಹೆಸರುಗಳು ಇರುವ ಮಾಸಗಳನ್ನು ತಿಳಿಸಿ ಹಾಗೂ ನುಡಿಗಳನ್ನು ಕೇಳಿಸ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಗಳನ್ನೆಲ್ಲ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ಮುಂದಿನ ಸಂದೇಶ. ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ಅವರು. ಬಿವಿಕೆಎಸ್ ಲೇಔಟ್ನಿಂದ ಶುಭದಯ ದ್ಯಾಮಲಂಬಿಕಾ ಎಂಎಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ತೆಲಂಗಾಣ ರಾಜ್ಯದ ಛಾಯಾ ಸೋಮೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ಐತಿಹಾಸಿಕ ಹಿನ್ನೆಲೆ ತುಂಬ ವಿವರವಾಗಿ ಮತ್ತು ಅರ್ಥಪೂರ್ಣವಾಗಿ ಮೂಡಿ ಬಂತು. ಮತ್ತು ಭಕ್ತಿಗೀತೆಗಳು ಹಾಗೆ 7:45 ಚಿತ್ರಗೀತೆ, 8:30 ಚಿತ್ರಗೀತೆ ತುಂಬ ಮಧುರವಾಗಿ ಮೂಡಿ ಬಂದವು. ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಮತ್ತೊಂದು ಸಂದೇಶದ ಜೊತೆ ಸಾಗೋಣ. ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ವಂದನೆಗಳು. ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇರೋದು ಬಾಗೇನಾಳ್ ರಮ್ಯಾ, ನಿತಿನ್, ಸುರೇಶ್, ಯಶವಂತ್. ಬೆಳಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮ್ಮನ ಭಕ್ತಿಗೀತೆಗಳ ಜೊತೆಗೆ ನೀಡಿದ ಮಾಹಿತಿ ತುಂಬ ಸೊಗಸಾಗಿತ್ತು. ಹಾಗೆ ಭಕ್ತಿಗೀತೆಗಳು ಮುಗಿದ ಮೇಲೆ ನೀವು ಒಂದು ಅದ್ಭುತವಾದ ಸಾಲನ್ನು ಹೇಳಿದರೆ ಮೇಡಮ್, ಇರುವುದೊಂದೇ ಬದುಕು, ಇರುವಾಗಲೇ ಬದುಕು. ಹೌದು, ತುಂಬ ಚೆನ್ನಾಗಿದೆ ಅಲ್ವಾ ಅದು? ತುಂಬ ಚಿಕ್ಕದಾಗಿದ್ದರೂ ಅರ್ಥಪೂರ್ಣವಾಗಿರುವಂಥದ್ದು, ಪ್ರತಿಯೊಬ್ಬರ ಜೀವನಕ್ಕೆ ಅನ್ವಯವಾಗುವಂಥ ನುಡಿ ಇದು. ಮಾಸಗಳ ಬಗ್ಗೆ ನೀವು ಹೇಳಿದ ಮಾಹಿತಿ ಇಷ್ಟ ಆಯಿತು. ಹಿಂದಿ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇವೆ. ನಿಮ್ಮ ನಿರೂಪಣೆಯೊಂದಿಗೆ ಮೂಡಿ ಬಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಮೇಡಮ್, ನಡೆಸಿಕೊಡ್ತಿರುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳುಹಿಸಿದ್ದ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ಮತ್ತೊಂದು ಹಾಡನ್ನು ಕೇಳೋಣ ದೇವದಾಸ್ ಚಿತ್ರದಿಂದ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಸ್ನೇಹಿತರೆ ಮತ್ತಷ್ಟು ಸಂದೇಶಗಳಿದೆ. ನಮಸ್ತೆ ಆಕಾಶವಾಣಿ ಹಾಗೂ ನಿರೂಪಕರಿಗೆ ಶುಭೋದಯ. ಬೆಳಗ್ಗೆ ಪ್ರಸಾರವಾದ ಶುಭ ನುಡಿಯಿಂದ ರಾತ್ರಿವರೆಗೆ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಸೂಪರ್, ನಮಗೆ ಆಕಾಶವಾಣಿನೇ ಪ್ರಪಂಚ ಅನ್ನೋ ಆಗಿದೆ ಮೇಡಮ್. ಏನ್ ಮಾಡಬೇಕು ಮೇಡಮ್, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಹೀಗೆ ರೇಡಿಯೋ ಕೇಳ್ತಾ ಇರಿ, ಸ್ಫೂರ್ತಿದಾಯಕ ಸಂದೇಶಗಳು ಇರಲಿ ಅಷ್ಟೇ ನೀವು ನಮಗೆ ಮಾಡಬೇಕಾಗಿರುವಂಥದ್ದು. ಖಂಡಿತ ತುಂಬಾ ಖುಷಿ ಆಗುತ್ತೆ ನೀವು ಈ ರೀತಿಯಾಗಿ ರೇಡಿಯೋ ಕೇಳ್ತೀರಿ ಅನ್ನುವಂಥದ್ದೇ ನಮಗೆ ತುಂಬಾ ಸಂತೋಷದ ಸಂಗತಿ. ಯಾರು ಕಳುಹಿಸಿದ್ದಾರೆ ಈ ಒಂದು ಸಂದೇಶ ಅನ್ನೋದಾದ್ರೆ, ಮಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ, ಸಂಜಯ್, ಧನ್ಯ, ಮುದಿ ಮಲ್ಲಪ್ಪ ಮತ್ತು ಕಸ್ತೂರಮ್ಮ ಅವರು. ಓಕೆ, ಥ್ಯಾಂಕ್ ಯು. ನಿರೂಪಕರಿಗೆ ನಮಸ್ಕಾರಗಳು. ನುಡಿ ಮತ್ತು ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆ ಎಂದು ಅರ್ಥ, ಪರರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೇವೆ ಎಂದು ಅರ್ಥ ಅಂತ. ಹೌದು, ಇದು ಒಂದು ಮಾನವೀಯತೆ ಅನ್ನುವಂಥದ್ದೇನಿದೆ, ಹಾಗೆ ಬೇರೆಯವರ ನೋವನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಮಾನವೀಯತೆ ಅನ್ನುವಂಥದ್ದು, ಮನುಷ್ಯರಾಗಿದ್ದೇವೆ ಅನ್ನೋದಕ್ಕೆ ಇದೊಂದು ಸೂಚನೆ ಅಂತ ಕೂಡ ಅವರು ಹೇಳಿದ್ದೀರಿ. ತುಂಬ ಚೆನ್ನಾಗಿದೆ ನೀವು ಹೇಳಿರುವಂಥ ಮಾತು ಕೂಡ. ಇನ್ನು ಚಹಾ ಪ್ರಿಯರಿಗೆಲ್ಲ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿವೆ, ಧನ್ಯವಾದಗಳು ಅಂತ ಹೇಳಿರೋದು ತಿಪ್ಪೇಸ್ವಾಮಿಯವರು ರಾಮತೀರ್ಥ ಹರಿಹರ ತಾಲೂಕಿನಿಂದ. ನಿಮಗೂ ಕೂಡ ಧನ್ಯವಾದಗಳು. ಹಿಂದಿ ಹಾಡುಗಳು ಸೂಪರ್ ಕೆಲಸ ಮಾಡ್ತಾ ಕೇಳ್ತಾ ಇದ್ದೇವೆ ಅಂತ ಹೇಳಿ ಸಂಡೂರಿನಿಂದ ರಾಮಚಂದ್ರಪ್ಪ ಅವರು ಕಳುಹಿಸಿರುವಂಥ ಸಂದೇಶ. ಆಕಾಶವಾಣಿಯ ವಿಶೇಷತೆನೆ ಅದು, ನಿಮ್ಮ ಕೆಲಸಗಳು ನಡೀತಾ ಇರುತ್ತೆ, ಕಿವಿ ಮೇಲೆ ಒಂದಷ್ಟು ಮನರಂಜನೆ ಮಾಹಿತಿ ಎಲ್ಲವೂ ಕೂಡ ಬೀಳ್ತಾ ಇರುತ್ತೆ, ಇದೇ ಒಂದು ಆಕಾಶವಾಣಿಯ ವಿಶೇಷತೆ ಅಂತ ಹೇಳ್ತಾ ಸಂದೇಶ ಕಳುಹಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ಹಾಡನ್ನು ಕೇಳೋಣ ರಾಕ್ ಸ್ಟಾರ್ ಚಿತ್ರದಿಂದ.

ವಿವಾಹ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೂಡ ಇದಾಗಿದೆ ಅಂತ ಹೇಳ್ತಾ ಇದೀಗ ಆಕಾಶವಾಣಿ ಚಿತ್ರದುರ್ಗ 102.6 FM ಕಂಪನಾಂಕಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ. ಇದೀಗ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕೀಲು ಮತ್ತು ಮೂಳೆ ಅಂದರೆ ಸಂಧಿವಾತ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ರಾಮರಾಜು.

0: ಕೇಳುಗರೆ ನಮಸ್ಕಾರ. ಇವತ್ತಿನ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಹಾಗೆ ನಮ್ಮ ಜೊತೆ ಡಾಕ್ಟರ್ ರಾಮರಾಜು ಬಿ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಓಕೆ ಸ್ನೇಹಿತರೆ, ಹಾಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಸಂಧಿವಾತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448664273 ಹಾಗೆ 9141972272 ಕರೆ ಮಾಡುವ ಮೂಲಕ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಏನು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಬಹುದು. ಡಾಕ್ಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಈ ಸಂಧಿವಾತ ಅನ್ನುವಂಥದ್ದು ಕೀಲು ಮತ್ತೆ ಮೂಳೆಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗುತ್ತೆ. ಹಾಗೆ ತುಂಬಾ ಜನ ಇದರಿಂದ ಸಫರ್ ಪಡ್ತಾ ಇರುವಂತವ್ರನ್ನ ಕೂಡ ನಾವು ನೋಡ್ತೇವೆ. ತುಂಬಾ ಕಾಮನ್ ಆಗಿರುವಂತ ಒಂದು ಸಮಸ್ಯೆ ಅನ್ನುವಂಥದ್ದು ತೀವ್ರವಾಗಿ ಕೂಡ ಇದೆ. ಹಾಗಾಗಿ ಈ ಸಂಧಿ ಅಂದ್ರೆ ಏನು ಅನ್ನುವಂಥದ್ದನ್ನ, ಸಂಧಿವಾತ ಅನ್ನುವಂಥದ್ದು ಏನು ಅನ್ನುವಂಥದ್ದು ಆರಂಭದಲ್ಲಿ ತಿಳಿಸಿ ನಾವು ಮುಂದೆ ನೋಡೋಣ ಡಾಕ್ಟರ್.
1: ಖಂಡಿತವಾಗಿ, ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಟ್ರೆ ಶ್ರೋತೃಗಳಿಗೂ ಸಹ ಪ್ರಶ್ನೆ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸಂಧಿ ಅಂತಂದ್ರೆ ಅದು ಸಿಂಪಲ್ ಮೇಡಮ್, ಎರಡು ಮೂಳೆ ಯಾವ್ದಾದ್ರು ಅದು ದೊಡ್ಡ ಮೂಳೆ ಆದ್ರೂ ಆಗಬಹುದು ಅಥವಾ ಚಿಕ್ಕ ಮೂಳೆಗಳಾದ್ರೂ ಆಗ್ಬೋದು, ಆ ಮೂಳೆ ಸೇರ್ತಕ್ಕಂತ ಜಾಗಕ್ಕೆ ನಾವು ಸಂಧಿ ಅಂತೀವಿ. ಈ ಸಂಧಿಯನ್ನ ನಮ್ಮ ಮಾಡರ್ನ್ ಅಲೋಪತಿ ಚಿಕಿತ್ಸೆ ಒಂದು ಪದ್ಧತಿಯಲ್ಲಿ ಜಾಯಿಂಟ್ಸ್ ಅಂತೀವಿ. ಯಾವುದೇ ಜಾಯಿಂಟ್ಸ್ ಆಗಿರ್ಬೋದು, ಒಂದು ದೊಡ್ಡದು ಇರುತ್ತೆ, ಚಿಕ್ಕದು ಇರುತ್ತೆ, ತುಂಬಾ ಚಿಕ್ಕ ಜಾಯಿಂಟ್ಸ್ ಇರ್ಬೋದು, ದೊಡ್ಡ ಜಾಯಿಂಟ್ಸ್ ಇರ್ಬೋದು, ಇದನ್ನ ಸಂಧಿ ಅಂತ ಸಾಮಾನ್ಯವಾಗಿ. ಈಗ ನೆಕ್ಸ್ಟ್ ಸಂಧಿ ವಾತ ಅಂತ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಈ ನೋವನ್ನು ಡೈರೆಕ್ಟ್ ಆಗಿ ಅಂದ್ರೆ ನೇರವಾಗಿ ನಾವು ವಾತಕ್ಕೆ ನಾವು ಒಂದು ಹೋಲಿಸ್ತಕ್ಕಂತ ಒಂದು ಪದ್ಧತಿ ಇದೆ. ಯಾವಾಗ ಈ ಒಂದು ಸಂಧಿಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತಲ್ಲ, ಇದನ್ನ ಸಾಮಾನ್ಯವಾಗಿ ಸಂಧಿ ನೋವು ಅಂತ ಹೇಳ್ತೀವಿ. ಇದು ಯೂಶಲಿ ಅಂದ್ರೆ ಜನರಲ್ ಆಗಿ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತದೆ ಅಂತಾನೆ, ಮೊಣಕಾಲಲ್ಲಿ ಬಹಳ ಎಲ್ಲರಿಗೂ ಬಹಳ ಎಲ್ಲ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥ ಸಂಧಿ ನೋವು ಯಾರಿಗೆ ಅಂತಂದ್ರೆ ಮೊಣಕಾಲಲ್ಲಿ ಕಾಣಿಸ್ತಕ್ಕಂಥ ಒಂದು ಲಕ್ಷಣ. ಯಾಕಂದ್ರೆ ಇದು ಮಂಡಿ ಎರಡು ಮೂರು ಮೂಳೆಗಳಿಂದ ಸೇರಿ ಮಂಡಿ ಆಗಿರುತ್ತೆ. ಅಲ್ಲಿ ಒಂದು ನೋವನ್ನ ಸಾಮಾನ್ಯವಾಗಿ ಬರ್ತಕ್ಕಂತ ಒಂದು ನೋವು ಯಾವ್ದಂದ್ರೆ ಅದು ಮಂಡಿ ನೋವು ಅಂತ ಹೇಳ್ತೀವಿ. ಇದೇ ರೀತಿ ಇದು ದೊಡ್ಡ ಜಾಯಿಂಟ್ಸ್ ಅಂದ್ರೆ ಬಿಗ್ಗರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಒಂದು ಈ ಜಾಗದಲ್ಲಿ ಏನಾದ್ರು ನೋವು ಏನಾದ್ರು ಬಂದ್ರೆ ಅದನ್ನ ನಾವು ಸಂಧಿವಾತ ಅಂತ ಹೇಳ್ತೀವಿ. ಇದೊಂದಕ್ಕೆ ಸಂಧಿವಾತ ಅಂತೀವ ಅಂತಂದ್ರೆ ಇಲ್ಲ, ಯಾಕಂದ್ರೆ ಇದು ಒಂದು ಉದಾಹರಣೆ ಹೇಳಲಿಕ್ಕೆ ನಾನು ಹೇಳಿದ್ದಷ್ಟೇ. ಈಗ ಬೆನ್ನು ಅಲ್ಲೂ ಸಹ ಬರುತ್ತೆ, ಸೊಂಟ ನೋವು ಅಂತ ಹೇಳ್ತಾರೆ, ಅದನ್ನು ಸಹ ನಾವು ಸಂಧಿವಾತ ಅಂತ ಹೇಳ್ತೀವಿ. ಅಥವಾ ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಏನಾದ್ರು ಟೈಪ್ ಮಾಡೋರು, ಇಲ್ಲ ಟೀಚರ್ಸ್ ಆಗಿರ್ಬೋದು, ಇಲ್ಲ ಸಾಫ್ಟ್ವೇರ್ ಉದ್ಯೋಗಿಗಳಾಗಿರ್ಬೋದು, ಅವ್ರು ಏನಾದ್ರು ಬಹಳ ಹೊತ್ತು ಮಾನಿಟರ್ ಮುಂದೆ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಈ ಕತ್ತು ನೋವು ಬರುತ್ತೆ, ಅದನ್ನು ಸಹ ನಾವು ಸಂಧಿವಾತ.
0: ಟೈಲರಿಂಗ್
1: ಮಾಡೋರು ಮಾಡಬಹುದು, ಅಥವಾ ಡ್ರೈವಿಂಗ್ ಏನಾದ್ರು ಮಾಡಿದ್ರೆ, ಚಾಲಕರ ಏನಾದ್ರು ಮಾಡಿದ್ರೆ ಭುಜ ನೋವು ಬರುತ್ತೆ, ಇದನ್ನು ಸಹ ನಾವು ಸಂಧಿವಾತ ಅಂತ ಹೇಳ್ತೀವಿ ಮೇಡಮ್. ಇದು ನೋವು ಇರ್ತಕ್ಕಂತ ಒಂದು ಸಂಧಿ ಅಂದ್ರೆ ಒಂದು ಜಾಯಿಂಟ್ಸ್ಗೆ ನಾವು ಯಾವ್ದಾದ್ರು ಒಂದು ಹೆಸರು ಅಂತಾನೆ ಸಾಮಾನ್ಯವಾಗಿ ಸಂಧಿವಾತ ಅಂತ ಹೇಳ್ತೀವಿ. ಈ ಒಂದು ಸಂಧಿವಾತದಲ್ಲಿ ನಾವು ಚಿಕಿತ್ಸಾನುಸಾರ ನಾವು ಹೋದಾಗ ಏನಾಗುತ್ತೆ, ಇದರಲ್ಲಿ ಬೇರೆ ಬೇರೆ ಸಂಧಿವಾತಗಳು ಅಂತ ಬರುತ್ತೆ ಮೇಡಮ್.
0: ಸಂಧಿವಾತದಲ್ಲಿಯೇ
1: ವಿಧಗಳನ್ನು ನಾವು ನೋಡ್ತಾ ಇರ್ತೀವಿ.
0: ಈಗ ಸಂಧಿವಾತದಲ್ಲಿ ಯಾವ ವಿಧಗಳು ಬರುತ್ತೆ ಡಾಕ್ಟರ್?
1: ಕರೆಕ್ಟ್, ಇದು ಸಂಧಿವಾತಿಗೆ ಶ್ರೋತೃಗಳಿಗೆ ನಾವು ಹೇಳಿದ್ದು ಏನಂತಂದ್ರೆ, ಸಂಧಿವಾತ ಅಂತಂದ್ರೆ ಈ ಜಾಯಿಂಟ್ಸ್ ಅಲ್ಲಿ ಏನು ಕೀಲು ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ನೋವು ಬಂದ್ರೆ ಸಂಧಿವಾತ ಅಂತ ಹೇಳ್ತೀವಿ.
0: ಎರಡು ಮೂಳೆಗಳು ಕೂಡ್ಕೊಳ್ಳುವಂತ ಒಂದು
1: ಜಾಗದಲ್ಲಿ ನೋವು ಬಂದ್ರೆ ಸಂಧಿವಾತ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಬಗೆ ಇದೆ ಮೇಡಮ್. ಮುಖ್ಯವಾಗಿ ಏನು ಅಂತಂತಂದ್ರೆ, ಒಂದು ವಯಸ್ಸಾದ ನಂತರ ಬರ್ತಕ್ಕಂಥದ್ದು ಒಂದು ಬೇರೆ ವಿಧ. ಯಾಕಂದ್ರೆ ಅದು ಡಿಜೆನರೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ವಯೋಸಹಜ ಅಂದ್ರೆ ಈ ಮೂಳೆ ಸವಕಳಿ ಉಂಟಾಗಿ ಅದು ಬಂದಾಗ ಅದು ಬಿಗ್ಗರ್ ಜಾಯಿಂಟ್ಸ್ ಅಂದ್ರೆ ಈ ಮಂಡಿಯಲ್ಲಿ ಆದರೂ ಇಲ್ಲ ಸೊಂಟದಲ್ಲಾದ್ರೂ ಕತ್ತಲ್ಲಾದ್ರೂ ಬಂದಾಗ ಇದರದ ಒಂದು ಚಿಕಿತ್ಸೆ ಮತ್ತೆ ಇದರ ಲಕ್ಷಣ ಬೇರೆ ರೀತಿಯಾಗಿ ಇರುತ್ತೆ. ಇದು ಬಿಟ್ಟು ಈಗ ಈ ಬೆರಳುಗಳೆಲ್ಲ ಇರ್ತೇವೆ, ಇದು ವಯಸ್ಸಾದಾಗ ಬರಬೇಕು ಅಂತ ಏನಿಲ್ಲ ಮೇಡಮ್. ಚಿಕ್ಕ ವಯಸ್ಸು ಅಂದ್ರೆ 18-20 ವಯಸ್ಸು ಆದ ನಂತರ ಉದ್ಯೋಗಿಗಳಲ್ಲಿ ಈಗಿನ ಒಂದು ಆಧುನೀಕರಣ ಒಂದು ಜೀವನ ಶೈಲಿ ಪದ್ಧತಿಯಲ್ಲಿ ಈ ಚಿಕ್ಕ ಜಾಯಿಂಟ್ಸ್ ಬೆರಳಲ್ಲಾಗಿರ್ಬೋದು ಕಾಲಲ್ಲಾಗಿರ್ಬೋದು ಅಲ್ಲಿ ಜಾಯಿಂಟ್ಸ್ ಅಲ್ಲಿ ಬೆಳಿಗ್ಗೆ ಮಾತ್ರ ಬರ್ತಕ್ಕಂತ ಒಂದು ಲಕ್ಷಣ, ಇದಕ್ಕೆ ನಾವು ವಿಶೇಷವಾದ ಗಮನ ಕೊಡಬೇಕು. ಇದು ಬಂದ್ರೆ ನಾವು ಸೂಕ್ತವಾದ ಒಂದು ವೈದ್ಯರ ಹತ್ರ ಹೋಗ್ಬಿಟ್ಟು ಬೇಗನೆ ಒಂದು ಟ್ರೀಟ್ಮೆಂಟ್ ಏನಾದ್ರು ಒಂದು ಚಿಕಿತ್ಸೆಯನ್ನ ತಗೊಂಡ್ರೆ ಇದನ್ನ ಬಹಳ ಬೇಗ ಗುಣಪಡಿಸಬಹುದು. ಇದನ್ನ ನಾವು ಉದಾಸೀನ ಮಾಡಿ ಚಿಕ್ಕದೇನೋ ನೋವು ಇದೆ ಅಂತಂತಂದಾಗ ನಾವು ಏನಾಗುತ್ತೆ ಅದನ್ನ ಮುಂದಕ್ಕೆ ದುಷ್ಪರಿಣಾಮಗಳೆಲ್ಲ ಬಿಡಿ, ಅಡ್ಡ ಪರಿಣಾಮಗಳು ಬಿಡಿ, ಬೆರಳು ನಾವು ಏನು ಒಂದು ಶೇಪ್ ಅಂತ ಹೇಳ್ತೀವಿ, ಏನು ಒಂದು ಆಕಾರ ಇದೆ, ಈ ಆಕಾರ ಚೇಂಜ್ ಆಗೋ ಲಕ್ಷಣನೂ ಬರುತ್ತೆ. ಇದರಲ್ಲಿ ಆಟೋ ಇಮ್ಯೂನ್ ಅಂದ್ರೆ ನಮ್ಮ ಒಂದು ದೇಹದಲ್ಲಿರ್ತಕ್ಕಂತ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧವನ್ನೇ ಹೋರಾಡಿದಾಗ ನಾವು ಆಟೋ ಇಮ್ಯುನಿಟಿ ಅಂತ ಹೇಳ್ತೀವಿ. ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ಚಿಕ್ಕ ಒಂದು ಸಂಧಿಗಳೇನಿದಾವೆ ಯೂಶಲಿ ಒಂದು

0: ಕೈಗಲ್ಲಿ ಕೈಯಲ್ಲಾಗಿರ್ಬೋದು ಅಲ್ಲ ಕಾಲಲ್ಲಾಗಿರ್ಬೋದು ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗಿ ಅಲ್ಲೇ ಇರುತ್ತಾ ಅಂತಂದ್ರೆ ಇಲ್ಲ, ಅದು ದೇಹದ ಬೇರೆ ಬೇರೆ ಒಂದು ಸಂಧಿಗಳಿಗೂ ಸಹ ಅದು ಸ್ಪ್ರೆಡ್ ಆಗುತ್ತೆ, ಮೂವ್ ಆಗುತ್ತೆ. ಅದಕ್ಕೆ ನಾವು ಜನಗಳಿಗೆ ಶ್ರೋತೃಗಳಿಗೆ ಹೇಳಲಿಕ್ಕೆ ಏನ್ ಬಯಸ್ತೀವಿ ಅಂತಂದ್ರೆ, ವಯೋಸಹಜ ಮಂಡಿ ನೋವು ಸೊಂಟ ನೋವು ಬಂದ್ರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಎಲ್ಲ ಕಡೆನೂ ಇದೆ. ಆದ್ರೆ ಗಮನ ಹರಿಸಬೇಕಾಗಿರೋದು ಎಲ್ಲ ಅಂತಂದ್ರೆ, ಮಧ್ಯ ವಯಸ್ಸಲ್ಲಿ ಒಂದು 20 ನಂತರ ಏನಾದ್ರು ಆಗಿ ಅಲ್ಲಿ ಏನು ಕಾರಣ ಇಲ್ಲ, ವಯೋಸಹಜನಿಲ್ಲ ಏನಿಲ್ಲ, ಒಂದು ಜ್ವರ ಬಂದು ಚಿಕ್ಕ ಚಿಕ್ಕ ಒಂದು ಸಂಧಿಗಳಲ್ಲಿ ನಮ್ಗೆ ನೋವು ಕಾಣಿಸ್ಕೊಳ್ತಾ ಇದೆ, ಅದು ಬೆಳಗಿನ ಜಾವ ನೋವು ಕಾಣಿಸ್ಕೊಳ್ತಿದೆ ಅಂತಂದ್ರೆ ಕಾಳಜಿ ವಹಿಸಿ ಸೂಕ್ತ ಒಂದು ಡಾಕ್ಟರ್ ಹತ್ರ ಚಿಕಿತ್ಸೆಯನ್ನು ಹೋಗ್ಬೇಕು. ವೈದ್ಯರ ಬಳಿ ಭೇಟಿಯಾದಾಗ ಅವರು ಸೂಕ್ತವಾದ ತನಿಖೆಯನ್ನು ಮಾಡಿಬಿಟ್ಟು ಒಂದು ಇನ್ವೆಸ್ಟಿಗೇಷನ್ಸ್ ಅಂತ ಮಾಡಿಬಿಟ್ಟು ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಖಂಡಿತವಾಗಿ.
1: ನಮಸ್ತೆ.
2: ಹಲೋ.
1: ನಮಸ್ತೆ.
2: ನಮಸ್ತೆ ಮೇಡಮ್,
1: ಮಾತಾಡಿ, ನಿಮ್ಮ ಹೆಸರು ಹೇಳಿ.
2: ನನ್ನ ಹೆಸರು ಬಸವರಾಜ್ ಅಂತ ಮೇಡಮ್, ಚಿಕ್ಕಗೊಂಡನಹಳ್ಳಿಯಿಂದ.
1: ಏನ್ ಮಾಡ್ತಾ ಇದ್ದೀರಿ ಬಸವರಾಜ್? ಕೆಲಸ
2: ಮೇಡಮ್, ನಾವು ರೈತರು ಮೇಡಮ್.
1: ಓಕೆ, ಡಾಕ್ಟರ್ ಪ್ರಶ್ನೆ ಕೇಳಿ.
0: ಬಸವರಾಜ್ ಅವರೇ ನಮಸ್ಕಾರ ಹೇಳಿ ಸರ್.
2: ನಮಸ್ತೆ ಸರ್.
0: ನಮಸ್ತೆ ಹೇಳ್ರಿ ಸರ್.
2: ಸರ್, ಈ ಸಂಧಿವಾತ ಬರುತ್ತಾರ?
0: ಹೌದು ಸರ್.
2: ಆಹಾರ ತಗೊಂಡ್ರೆ ಚೆನ್ನಾಗಿ ಸರ್, ಮುಂಜಾಗ್ರತೆ ಕ್ರಮವಾಗಿ?
0: ಹೌದು ಖಂಡಿತ, ಇದು ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದು ಸಂಧಿ ರೋಗನ ತಡೆಗಟ್ಟಬಹುದು. ಈಗ ನಾನು ನಿಮ್ಗೆ ಕೇಳಕ್ ಪ್ರಶ್ನೆಗಿಂತ ಮುಂಚೆನೆ ನಾನು ಈ ಶ್ರೋತೃಗಳಿಗೆ ವಿವರವಾಗಿ ಹೇಳ್ತಾ ಇದ್ದೆ. ಏನಂದ್ರೆ, ಈ ವಯೋಸಹಜ ಸಂಧಿವಾತ ಬರುತ್ತಲ್ಲ, ಅಂದ್ರೆ 60-50 ವರ್ಷದ ನಂತರ ಅಂದ್ರೆ ಸವಕಳಿಯಿಂದ ಬರ್ತಕ್ಕಂಥ ಸಂಧಿವಾತನ ನಾವು ತಡೆಗಟ್ಟಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಮಾಡಬಹುದು. ಉದಾಹರಣೆಗೆ ಈ ಕ್ಯಾಲ್ಸಿಯಂ ಅಂತ ಅಳ್ತೀವಲ್ಲ, ಅಂದ್ರೆ ಈ ಕ್ಯಾಲ್ಸಿಯಂ ತುಂಬಾ ಚೆನ್ನಾಗಿ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ರಾಗಿ ಸೇವಿಸೋದ್ರಿಂದ. ನಾವು ಮಾಮೂಲಿ ಇಲ್ಲಿ ನಮ್ಮ ಚಿತ್ರದುರ್ಗ ತುಮಕೂರು ಬಳ್ಳಾರಿ ಭಾಗದವರು ರಾಗಿಯನ್ನು ನಾವು ಸೇವಿಸನೆ ಮಾಡ್ತೀವಿ. ಈ ರಾಗಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ಜೊತೆಗೆ ಒಂದು ತರಕಾರಿಗಳನ್ನು ನಾವು ಯಥೇಚ್ಛವಾಗಿ ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ. ಆಮೇಲೆ ನಾವು ಮುಂಗುರುಳ್ಳಿ ಅಂತ ಹೇಳ್ತೀವಿ, ಹಳೆ ನಮ್ಮ ಕನ್ನಡ ಭಾಷೆಯಲ್ಲಿ ನಾಲ್ಕು ಮೂಲೆ ಇರುತ್ತೆ ಒಂದು ಬಳ್ಳಿಗೆ. ಹೌದೌದೌದು ಖಂಡಿತ, ಅದನ್ನ ಸೇವನೆ ಮಾಡೋದ್ರಿಂದ ಸವಕಳಿಯಿಂದ ಬರ್ತಕ್ಕಂಥ ಸಂಧಿವಾತ ಅಂತ ಏನಂತೀವಿ ಅಂದ್ರೆ ಮಂಡಿ ನೋವು ಮತ್ತೆ ಸೊಂಟ ನೋವು, ಅದು ಅಂದ್ರೆ 60-50 ವರ್ಷದ ಮೇಲ್ಗಡೆ ಬರ್ತಕ್ಕಂಥ ಒಂದು ಸಂಧಿವಾತಗಳನ್ನ ನಾವು ಖಂಡಿತವಾಗಿಯೂ ನಾವು ಆಹಾರದ ಒಂದು ರೂಪದಲ್ಲೇ ನಾವು ಸೇವನೆ ಮಾಡ್ತಾ ವಿಧಾನದಿಂದ ನಾವು ಅದನ್ನ ತಡೆಗಟ್ಟಬಹುದು. ಜೊತೆಗೆ ಅಭ್ಯಂಗ ಅಂತ ಹೇಳ್ತೀವಿ, ಒಂದು ನಾರಾಯಣ ತೈಲ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಒಂದು ಎಣ್ಣೆಯಿಂದ, ಆ ಒಂದು ತೈಲದಿಂದ ನಾವೇನಾದ್ರು ನಮ್ಮ ಮಂಡಿಗೆ ಆದರೂ ನಮ್ಮ ಸೊಂಟಕ್ಕಾರ ಪ್ರತಿನಿತ್ಯ ನಾವು ಏನಾದ್ರು ಅಭ್ಯಂಗ ಮಾಡಿ ಸ್ನಾನ ಮಾಡೋದೇ ಆದರೆ ಖಂಡಿತವಾಗಿಯೂ ಈ ಒಂದು ವಯೋಸಹಜ ಅಂದರೆ ಸವಕಳಿಯಿಂದ ಬರ್ತಕ್ಕಂಥ ಏನು ಸಂಧಿವಾತ ಇದೆ ಅದನ್ನು ಖಂಡಿತವಾಗಿಯೂ ನಾವು ಪ್ರಿವೆಂಟ್ ಮಾಡುವಂದ್ರೆ ತಡಿಬೋದು. ಅಲ್ಲ ಹೌದು ಅಲ್ಲ, ಅದು ಒಂದು ತಪ್ಪು ಕಲ್ಪನೆ. ಬಹಳ ಜಾಸ್ತಿ ಓಡಾಡಿದ್ರೆ ಅಂತಲ್ಲ, ನಿಮ್ಮ ದೇಹದ ತೂಕ ಏನಾದ್ರು ತುಂಬಾ ಜಾಸ್ತಿ ಇದೆ ಅಂದ್ರೆ ನಿಮ್ಮ ವಯಸ್ಸಿಗೆ ನಿಮ್ಮ ಎತ್ತರಕ್ಕೆ ಅದಕ್ಕಿಂತ ಮೀರಿ ನಿಮ್ಮ ದೇಹದ ಭಾರ ಏನಾದ್ರು ಜಾಸ್ತಿ ಇದ್ರೆ ನೀವು ಮತ್ತೆ ತುಂಬಾ ಜೋರಾಗಿ ತುಂಬಾ ಭಾರ ಏನಾದ್ರು ಎತ್ತಿ ತುಂಬಾ ಏನಾದ್ರು ಕೆಲಸ ಮಾಡಿದ್ರೆ ನಿಮ್ಮ ಶಕ್ತಿಗೆ ಇಂಥ ಜಾಸ್ತಿ ಪಟ್ಟು ಏನಾದ್ರು ಕೆಲಸ ಮಾಡಿದಾಗ ಸವತೆ ಬರುತ್ತೆ. ನಮ್ಮ ಮಂಡಿ ನಮ್ಮ ಕೈಕಾಲುಗಳು ಅನಾದಿ ಕಾಲದಿಂದ ಆಂಥ್ರೋಪೊಲಾಜಿಕಲ್ ಸ್ಟಡಿ ಪ್ರಕಾರ ಮಾನವ ಉಗಮ ಶಾಸ್ತ್ರ ಪ್ರಕಾರ ಸಹ ಓಡಾಡ್ಕೊಂಡೇ ಇದ್ರೆ ಯಾವುದೇ ರೀತಿ ಸವಕಳಿ ಬರಲ್ಲ. ಇದು ಏನು ಯಾವ ರೀತಿ ಇದನ್ನ ತಪ್ಪು ಕಲ್ಪನೆ ಬಂದಿದೆ ಅಂತಂದ್ರೆ ನಾವು ಓಡಾದೇ ತಪ್ಪೇನೋ ಅನ್ನಂಗಾಗುತ್ತೆ. ಇಲ್ಲ, ನಮ್ಮ ದೇಹಕ್ಕೆ ನಾವು ನಮ್ಮ ದೇಹದ ತೂಕ ಮತ್ತೆ ನಮ್ಮ ವಯಸ್ಸು ಇದಕ್ಕೆ ಅನುಗುಣವಾಗಿ ನಮ್ಮ ಶರೀರ ಇದೆ ಅಂತಂದ್ರೆ ಎಷ್ಟು ದೂರ ಓಡಾಡಿದ್ರು ನಾವು ಸಾಮಾನ್ಯವಾಗಿ ಏನ್ ಕೆಲಸ ಮಾಡ್ತೀವೋ ಅದೆಲ್ಲ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಸವಕಳಿ ಬರಲ್ಲ.
2: ನಾರಾಯಣ ತೈಲ ಅಂದ್ರೆ ಎಲ್ಲಿ ಸಿಗುತ್ತೆ ಸರ್?
0: ಎಲ್ಲ ಆಯುರ್ವೇದ ಒಂದು ಅಂಗಡಿಗಳಲ್ಲಿ ನಾರಾಯಣ ತೈಲ ಅಂತ ಸಿಗುತ್ತೆ. ಅದನ್ನ ನಾವು ಹಚ್ಕೊಂಡು ನೀವು ಎಲ್ಲಿ ನೋವಿದೆ, ನೋವುಗಂತಲ್ಲ ಅದು ನಾನು ಪ್ರಿವೆಂಟ್ ಅಂತಂದ್ರೆ ತಡೆಗಟ್ಟಲಿಕ್ಕೆ ನಾನು ಆ ತೈಲನ ಹೇಳಿದೆ, ಅದನ್ನ ನಾವು ಹಚ್ಕೊಳ್ತಾ ಇದ್ರೆ ಖಂಡಿತವಾಗಿ ಸವಕಳಿಯಿಂದ ಬರ್ತಕ್ಕಂಥ ಒಂದು ಸಂಧಿವಾತನ ನಾವು ತಡೆಗಟ್ಟಬಹುದು. ಬಸವರಾಜ್ ಅವರೇ,
1: ಥ್ಯಾಂಕ್ ಯು. ಒಂದು ರೀತಿಯ ಕೀಲಿಗೆ ಎಣ್ಣೆಯನ್ನ ಹಾಕುವಂತದ್ದು, ಆ ರೀತಿಯಾಗಿ ಅದನ್ನ ಲುಬ್ರಿಕೇಟ್
0: ಮಾಡೋದು
1: ಕೆಲಸ ಮಾಡುತ್ತೆ ಅಂತ.
0: ನಮ್ಮ ಒಂದು ಶಾಸ್ತ್ರದಲ್ಲೂ ಸಹ ಎರಡು ಕೀಲುಗಳ ಸೆಂಟರ್ ಅಲ್ಲಿ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ, ಒಂದು ಥಿಕ್ ಫ್ಲೂಯಿಡ್ ಇರುತ್ತೆ. ಅದಿದ್ರೇನೆ ಅದ್ರ ಜೊತೆಗೆ ಒಂದು ಕಾರ್ಟಿಲೇಜ್ ಅಂತಾನು ಇರುತ್ತೆ ಮೇಡಮ್, ಅಂದ್ರೆ ಕುಷನ್ ಎಫೆಕ್ಟ್ ಸ್ಪಾಂಜ್ ತರ. ಅದು ಇದ್ರೇನೆ ನಮ್ಗೆ ತುಂಬಾ ದೂರ ಓಡಾಡಿದಾಗ ಆದ್ರೂ ಏನಾದ್ರು ಅಪಘಾತ ಏನಾದ್ರು ಆದಾಗಾದ್ರೂ ಸ್ವಲ್ಪ ಅದನ್ನ ನಾವು ಅಪಘಾತಗಳನ್ನ ಅದು ಒಂದು ಇಂಜುರಿ ಇಂಪ್ಯಾಕ್ಟ್ನ ನಾವು ಕಮ್ಮಿ ಮಾಡಬಹುದು. ಅದು ಯಾವಾಗ ಸವತ ಬರುತ್ತೆ ಅಂತ ಹೇಳಿದ್ರೆ ಈಗ ತಾನೇ ಶ್ರೋತೃಗಳಿಗೂ ಹೇಳ್ತಾ ಇದೆ, ವಯೋಸಹಜವಾಗಿ ಅದು ಸವಕಳಿ ಬರುತ್ತೆ.

0: ಇನ್ನೊಂದು ಏನಂದ್ರೆ ಅನ್ನೆಸೆಸರಿ ಏನಾದ್ರು ನಾವು ಏನಾದ್ರು ಬಿದ್ದಾಗ ಆಕ್ಸಿಡೆಂಟ್ ಏನಾದ್ರು ಆಗಿ ಆ ಮಂಡಿ ರಜ್ಜು ಅಥವಾ ಕೀಲುಗಳಿಗೆ ಏನಾದ್ರು ಇಂಜುರಿ ಆದಿ ಅಂದ್ರೆ ಒಂದು ಹೊಡೆತ ಬಿದ್ದಾಗ ಅಲ್ಲಿ ಏನಾದ್ರು ಅಪಘಾತದಿಂದ ಏನಾದ್ರು ಆದ್ರೂ ಸಹ ಆ ಒಂದು ಸ್ಪಾಂಜ್ ತರ ಇರ್ತಕ್ಕಂಥ ಕಾರ್ಟಿಲೇಜ್ಗೆ ಮತ್ತೆ ಅದೊಂದು ಸೈನೋವೆಲ್ ಫ್ಲೂಯಿಡ್ಗೆ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಆದಾಗ ಅವಾಗೂ ಸಹ ಸಂಧಿ ರೋಗ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದೆ.
1: ಅದು ಹೋದ್ರೆ ಏನಾಗುತ್ತೆ ಅಂದ್ರೆ ಎರಡು ಘರ್ಷಣೆಗೆ ಒಳಗಾಗುತ್ತೆ, ಒಂದಕ್ಕೊಂದು ಉಜ್ಜಿ ಉಜ್ಜಿ
0: ಅದರಿಂದ ಒಂದು ಒಂದು ಏನೋ ಪರಸ್ಪರ ಒಂದು ಉಜ್ಜುವಿಕೆಯಿಂದ ಅಂದ್ರೆ ಒಂದು ಭಾರ ಉಜ್ಜುವಿಕೆಯಿಂದ ಏನಾಗುತ್ತೆ ಸವಕಳಿ ಜಾಸ್ತಿ ಆಗುತ್ತೆ. ಆ ಸವಕಳಿ ಜಾಸ್ತಿ ಆಯ್ತು ಅಂತಂದ್ರೆ ಮನುಷ್ಯನಿಗೆ ನೋವು ಬರುತ್ತೆ. ಯಾವಾಗ ಆ ಒಂದು ಜಾಯಿಂಟ್ ನ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಬಳಸಲಿಕ್ಕೆ ಅವನು ಮುಂದುವರಿತಾನ ಅವಾಗ ಈಗ ಮಂಡಿಯಲ್ಲಿ ಆಗಿರ್ತಕ್ಕಂದ್ರೆ ಮಂಡಿ ಓಡಾಡ್ಬೇಕಾದ್ರೆ ಆಗ ಒಂದು ಘರ್ಷಣೆ ಜಾಸ್ತಿ ಆಗ್ಬಿಟ್ಟು ಅವನಿಗೆ ಒಂದು ನೋವಿನ ಒಂದು ಲಕ್ಷಣಗಳು ಜನರಿಗೆ ಅಥವಾ ಒಂದು ರೋಗಿಗೆ ಕಾಣಿಸ್ಕೊಳ್ಳುತ್ತೆ.
1: ಡಾಕ್ಟರ್, ಇಲ್ಲೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ನೀವು ಮಂಗರವಳ್ಳಿ ಬಗ್ಗೆ ಒಂದು ಹೇಳಿದ್ರಿ, ಅದು ತುಂಬಾ ಅದು ಅಸ್ಥಿ ಶೃಂಖ ಏನೋ ಅಂತಾನೆ ಹೆಸರಿದೆ ಅಂತ ನಾನು ಕೇಳಿದೀನಿ.
0: ಹೌದು ಮೇಡಮ್, ಸಂಸ್ಕೃತದಲ್ಲಿ ಅಸ್ಥಿ ಶೃಂಖಲ ಅಂತಾರೆ.
1: ಓಕೆ ಡಾಕ್ಟರ್, ಕೆಲವೊಬ್ಬರಿಗೆ ಅದು ಅಲರ್ಜಿ ಆಗುತ್ತಾ?
0: ಹೌದು, ಅಂದ್ರೆ ಅಲರ್ಜಿ ಅಂತಂದ್ರೆ ತುಂಬಾ ಬಲ್ತಾಗ ಏನಾಗುತ್ತೆ ಅದರ ಕಂಟೆಂಟ್ ಜಾಸ್ತಿ ಇರುತ್ತೆ ಮೇಡಮ್. ಅಂದ್ರೆ ಅದ್ರ ತಗೊಂಡಾಗ ಕೆಲವರಿಗೆ ಎಲ್ಲರಿಗೂ ಅಲ್ಲ, ಸಾಮಾನ್ಯವಾಗಿ ಅಂದ್ರೆ ಕೆಲವರಿಗೆ ಕಡತ ಬಂದಂಗೆ ಆಗುತ್ತೆ, ಒಂದು ತರ ನವೆ ತುರಿಕೆ ತರ ಬಂದಂಗೆ ಆಗುತ್ತೆ. ಬಟ್ ಅದಕ್ಕೆ ಚಿಕಿತ್ಸೆ ಏನು ಬೇಕಾಗಲ್ಲ, ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಅದು ತಾತ್ಕಾಲಿಕ. ಈಗ ಯಾವ್ದಾದ್ರು ಈಗ ಈ ಸೊಪ್ಪು ಏನಾದ್ರು ತಗೊಂಡಾಗ ಸ್ವಲ್ಪ ತುರಿಕೆ ಬರುತ್ತಲ್ಲ, ಆ ರೀತಿ ಬರುತ್ತೆ. ಬಟ್ ಆ ತುರಿಕೆ ಕಮ್ಮಿ ಆಗದೆ ಇರ್ತಕ್ಕಂಥ ಲಕ್ಷಣ ತೋರಲ್ಲ. ಒಂದು ತಾತ್ಕಾಲಿಕ ಲಕ್ಷಣವಾಗಿ ಒಂದು 5-10 ನಿಮಿಷ ಬಿದ್ದು ಮತ್ತೆ ತಂತಾನೇ ಅದು ಶಮನ ಆಗಿರ್ತಕ್ಕಂಥ ಒಂದು
1: ಲಕ್ಷಣಗಳು
0: ಬರುತ್ತೆ ಮೇಡಮ್. ಅದು ಅದರಿಂದ ನಾವು ಎಳೆದನ್ನ ಉಪಯೋಗಿಸೋದು ಒಳ್ಳೇದು. ಕುಡಿ ಅಂತೀವಲ್ಲ, ಆ ರೀತಿ ಉಪಯೋಗಿಸೋದು ಒಳ್ಳೇದು.
1: ಓಕೆ ಡಾಕ್ಟ್ರೆ, ಈಗ ನೀವು ಎಷ್ಟು ವಿಧಗಳಿದೆ ಅಂತ ಹೇಳಿದ್ರಿ, ಯಾಕೆ ಬರುತ್ತೆ ಅನ್ನುವಂತ ಸಂಧಿವಾತ ಅನ್ನೋದು ಕೆಲವೊಂದು ಹೇಳಿದ್ರಿ, ಕೆಲವೊಂದು ಸರಿ ಆಕ್ಸಿಡೆಂಟ್ ಆದ್ರೆ ಹಾಗೆ ಆ ಒಂದು ಸವಕಳಿಗೆ ಉಂಟಾದ್ರೆ ಅಂತ. ವಯೋಸಹಜ ಆಗುವಂತದ್ದು ಸರಿ, ಕೆಲವೊಂದು ಡಿಜನರೇಟ್ ಆಗ್ತಾ ಹೋಗುತ್ತೆ. ಈಗ ಚಿಕ್ಕವರಿಗೆ ಬರುವಂತದ್ದು, ಈಗ ಮೊಣಕಾಲು ನೋವು ಅನ್ನೋಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸ್ತಾ ಇರುವಂತದ್ದು
0: ಏನಕ್ಕೆ? ಇದು ಒಂದು ಆಲ್ರೆಡಿ ತಿಳಿಸಿದಂಗೆ ಒಂದು ಸವಕಳಿ ಅಂದ್ರೆ ವಯೋಸಹಜವಾಗಿ ಬರ್ತಕ್ಕಂಥದ್ದು. ಅದು ಬಿಟ್ಟು ಮುಖ್ಯವಾದ ಕಾರಣ ಯಾವ್ದು ಸರ್ ಅಂತ ಕೇಳಿದ್ರೆ ಆಲ್ರೆಡಿ ತಿಳಿಸಿದ್ವಿ, ಒಂದು ಅಭಿಘಾತ. ಇವೆರಡನ್ನು ಬಿಟ್ಟು ಬೇರೆನೂ ಒಂದು ಚಾನ್ಸಸ್ ಇದೆ. ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದು ಬಹಳ ರೇರ್, ಬಟ್ ಆದ್ರೂ ಇತ್ತೀಚೆಗೆ ನಮ್ಮ ಒಂದು ವಿಭಾಗದಲ್ಲಿ ಪ್ರಿವೆಲೆಂಟ್ ಇದೆ, ಅಂದ್ರೆ ಒಂದು ಸಾಧ್ಯತೆ ಜಾಸ್ತಿ ಇದೆ. ಈ ಚಿಕ್ಕ ಮಕ್ಕಳಲ್ಲೇ ಸಹ ಈ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಮೇಡಮ್, ಈ ಟಾನ್ಸಿಲ್ಸ್ ಅಂತ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅಂದ್ರೆ ಐಸ್ ಯಾವ್ದಾದ್ರು ಒಂದು ಪದಾರ್ಥಗಳು, ಶೀತ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಅದರಲ್ಲಿ ಒಂದು ವೈರಸ್ ಎಂಟ್ರಿ ಆಗುತ್ತೆ ಮೇಡಮ್. ಅದು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ, ಅದು ಎಂಟ್ರಿ ಆಗುತ್ತೆ. ವೈರಸ್ ಅಲ್ಲ, ಅದು ಬ್ಯಾಕ್ಟೀರಿಯಾ ಎಂಟ್ರಿ ಆಗುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಅದು ಲಿಕ್ಸ್ ದ ಹಾರ್ಟ್ ಅಂಡ್ ನಾಕ್ಸ್ ದ ಜಾಯಿಂಟ್ ಅಂತ ಅದಕ್ಕೆ ಹೆಸರು ಮೇಡಮ್. ಅಂದ್ರೆ ಅದು ಹಾರ್ಟ್ ಅನ್ನು ನಮ್ಮ ಹೃದಯನ ಒಂದು ಇನ್ಫೆಕ್ಟ್ ಮಾಡ್ಬಿಟ್ಟು ಮತ್ತೆ ಈ ಕೀಲುಗಳನ್ನು ಸಹ ಅದು ಅದರ ಪ್ರಭಾವವನ್ನು ತೋರಿಸುತ್ತೆ. ಅದಕ್ಕೆ ನಾವು ನಮ್ಮ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಇದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಮಾಡೋದ್ರ ಜೊತೆಗೆ ರುಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಾನು ಕಾಸ್ ಮಾಡುತ್ತೆ. ಇದೇ ಹಾರ್ಟ್ಗೂ ಇನ್ಫೆಕ್ಷನ್ ಮಾಡುತ್ತೆ, ಅಂದ್ರೆ ಹೃದಯಕ್ಕೂ ಸಹ ಇದು ತೊಂದರೆ ಕೊಡೋದ್ರ ಜೊತೆಗೆ ನಮ್ಮ ಏನು ಜಾಯಿಂಟ್ಸ್ ಯಾವ್ದಾದ್ರು ಆಗಿರ್ಬೋದು, ದೊಡ್ಡದ ಕೀಲಾಗಿರ್ಬೋದು, ಚಿಕ್ಕ ಕೀಲಾಗಿರ್ಬೋದು, ಅದಕ್ಕೆ ಇದು ದುಷ್ಪರಿಣಾಮವನ್ನು ಬೀಳುತ್ತೆ. ಇದು ಒಂದು ಮುಖ್ಯವಾದ ಕಾರಣ. ಅಂದ್ರೆ ಒಂದು ಇನ್ಫೆಕ್ಷನ್ ಇಂದನೂ ಸಹ ನಮ್ಮ ಒಂದು ಜಾಯಿಂಟ್ಸ್ ಅಂದ್ರೆ ನಮ್ಮ ಒಂದು ಕೀಲುಗಳು ಇನ್ಫೆಕ್ಷನ್ ಆಗುತ್ತೆ. ಇದೊಂದೇ ಅಲ್ಲ, ಇದು ನೀವು ಹೇಳದೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಜೊತೆಗೆ ರುಮ್ಯಾಟಿಕ್ ಆರ್ಥ್ರೈಟಿಸ್ ಇದೊಂದು. ನೆಕ್ಸ್ಟ್, ಸಾಕಷ್ಟು ಕಾಯಿಲೆ, ದೀರ್ಘಕಾಲೀನ ಕಾಯಿಲೆಗಳ ಒಂದು ಚಿಕಿತ್ಸೆಯಿಂದನೂ ಸಹ ನಮ್ಗೆ ಆರ್ಥ್ರೈಟಿಸ್ ಬರುತ್ತೆ. ಉದಾಹರಣೆಗೆ ಸೋರಿಯಾಸಿಸ್ ಅಂತ ಚರ್ಮ ಕಾಯಿಲೆ ಇದೆ. ಆ ಚರ್ಮ ಕಾಯಿಲೆ ಸಾಕಷ್ಟು ಚಿಕಿತ್ಸೆ ತಗೊಂಡ್ರು ಸಹ, ಆ ಒಂದು ಚಿಕಿತ್ಸೆ ತಗೊಂಡ್ರು ಅದು ದೀರ್ಘಕಾಲೀನ ಒಂದು ಲಕ್ಷಣವಾಗಿ ಆರ್ಥ್ರೈಟಿಸ್ ಬರುತ್ತೆ. ಅದನ್ನ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಚರ್ಮ ಕಾಯಿಲೆ ಇದೆ ಅವ್ರಿಗೆ, ಯಾರಿಗೆ ರೋಗಿಗಳಿಗೆ, ಬಟ್ ಆದ್ರೆ ಅವರು ಮಂಡಿ ನೋವಿನಿಂದ ಬಳಲ್ತಾ ಇರ್ತಾರೆ ಅಥವಾ ಸಂಧಿ ರೋಗಕ್ಕೆ ತುತ್ತಾಗ್ತಾರೆ. ಅಂದ್ರೆ ಒಂದು ರೋಗದ ಒಂದು ಉಪದ್ರವ ಅಂದ್ರೆ ಒಂದು ಕಾಂಪ್ಲಿಕೇಶನ್ ಆಗಿನೂ ಸಹ ಆರ್ಥ್ರೈಟಿಸ್ ಬರ್ತಕ್ಕಂತ ಲಕ್ಷಣಗಳು ಸಾಕಷ್ಟು ಇದಾವೆ ಮೇಡಮ್.
1: ಈ ಎರಡಕ್ಕೂ ಒಂದೇ ಕಾರಣ ಅಲ್ವಾ ಡಾಕ್ಟ್ರೆ?
0: ಯಾಕೆ ಮೇಡಮ್?
1: ಈ ಸೋರಿಯಾಸಿಸ್ಗೂ ಇದೇ ಕಾರಣ, ರೋಗ ನಿರೋಧಕ ಶಕ್ತಿ ವಿರುದ್ಧ ಹೋರಾಡುವಂತ ನಮ್ಮ ದೇಹದಲ್ಲಿ.
0: ಹೌದೌದು, ಸೋರಿಯಾಟಿಕ್ ಅಂತಂದ್ರೆ ಅದು ಆಟೋಮಿನ್ ಡಿಸಾರ್ಡರ್ ಅಂತ ಹೇಳಿದ್ವಿ, ನೀವು ಹೇಳಿದ ನಿಜ. ಬಟ್ ಈ ಸೋರಿಯಾಸಿಸ್ ಇಂದ ಒಂದು ಏನಾದ್ರು ನಮ್ಗೆ ಕೀಲು ರೋಗ ಬಂದ್ರೆ ಅದನ್ನ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತೀವಿ. ಇನ್ನ ಒಂದು ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೆ, ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೆನೆ ಅದು ದುಷ್ಪರಿಣಾಮ ಬೀರಿದಾಗ ಅದು ಆಟೋಇಮ್ಯೂನ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ನಮ್ಮ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ

0: ವಾತ ಅಂತ ಒಂದು ವಿಧಾನ ಇದೆ ಮೇಡಮ್. ಅದರಲ್ಲಿ ಏನಂದ್ರೆ ನಮ್ಮ ಒಂದು ದೇಹದ ಒಂದು ಉಲ್ಬಣ ಅಂದ್ರೆ ಶಕ್ತಿ ಕಮ್ಮಿಯಾಗಿ ಆ ಒಂದು ಶಕ್ತಿಯಿಂದ ನಮ್ಮ ದೇಹದಲ್ಲಿ ಎಲ್ಲಾ ಜಾಯಿಂಟ್ಸ್ ಸ್ಮಾಲ್ ಜಾಯಿಂಟ್ಸ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ದೊಡ್ಡ ದೊಡ್ಡ ಒಂದು ಸಂಧಿಗಳಿಗೆ ಅದು ಹೋಗಿ ನೋವನ್ನು ಕೊಡ್ತಕ್ಕಂತ ಒಂದು ಕಾಯಿಲೆಗೆ ನಮ್ಮ ಅಲೋಪತಿಯಲ್ಲಾದ್ರೆ ನಮ್ಮ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ರೂಮಟಾಯ್ಡ್ ಆರ್ಥರೈಟಿಸ್ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನ ನಾವು ಅಮವಾತ ಅಂತೀವಿ. ಇದು ಚಿಕ್ಕ ಚಿಕ್ಕ ಒಂದು ಸಂಧಿಗಳಿಗೆ ಫಸ್ಟ್ ನೋವನ್ನು ಕೊಟ್ಟು ಬೆಳಿಗ್ಗೆ ಜಾವ ಮಾತ್ರ ಜಾಸ್ತಿ ಇರುತ್ತೆ ಇದು ಸೂರ್ಯನ ಶಾಖಕ್ಕೆ. ಇದು ನೋವಿನ ಒಂದು ಸಾಂದ್ರತೆ ಮತ್ತೆ ಒಂದು ನೋವಿನ ಒಂದು ಇಂಟೆನ್ಸಿಟಿ ಅಂತೀವಲ್ಲ
1: ತೀವ್ರತೆ
0: ಕಮ್ಮಿ ಆಗ್ತಾ ಹೋಗುತ್ತೆ. ಆ ತರ ರೋಗ ಲಕ್ಷಣಗಳು ಇರ್ತವೆ. ಹಾಗಾಗಿ ನಾನು ಶ್ರೋತೃಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಈ ಚಿಕ್ಕ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ನೋವು ಕಾಣಿಸ್ಕೊಂಡಿದೆ, ಬೆಳಗಿನ ಜಾವ ಬರ್ತಾ ಇದೆ, ಇದ್ರ ಜೊತೆಗೆ ಏನಾದ್ರು ಜ್ವರದ ಬರ್ತಾ ಲಕ್ಷಣಗಳು ಏನಾದ್ರು ಇತ್ತಂದ್ರೆ ಇದನ್ನ ಉದಾಸೀನ ಮಾಡೋದು ಬೇಡ. ಬೇಗನೆ ಒಂದು ಸೂಕ್ತವಾದ ಒಂದು ವೈದ್ಯರ ಬಳಿ ಹೋಗಿ ಅದು ಯಾವ್ದು ಯಾವ ತರದ ಸಂಧಿ ವಾತ ಇದೆ ಯಾವ ತರ ಲಕ್ಷಣ ಇದೆ ಅಂತ ಹೇಳ್ಬಿಟ್ಟು ಚಿಕಿತ್ಸೆನ ಸ್ಟಾರ್ಟ್ ಮಾಡೋದು ಒಳ್ಳೇದು.
1: ನಮಸ್ತೆ. ಹಲೋ ನಮಸ್ತೆ, ಯಾರು ನಿಮ್ಮ ಹೇಳಿ ವೀರೇಶ್, ಪ್ರಶ್ನೆ ಕೇಳಿ.
0: ನಮಸ್ಕಾರ ವೀರೇಶ್ ಸರ್ ಅವ್ರೆ, ಹೇಳ್ರಿ.
2: ಸ್ವಲ್ಪ ವಾಕ್ ಅದು ಇದು ಒಂದ್ ಸ್ವಲ್ಪ ಎನರ್ಜಿ ಇದೀನಿ ಸರ್, ಇಲ್ಲ ಅನ್ನಲ್ಲ. ಆದ್ರೂ ನನ್ ಬಾಡಿ ಇವಾಗ ವೈಟ್ ಇರೋದು, ವೈಟ್ ಕಮ್ಮಿ ಆಗ್ತಿಲ್ಲ ಅಂದ್ರೆ ನನ್ ಬಾಡಿ ತೂಕ ಹೆಂಗ ಇದೀನ ಹಂಗೆ ಇದೀನಿ. ಬಾಡಿ ಒಂಚೂರು ಕಮ್ಮಿ ಆದ್ರೆ ನನ್ ಉತ್ತಮ. ಇವಾಗ ಹೆಚ್ಚು ಕಮ್ಮಿ 79-80 ಇದಾಗಿದ್ದೀನಿ ಸರ್.
0: ಹೌದೌದು,
2: ಸ್ವಲ್ಪ ವಾಕು ಅದೆಲ್ಲ ಮಾಡ್ತೀನಿ. ಏನಂತ ಕಾಲು ಅದು ಇದು ಏನ್ ನನಗೇನಂತ ಸಮಸ್ಯೆ ಕಂಡಿಲ್ಲ ಸರ್.
0: ಹೇಳಿ ಸರ್ ಈಗ ಮತ್ತೆ.
2: ಆದ್ರೆ ಒಂದು ಒಂದು 2 ವರ್ಷಕ್ಕೆ ಒಂದ್ 76 ಹಂಗೆಲ್ಲ ಇದ್ದೆ.
0: ನಮ್ಮ ಸಮಸ್ಯೆ ಹೇಳಿ.
2: ಸ್ವಲ್ಪ ಇನ್ನು ಒಂದು ಇದು ಹೆಚ್ಚಿಗೆ ಆಗ್ತಾ ಇತ್ತು, ಕಮ್ಮಿ ಕಾಣ್ತಿಲ್ಲ.
0: ಅಂದ್ರೆ ಈಗ ನಿಮ್ಗೆ ದೇಹದ ತೂಕ ಕಮ್ಮಿ ಬೇಕಾ ಮಂಡಿ ನೋವು ಕೇಳ್ತಾ ಇದೀವಿ ನಾವು ಈಗ ಕಾರ್ಯಕ್ರಮ.
2: ಇಲ್ಲ ಸರ್, ಮಂಡಿ ನೋವು ಏನಿಲ್ಲ, ನನಗೆ ತೂಕ ಒಂದು ಸ್ವಲ್ಪ ಕಮ್ಮಿ ಆದ್ರೆ ನನಗೆ
0: ಒಂದು ಪ್ರಿವೆನ್ಷನ್ ರೀತಿಯಾಗಿ ಅಂದ್ರೆ ನೀವು ತಡೆಗಟ್ಟುವ ರೀತಿಯಲ್ಲಿ ಕೇಳ್ತಾ ಇದ್ರಿ, ಒಳ್ಳೇದೇ. ಏನಂತಂದ್ರೆ ನೀವು ತೂಕ ಈ ವಯಸ್ಸಲ್ಲಿ ಕಮ್ಮಿ ಆಗ ತುಂಬಾ ಬೇಗ ಕಮ್ಮಿ ಆಗೋದನ್ನು ಒಳ್ಳೇದಲ್ಲ. ಈಗ ಎಷ್ಟಿದೀರೋ ಅದೇ ರೀತಿ ಮಾಡ್ಕೊಂಡ್ಬಿಟ್ಟು ಒಂದು ನೀ ಕ್ಯಾಪ್ಸ್ ಅಂತ ಬರುತ್ತೆ, ಅಂದ್ರೆ ಒಂದು ಮಂಡಿಗೆ ಅಥವಾ ಸೊಂಟಕ್ಕೆ ಬೆಲ್ಟ್ ಬರುತ್ತೆ, ಆ ಒಂದು ಧರಿಸ್ಬಿಟ್ಟು ನೀವ್ ಒಂದ್ ಸ್ವಲ್ಪ
1: ವೀರೇಶ್
0: ಸರ್, ಅದು ಮಂಡಿಗೆ ಒಂದು ಬೆಲ್ಟ್ ಹಾಕಿ ಅಥವಾ ಸೊಂಟಕ್ಕೆ ಬೆಲ್ಟ್ ಹಾಕಿ ನೀವು ಒಂದು ಓಡಾಡಿ ಅಂತ ಹೇಳ್ತಾ ಇದ್ದೀನಿ. ಅವಾಗ ಓಡಾಡಿದಾಗ ಏನಾಗುತ್ತೆ, ನೀವು ತಿಂತಕ್ಕಂತ ಆಹಾರ ಏನು ತಿಂದಿರ್ತೀರಲ್ಲ ಅದೆಲ್ಲನೂ ಪಚನ ಆಗಿ ಜೀರ್ಣಕ್ರಿಯೆ ಆಗಿ ನಿಮ್ಮ ದೇಹದ ತೂಕವನ್ನು ಜಾಸ್ತಿ ಮಾಡ್ಲಿಕ್ಕೆ ಬಿಡಲ್ಲ. ಜೊತೆಗೆ ನೀವು ಆ ಎಣ್ಣೆ ಪದಾರ್ಥ ಅಂತೀವಲ್ಲ, ಯಾವುದು ಹೈ ಕ್ಯಾಲೋರಿ ಇರ್ತಕ್ಕಂಥದ್ದು, ಬರೀ ಎಣ್ಣೆ ಅಲ್ಲ, ಮಾಂಸ ಅದು ಆಗಿರ್ಬೋದು ಮತ್ತು ಹೈ ಕ್ಯಾಲೋರಿ ಇರ್ತಕ್ಕಂಥ ಯಾವುದೇ ಒಂದು ಆಹಾರನ ಸ್ವಲ್ಪ ಆದಷ್ಟು ಸಾಧ್ಯವಾದಷ್ಟು ಕಮ್ಮಿ ಬಳಸಿ. ಹಣ್ಣು ತರಕಾರಿ ಹೆಂಗೂ ಈಗ ಸೀಸನ್ಸು ಯಾವ್ಯಾವ ಹಣ್ಣು ಸೀಸನ್ ಬರ್ತೀವೋ ಆ ಹಣ್ಣನ್ನು ಹೆಚ್ಚು ಉಪಯೋಗಿಸಿ ಮತ್ತು ತರಕಾರಿನ ಹೆಚ್ಚು ಉಪಯೋಗಿಸಿ. ಇದು ಏನಾಗುತ್ತೆ ಅಂದರೆ ನಿಮ್ಮ ದೇಹದ ತೂಕನ ಹತೋಟಿಯಲ್ಲಿದ್ದಿರೋದ್ರ ಜೊತೆಗೆ ನಿಮ್ಮ ಒಂದು ಮುಂದಕ್ಕೆ ಮಂಡಿ ನೋವಾದರೂ ಸೊಂಟ ನೋವಾಗಲೂ ಬರದೇ ಇರ್ತಕ್ಕಂಥ ಒಂದು ದೃಷ್ಟಿಯಿಂದ ನಿಮಗೆ ಒಳ್ಳೇದಾಗುತ್ತೆ.
2: ಅಲ್ಲ ಸರ್, ನಾವು ಟೈಲರ್ ಕೆಲಸ ಮಾಡೋರು, ಇವಾಗ ನೀವು ಬೆಲ್ಟ್ ಹಾಕ್ರಿ ಅಂದಾಗ ಸೊಂಟಕ್ಕೆ ಹಾಕಿ ಕೆಲಸ ಮಾಡ್ಬೋದಾ?
0: ಮಾಡ್ಬೋದು, ಬಟ್ ನೀವು ಅದನ್ನು 2 ಗಂಟೆ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಒಂದು ಒಂದು ಗಂಟೆನ ಅದನ್ನ ಬಿಚ್ಚಿಟ್ಟು ಮತ್ತೆ ನಿಮ್ಮ ಒಂದು ಉದ್ಯೋಗನ ಮಾಡ್ಕೋದು, ಕಂಟಿನ್ಯೂಸ್ ಹಾಕ್ಬಾರ್ದು. ಇಲ್ಲ, ಕುತ್ಕೊಂಡಾಗ ನೀವು 2 ಗಂಟೆ ಅದನ್ನ ಹಾಕ್ಲಿಕ್ಕೆ ನಿಮ್ಗೆ ಇರುತ್ತೆ. 2 ಗಂಟೆ ಆದ ನಂತರ ಮತ್ತೆ ಅದನ್ನ ಬಿಚ್ಚಿಡ್ಬೋದು. ನಮಸ್ಕಾರ.
1: ನಮಸ್ತೆ. ಓಕೆ ಡಾಕ್ಟ್ರೆ, ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದೆ. ಯುದ್ಧಾಪುರದಿಂದ ವೀರಣ್ಣ ಜಿ ಎಸ್ ಅನ್ನೋರು ಕಳಿಸಿರುವಂತ ಸಂದೇಶ ಇದು. ಮಂಡಿ ನೋವಿದೆ, ಡಾಕ್ಟರ್ ಚಿಪ್ಪು ಬದಲಿಸಬೇಕು ಅಂತಾರೆ. ಇದರಿಂದ ಓಕೆ, ಸ್ಟ್ರೆಂತ್ ಮತ್ತೆ ಲೈಫ್ ಉತ್ತಮವಾಗಬಹುದೇ ಅಂತ ಕೇಳ್ತಾ ಇದ್ದಾರೆ. ಓಕೆ, ಮಂಡಿ ಚಿಪ್ಪನ್ನ ಬದಲಾಯಿಸುವಂತದ್ದು, ಇದಕ್ಕೆ ಪರಿಹಾರ ನಿಮ್ಮ ಆಯುರ್ವೇದದಲ್ಲಿ ಏನಿದೆ?
0: ಸಿದ್ದಾಪುರದಿಂದ ಕೇಳಿದಾರಲ್ಲ ಮೇಡಮ್,
1: ವೀರಣ್ಣ ಅವರು.
0: ವೀರಣ್ಣ ಸರ್ ನಮಸ್ಕಾರ, ನೀವು ಕೇಳಿಸ್ಕೊಳ್ತಿದ್ದೀರಾ ಅಂತ ಭಾವಿಸ್ತೇನೆ. ಅದೇನಂತಂದ್ರೆ ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾಡ್ತಾ, ಇದು ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಇದು ನೀ ರೀಪ್ಲೇಸ್ಮೆಂಟ್ ಮಂಡಿ ರಾಜ್ಯ

0: ಬದಲಿಸಿ ಅದರಲ್ಲಿ ಎರಡು ನಾವು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂಗೆ ಕುಷನ್ ಅನ್ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ, ಕಾರ್ಟಿಲೇಜ್ ನ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಅದು ಇದು ಸಾಕಷ್ಟು ಪರಿಣಿತಿಯಾಗಿದ್ದಾರೆ, ಸಾಕಷ್ಟು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಉಪಯೋಗಿಸ್ಕೊಂಡು ಅದನ್ನ ಅವರು ನೀ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಇದನ್ನ ರೀಪ್ಲೇಸ್ಮೆಂಟ್ ಮಾಡೋದ್ರಿಂದ ಏನೂ ತೊಂದರೆನೂ ಆಗಲ್ಲ, ಅವರು ಒಂದು ಅಫೋರ್ಡಬಲ್ ಇದ್ದಾರೆ, ಅವ್ರ ಕೈಯಲ್ಲಿ ಆರ್ಥಿಕ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅಂತಂದಾಗ ಅದಕ್ಕೆ ಚಿಕಿತ್ಸೆಗೆ ಒಳಪಡಬಹುದು. ಇದಾದ್ಮೇಲೆ ಏನಂತಂದ್ರೆ, ಏನೇ ಆದ್ರೂ ದೇವರು ಕೊಟ್ಟಿದ್ದು ದೇವ್ರದೇ, ನಾವು ಏನೇ ಒಂದು ಇಂಪ್ಲಾಂಟ್ಸ್ ಮಾಡಿದ್ರು ಅದನ್ನ ಸೂಕ್ಷ್ಮತೆ ಅಂದೇ ಇರಬೇಕಾಗತ್ತೆ. ತುಂಬಾ ಜೋರಾಗಿ ಓಡಾಡೋದಾಯ್ತು, ಇಲ್ಲ ಬಸ್ನ ಓಡೋಗಿ ಹತ್ತಂತದಾಯ್ತು, ಅವರ ಶಕ್ತಿಗಿಂತ ಮೀರಿ ಒಂದು ತೂಕನ ಎತ್ತೋದು ಆಯ್ತು, ಇಲ್ಲ ತುಂಬಾ ಬೆಟ್ಟಗಳನ್ನ ಹತ್ತುವುದಾಯ್ತು, ಈ ತರ ಒಂದು ಆಕ್ಟಿವಿಟೀಸ್, ಈ ತರ ಒಂದು ಚಟುವಟಿಕೆಗಳನ್ನ ಕಮ್ಮಿ ಮಾಡ್ಕೊಂಡು ವೈದ್ಯರ ಸಲಹೆ ಏನ್ ಹೇಳಿದ್ದಾರೆ ಅದ್ರ ಈ ರೀಪ್ಲೇಸ್ಮೆಂಟ್ ಆದ ನಂತರ ಯಾವ್ದೆಲ್ಲ ಪಾಲನೆ ಮಾಡ್ಬೇಕು, ಅವ್ರು ಏನ್ ಹೇಳಿದ್ದಾರೆ ಅಂತ ವೈದ್ಯರ ಸಲಹೆ ಮೇಲೆಗೆ ಮಾಡಿದ್ರೆ ಅದರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮನೂ ಇಲ್ಲ, ಯಾವುದೇ ರೀತಿ ಅವ್ರಿಗೆ ದುಷ್ಪರಿಣಾಮನೂ ಆಗಲ್ಲ. ಇದಕ್ಕೆ ನಮ್ಮ ಆಯುರ್ವೇದ ಇದನ್ನ ನಾವು ಬೇಡ, ನಾವು ಆಯುರ್ವೇದದಲ್ಲೇ ಅಂತಂದ್ರೆ ನಾವು ಎಕ್ಸ್ಟೆಂಡ್ ನೋಡ್ಬೇಕಾಗತ್ತೆ ಮೇಡಮ್. ಅಂದ್ರೆ ಅವ್ರದ್ದು ಮಾಡಿರ MRI ನೋಡಿರ್ತಾರೆ, ಯಾವ ರೀತಿ ಸವಕಳಿ ಇದೆ ಅದನ್ನ ನಾವು ಆಯುರ್ವೇದ ಚಿಕಿತ್ಸೆಯಲ್ಲಿ ನಾವು ಸರಿಪಡಿಸ್ತಕ್ಕಂಥ ಸಾಧ್ಯತೆ ಎಷ್ಟಿದೆ ಅಂತ ನೋಡ್ಬಿಟ್ಟು ಅಲ್ಲಿ ಆಗಲ್ಲ ಅಂತಂದ್ರೆ ನಾವು ಸರ್ಜರಿ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಶಸ್ತ್ರಚಿಕಿತ್ಸಕರ ಆರ್ಥೋಪೆಡಿಕ್ ಕಡೆಗೆ ನಾವು ಕಳ್ಸಿಕೊಡ್ತೀವಿ ಮೇಡಮ್. ಅದಕ್ಕೆ ಒಂದು ಸಲ ಭೇಟಿ ಬೇಕಾಗುತ್ತೆ. ಅಷ್ಟು ಲೆವೆಲ್ ಹೋಗಿದೆ ಅಂತಂದ್ರೆ ಅದು ಸ್ವಲ್ಪ ಬಹಳ ಸಿವಿಯರ್ ಆಗಿಬಿಟ್ಟು ಸೌತ ಜಾಸ್ತಿ ಇದ್ದಾಗ ನಮ್ಮ ಆಯುರ್ವೇದದಲ್ಲಿ ನೋವು ಕಮ್ಮಿ ಮಾಡಬಹುದು, ಜೊತೆಗೆ ಅದನ್ನ ತುಂಬಾ ಮತ್ತೆ ರೀಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆ ತರದ ನಮ್ಮಲ್ಲಿ ಇಲ್ಲ,
1: ವ್ಯವಸ್ಥೆ
0: ಇಲ್ಲ. ಮತ್ತೆ ಅಂದ್ರೆ ನೋವನ್ನ ನಿವಾರಣೆ ಮಾಡ್ತಕ್ಕಂತ ಒಂದು ಚಿಕಿತ್ಸಾನುಸಾರ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ.
1: ಡಾಕ್ಟರ್, ಇತ್ತೀಚೆಗೆ ನಾವು ಸಂಧಿವಾತ ಅನ್ನುವಂಥದ್ದನ್ನು ಹೆಚ್ಚಾಗಿ ನೋಡ್ತೇವೆ. ಆಯುರ್ವೇದದಲ್ಲಿ ಹಿಂದೆ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೆ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಆಗ್ಲೂ ಕೂಡ ಸಮಸ್ಯೆ ಇತ್ತು ಅಂತ. ಹೇಗಿತ್ತು ಡಾಕ್ಟರ್ ಆಗಿನ ನಿಮ್ಮ ಒಂದು ಅಧ್ಯಯನದಲ್ಲಿ ಏನೆಲ್ಲ ಗುರುತಿಸ್ಕೊಂಡಿದ್ದೀರಿ?
0: ನಾವು ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳಕ್ಕಿಂತ ಹಿಂದಿನದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ, ಮತ್ತೆ ಒಂದು ಪುರಾವೆಗಳಿದಾವೆ. ಬಟ್ ಮಾನವ ಉಗಮ ಶಾಸ್ತ್ರದಲ್ಲಿ ಆಂಥ್ರೋಪಾಲಜಿಕಲ್ ಸ್ಟಡಿ ಪ್ರಕಾರ ನಾವು 10,000 ವರ್ಷದಿಂದನೂ ನಾವು ಮನುಷ್ಯ ಜೀವಿ ನಮ್ಮ ಭೂಮಿ ಮೇಲೆ ಇದೆ ಮೇಡಮ್. ಅವಾಗಿನಿಂದಲೂ ಇದು ನಮ್ಮ ಓಡಾಡ್ತಕ್ಕಂಥ ಯಾವುದೇ ಒಂದು ಡೈಲಿ ನಾನು ದಿನನಿತ್ಯ ಬಳಕೆಯಲ್ಲಿ ಬಳಸ್ತಕ್ಕಂಥ ಎಲ್ಲದನ್ನು ನೋವು ಇದ್ದೇ ಇರುತ್ತೆ. ಅದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎರಡಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಮೇಡಮ್. ಒಂದು ವಾತವ್ಯಾಧಿ ಅಂತ ಬರುತ್ತೆ, ಅಂದ್ರೆ ವಾತದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ವ್ಯಾಧಿಗಳು ಅಂದ್ರೆ ವಯಸ್ಸಿಗೆ ಕಾಯಿಲೆಗಳು ಬರುತ್ತೆ. ಅದರಲ್ಲಿ ತುಂಬಾ ವಿಸ್ತಾರವಾಗಿ ಒಂದು ಸಂಧಿ ಅಂದ್ರೆ ಏನು, ಸಂಧಿ ಲಕ್ಷಣಗಳು ಏನು, ಮತ್ತೆ ಸಂಧಿಗೆ ಏನಾದ್ರು ಕಾಯಿಲೆ ಬಂದ್ರೆ ಇದು ಯಾವ್ಯಾವೆಲ್ಲ ಲಕ್ಷಣಗಳು ಕಾಣುತ್ತೆ, ಮತ್ತೆ ಈ ಕಾಯಿಲೆ ಬರಲಿಕ್ಕೆ ಬರೀ ವಯಸ್ಸೊಂದೇ ಕಾರಣನ, ಮತ್ತೆ ಆಹಾರದಿಂದನೂ ಬರುತ್ತಾ, ಮತ್ತೆ ಅಭಿಘಾತದಿಂದನೂ ಬರುತ್ತಾ ಅನ್ನ ಎಲ್ಲ ಉಲ್ಲೇಖಗಳು ಇದಾವೆ. ನಮ್ಮ ಉಲ್ಲೇಖಗಳು ಯಾವ ರೀತಿ ಇದಾವೆ ಅಂತಂದ್ರೆ ಮೇಡಮ್, ಇದು ಹಳೆ ಕಾಲದ ಒಂದು ಗ್ರಂಥ ಆಗಿರೋದ್ರಿಂದ ಒಂಟೆ ಏನಾದ್ರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ, ಕುದುರೆ ಹಳೆ ಕಾಲದಲ್ಲಿ ರಾಜರೆಲ್ಲ ಇದ್ರು, ಕುದುರೆ ಓಡಿಸ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲ ಆನೆಯಿಂದ ಹೋಗ್ಬೇಕಾದ್ರೆ ಬಿದ್ದಾಗ, ಈ ರೀತಿ ಅಂದ್ರೆ ಗಜ ಔಷ್ಟ್ರ ಅಶ್ವ ಅಂತ ಹೇಳ್ತಾರೆ ಮೇಡಮ್. ಅಲ್ಲೇನಾದ್ರು ಬಿದ್ದಾಗ ನಮ್ಗೆ ಅಭಿಘಾತ ಆದಾಗ ಸಂಧಿ ರೋಗಗಳು ಬರುತ್ತೆ, ಜೊತೆಗೆ ವಯೋಸಹಜ ಅಂತಾನು ಬರುತ್ತೆ. ಈ ರೀತಿ ಉಲ್ಲೇಖಗಳು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಅವರು ಇವ ಲಕ್ಷಣಗಳನ್ನು ಸಹ ಒಂದು ಸಂಸ್ಕೃತ ಭಾಷೆಯಲ್ಲೇ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ವಾತಪೂರ್ಣ ಧೃತಿ ಸ್ಪರ್ಶ ಶೋತಃ, ಅಂದ್ರೆ ಈ ಲೆದರ್ ಬ್ಯಾಗ್ ಅಂದ್ರೆ ಒಂದು ಚರ್ಮದ ಒಂದು
1: ಚೀಲದಲ್ಲಿ
0: ನೀರು ತುಂಬಿದಾಗ ಯಾವ ರೀತಿ ಮೆತ್ತನೆ ಒಂದು ಸ್ಪರ್ಶ ಇದೆಯೋ, ನಮ್ಮ ಸಂಧಿಯಲ್ಲಿ ನೀರು ಏನಾದ್ರು ತುಂಬಿಕೊಂಡು ಜಾಸ್ತಿ ಆದಾಗ ಆ ರೀತಿ ಸ್ಪರ್ಶ ಇರುತ್ತೆ ಅಂತ ಒಂದು ಲಕ್ಷಣ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಸರಣ ಆಕುಂಚನೆಯೋಹೋ ಪ್ರವೃತ್ತಿಸ್ತ ಸವೇದನ ಅಂತ ಹೇಳ್ತಾರೆ. ಅಂದ್ರೆ ನಾವು ಕಾಂಟ್ರಾಕ್ಷನ್ ಅಂದ್ರೆ ಮಡ್ಚೋದು ಮತ್ತೆ ಹಿಗ್ಗುವಿಕೆ ಈ ರೀತಿ ಏನಾದ್ರು ಮಾಡಿದಾಗ ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಅದನ್ನು ಸಹ ಸಂಧಿವಾತ ಅಂತ 2500 ವರ್ಷಗಳಿಗಿಂತ ಹಿಂದಿನ ಗ್ರಂಥದಲ್ಲೇ ಉಲ್ಲೇಖ ಇದೆ. ಅಷ್ಟು ಸುಂದರವಾಗಿ ಅವರು ವರ್ಣನೆ ಮಾಡಿದ್ದಾರೆ.
1: ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ.
2: ನಮಸ್ತೆ ಸರ್. ನಮಸ್ತೆ,
1: ಹೇಳಿ. ನಿಮ್ಮ ಹೆಸರು ಹೇಳಿ.
2: ಜಗದೀಶ್ ಅಂತ ಸರ್.
1: ಪ್ರಶ್ನೆ ಜಗದೀಶ್
2: ಸರ್, ನನಗೆ ಈಗ 50 ವರ್ಷ.
0: ಹೇಳಿ ಜಗದೀಶ್ ಸರ್ ಅವ್ರ ಹೇಳಿ.
2: ಸರ್, ನನಗೆ ಮಂಡಿ ನೋವು ಇದೆ.
0: ಹೌದು.
2: ಅವ್ರ ಎಲ್ಲೋದ್ರು ಮಂಡಿ ಸೌದಿದೆ ಅಂತ ಹೇಳ್ತಾರೆ.
0: ಹೌದು.
2: ಅದಕ್ಕೀಗ ಮಂಡಿ ಚಿಕ್ಕ ಬದಲಾವಣೆ ಮಾಡ್ಬೇಕು ಅಂತ ಹೇಳ್ತಾರೆ.
0: 50 ವರ್ಷಕ್ಕೆ ಬದಲಾವಣೆ ಸ್ಟೇಜ್ಗೆ ಹೋಗಿದ್ದೀರಾ ನೀವು?
2: ನಂದು ನಿಂತು ಕೆಲಸ ಮಾಡುವಂತ ಫೋಟೋ ಫ್ರೇಮ್ ವರ್ಕ್ ಸರ್ ಅದು.
0: ಹೌದೌದು.
2: ಹಾಗಾಗಿ ಅದು ಮುಂದೆ ಆಪರೇಷನ್ ಮಾಡ್ಕೊಂಡ್ಮೇಲೆ ಏನ್ ತೊಂದ್ರೆ ಆಗ್ಬೋದು ಅಂತ.
0: ಈಗಿನ್ನು ಮುಂಚೆನೂ ಒಬ್ಬರು ವೀರಣ್ಣ ಅಂತ ಸಿದ್ದಾಪುರದಿಂದ ಇದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು.

0: ಇದು ನೀವು 50 ವರ್ಷಕ್ಕೆ ನೀ ರೀಪ್ಲೇಸ್ಮೆಂಟ್ ಅದು ಯಾವ ರೀತಿ ಎಕ್ಸ್ಟೆಂಟ್ ಇದೆ ಅಂತ ನೀವು ಶಸ್ತ್ರಚಿಕಿತ್ಸೆ ಬಳಿ ಹೋಗಿದ್ದೀರಿ, ಅವರು ಸೂಕ್ತ ಸಲಹೆಯನ್ನು ನೀಡಿರ್ತಾರಂತ ಭಾವಿಸ್ತೀನಿ. ಬಟ್ 50 ವರ್ಷಕ್ಕೆ ನೀವು ತುಂಬಾ ಸೌದಿದೆ ಅಂತಂದ್ರೆ ನಿಮ್ಮ ಒಂದು ಆರೋಗ್ಯದ ಸ್ಥಿತಿ ಮತ್ತೆ ನೀವು ಸೇವನೆ ಮಾಡಿರ್ತಕ್ಕಂತ ಒಂದು ಆಹಾರ ಮತ್ತೆ ನೀವು ಏನು ಕೆಲಸ ಮಾಡ್ತಿದ್ರಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಈ ಒಂದು ನೀ ರೀಪ್ಲೇಸ್ಮೆಂಟ್ ಮಾಡ್ತಕ್ಕಂತ ಒಂದು ಟೈಮ್ ಇದೆಯಲ್ಲ ಅದನ್ನ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು, ಅಂದ್ರೆ ಸ್ವಲ್ಪ ಮುಂದೂಡಲ್ಪಡುವಂತ ಒಂದು ಚಿಕಿತ್ಸೆಗಳನ್ನ ನಾವು ಸಾಧ್ಯತೆಯನ್ನ ಹೇಳ್ಬೋದು. ಏನಂತಾರೆ ಈಗ ಹೇಳಿದ್ನಲ್ಲ ಅದು ಮಂಡಿಗೆ ಸ್ವಲ್ಪ ನೀವು ಗ್ರಿಪ್ ಕೊಡ್ಬೇಕಾಗತ್ತೆ, ಅಂದ್ರೆ ಅದಕ್ಕೆ ಒಂದು ಬಲ ಬೇಕಾಗುತ್ತೆ, ಅಂದ್ರೆ ಒಂದು ನೀ ಕ್ಯಾಪ್ ಹಾಕೊಳ್ಳೋದಾದ್ರು ಅಥವಾ ನೀವು ಸಾಕಷ್ಟು ಸಮಯ ನಿಂತ್ಕೊಂಡೆ ಕೆಲಸ ಮಾಡ್ತೀನಿ ಅಂತ ನೀವು ತಿಳಿಸಿದಿರಿ. ಆ ಒಂದು ನಿಂತ್ಕೊಂಡು ಮಾಡಿದಾಗ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷಣ ಆರೋಗ್ಯ ಮೂಲ ಉತ್ತಮ, ಮತ್ತೆ ನೀವು ಯಾವುದೇ ರೀತಿ ಒಂದು ಧರ್ಮನ ಸಾಧನೆ ಮಾಡ್ಬೇಕಂದ್ರೂ ನೀವು ದುಡ್ಡನ್ನ ದುಡಿಬೇಕಂದ್ರೂ ಮತ್ತೆ ನೀವು ಏನು ಇಷ್ಟ ಇದೆ ಅದು ಬೇಕಂದ್ರೂ ಮತ್ತೆ ನೀವು ಮೋಕ್ಷಕ್ಕೆ ಹೋಗ್ಬೇಕಂದ್ರೂ ಆರೋಗ್ಯನೇ ಮೂಲ ಕಾರಣ ಆಗಿರೋದ್ರಿಂದ ನೀವು ಆರೋಗ್ಯದ ಕಡೆ ಗಮನ ಕೊಡಲೇಬೇಕಾಗುತ್ತೆ. ನೀವು ಕೆಲಸದ ಜೊತೆಗೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರೆ ಕೆಲಸದ ಜೊತೆಗೆ ನಮ್ಮ ಆರೋಗ್ಯನೂ ತುಂಬ ಮುಖ್ಯವಾಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವಾಗವಾಗ ಬಿಡುವನ್ನು ತಗೊಂಡು ಮತ್ತು ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಹೇಳಿರ್ತಕ್ಕಂಥ ಒಂದು ಪಂಚಕರ್ಮ ಚಿಕಿತ್ಸೆನ ಒಳಪಟ್ಟರೆ ನೀವು ನೀ ರೀಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಒಂದು ಮಂಡಿ ಚಿಪ್ಪನ್ನ ಬದಲಾವಣೆ ಒಂದು ಏನು ಶಸ್ತ್ರಚಿಕಿತ್ಸೆ ಇದೆ ಇದನ್ನು ಕೆಲಕಾಲ ಮುಂದೂಡ್ಬೋದು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ನೀವು ಬೇಕು ನಿಮಗೆ ಚಿಕಿತ್ಸೆ ಒಂದು ಸೌಲಭ್ಯ ಬೇಕು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಒಂದು ಕಾಲೇಜಲ್ಲಾದರೂ ಇದೆ ಆಕಾಶವಾಣಿ ಅಲ್ಲಿ ಇವರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೂ ನಮ್ಮ ವಿಳಾಸನ ಕೊಡ್ತಾರೆ. ಒಂದು ಸಾರಿ ನಿಮ್ಮಲ್ಲಿ ಏನು ದಾಖಲೆ ಇದೆ ಅಂದರೆ ನಿಮ್ಮ ಒಂದು ಇನ್ವೆಸ್ಟಿಗೇಷನ್ಸು ಯಾವೆಲ್ಲ ಮಾಡ್ತೀರ ಅಂತ ನೋಡಿ ನಿಮಗೆ ಒಂದು ಸೂಕ್ತವಾದ ಸಲಹೆಯನ್ನು ನೀಡಬಹುದು ಅಂತ ನನಗೆ ಅನಿಸ್ತಾ ಇದೆ.
1: ನಾನು ನಿಮ್ಮಲ್ಲಿ ಬಂದಿದ್ದೆ ಸರ್, ಅಮೃತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಬಂದಿದ್ದೆ.
0: ಜಾನುಬಸ್ತಿ
1: ಇದೆಲ್ಲ ಮಾಡಿ.
0: ಹೌದು ಕರೆಕ್ಟ್, ಜಾನುಬಸ್ತಿ ಒಂದು ಅಂದ್ರೆ ಅದ್ರ ಮೇಲ್ಗಡೆ ಉದ್ದಿನಿಟ್ಟು ಎಲ್ಲ ಕಟ್ಬಿಟ್ಟು ಇದು ಮಾಡಿರ್ತಾರೆ, ಅದು ಮೇಲ್ಗಡೆ ಲೇಪನ ಚಿಕಿತ್ಸೆ ಅಂತ ಬರುತ್ತೆ, ಅಂದ್ರೆ ಮೇಲ್ಗಡೆ ಮಾತ್ರ ಮಾಡಿರ್ತೀವಿ. ಬಟ್ ಇಂಟರ್ನಲ್ಲಿ ಪಂಚಕರ್ಮ ಬಸ್ತಿ ಏನಾದ್ರು ಮಾಡಿದಾಗ ನಿಮಗೆ MRI ಅದೆಲ್ಲ ನೋಡ್ಬಿಟ್ಟು ಎಷ್ಟು ಸೌದಿದೆ ಕ್ಯಾಲ್ಸಿಯಂ ಎಷ್ಟು ಸೌದಿದೆ ಅನ್ನೋದ್ರ ಮೇಲೆ ಖಂಡಿತವಾಗಿಯೂ ಇದೊಂದು ನೀ ರೀಪ್ಲೇಸ್ಮೆಂಟ್ನ ಪೋಸ್ಟ್ಪೋನ್ ಅಂತೂ ಖಂಡಿತವಾಗಿ ಮಾಡ್ಬೋದು ಸರ್. ನೀವು 50 ವರ್ಷ ಆಗಿರೋದ್ರಿಂದ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದೇ ನೀವು 60-65 ಅಂದಿದ್ರೆ ನಾನು ಈ ರೀತಿ ನಿಮ್ಗೆ ಸಲಹೆ ಕೊಡ್ತಾ ಇರಲಿಲ್ಲ, ಯಾಕಂದ್ರೆ 50 ಅಂದ್ರೆ ಚಿಕ್ಕ ಏಜ್ ಮೇಡಮ್, ಮಧ್ಯ ವಯಸ್ಕರು ಇವರು. ಸರಿ, ಆದ್ರೆ ನೋಡಿ ಸರ್, ಬನ್ನಿ ನೋಡುವಂತೆ.
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಜಗದೀಶ್ ಅವರೇ. ಹೌದು, ಈ ನಾವು ಮಾಡುವಂತ ಕೆಲಸ ಕೂಡ ತುಂಬಾ ಸರಿ ನಿಂತ್ಕೊಂಡು ಮಾಡುವಂತದ್ದು. ಏನೆಲ್ಲ ಸಾಧ್ಯತೆ ಇದೆ ಅವುಗಳನ್ನ ನಾವು ಅನುಸರಿಸಬಹುದು. ಈಗ ನಾವೇ ಹೆಣ್ಮಕ್ಳಾದ್ರೆ ಈಗೆಲ್ಲವೂ ನಿಂತ್ಕೊಂಡು ಮಾಡೋದ್ರಿಂದ ತುಂಬಾನೇ ಕಾಲಿನ ಮೇಲೆ ತೊಂದರೆ ಆಗ್ತಾ ಇದೆ.
0: ಡಾಕ್ಟರ್,
2: ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ, ನಮಸ್ತೆ, ಹೆಸರು ಹೇಳಿ. ಎಲ್ಲಿಂದ ಮಾಸ್ಟರ್ ಮುನ್ನಾ ಅವರು? ಪ್ರಶ್ನೆ ಕೇಳಿ.
3: ಈಗ ನಮಗೆ ಏಜ್ 65 ವರ್ಷ ಇದೆ ಮೇಡಮ್. ಹಿಂದೆ ಆಕ್ಸಿಡೆಂಟ್ ಆಗಿ ನಾವು ಆಸ್ಪತ್ರೆ ಸೇರಿದ್ವಿ ಮೇಡಮ್. ಅವಾಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. ಆಮೇಲೆ ಮೊನ್ನೆ ರೀಸೆಂಟ್ ಆಗಿ 1 ವರ್ಷ ಹಿಂದೆ ಮನೆಯಲ್ಲಿ ಬಿದ್ದ್ಬಿಟ್ಟೆ ಮೇಡಮ್. ಅದು ಸೊಂಟದ ಹತ್ರ ರಾಡ್ ಹಾಕಿದ್ ಮೇಡಮ್. ಆಪರೇಷನ್ ಆಗಿದೆ. ಅದು ನಡೆಯದೇ ತೊಂದರೆ ಆಗುತ್ತೆ, ಅದಕ್ಕೇನು ಟ್ರೀಟ್ಮೆಂಟ್ ಸ್ವಲ್ಪ ಹೇಳಬೇಕಾಗಿ.
0: ನಮಸ್ತೆ ಮುನ್ನಾ ಸರ್ ಅವರೇ, ನೀವು ಈಗ ಆಲ್ರೆಡಿ ನೀವು ತಿಳಿಸಿರೋದ್ರ ಪ್ರಕಾರ, ಮೇಡಮ್ಗೆ ತಿಳಿಸಿರೋ ಪ್ರಕಾರ ನಿಮಗೆ ಒಂದು ಬಿದ್ದು ಸ್ವಲ್ಪ ರಾಡ್ ಎಲ್ಲ ಹಾಕಿದ್ದೀರಿ ಅಂತಂದಾಗ ಇವಾಗ ಸ್ವಲ್ಪ ಸೂಕ್ಷ್ಮತೆಯನ್ನು ಕಾಪಾಡ್ಕೊಂಡ್ಬಿಟ್ಟು ನಿಮಗೆ ಲೇಪನ ಚಿಕಿತ್ಸೆಗಳು ಅಂತ ಬರುತ್ತೆ, ಅಂದರೆ ಯಾವುದೇ ರೀತಿ ತುಂಬ ಅದಕ್ಕೆ ಹಾಕಿರ್ತಕ್ಕಂಥ ರಾಡಿಗೆ ತೊಂದರೆ ಆಗದೆ ರೀತಿಯಲ್ಲಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದು ಕಟಿಬಸ್ತಿ ಅಂತ ಮಾಡ್ತಕ್ಕಂಥ ಒಂದು ಚಿಕಿತ್ಸೆ ಇದೆ. ಅಂದರೆ ಬೆನ್ನೆನ ಜಾಗಕ್ಕೆ ಒಂದು ನೋವು ನಿವಾರಕ ಎಣ್ಣೆಯನ್ನು ಹಚ್ಚಿಬಿಟ್ಟು ಅದಕ್ಕೆ ಒಂದು ಪತ್ರಪಿಂಡ ಸ್ವೇದ ಅಂತ ಇರುತ್ತೆ, ಅಂದರೆ ನೋವು ನಿವಾರಕ ಎಲೆಗಳ ಸಹಾಯದಿಂದ ಅಲ್ಲಿ ಒಂದು ಸ್ವೇದನ ಕರ್ಮ ಅಂತ ಮಾಡ್ತೀವಿ. ಇದನ್ನು ನೀವು ತಗೊಂಡಾದ್ರಿಂದ ಖಂಡಿತವಾಗಿಯೂ ನೀವು ಏನು ಈಗ ಬಳಲ್ತಾ ಇದ್ದೀರಿ, ಸರ್ಜರಿಯಾಗಿ ರಾಡೆಲ್ಲ ಹಾಕ್ಸ್ಕೊಂಡು ಚಿಕಿತ್ಸೆ ಎಲ್ಲ ಪಟ್ಟರೂ ಸಹ ಸ್ವಲ್ಪ ಸ್ವಲ್ಪ ನೋವು ಏನಿದೆ ಇದನ್ನು ಖಂಡಿತವಾಗಿಯೂ 100% ಇದು ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥ ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ ಸರ್.
2: ಹೇಳಿ ಮುನ್ನಾ ಅವರು, ಏನೋ ಹೇಳ್ತಾ ಇದ್ರಿ.
0: ರಾಡ್ ಹಾಕಿರೋದು, ರಾಡ್ ಹಾಕದೆ ತೊಂದರೆ ಕಮ್ಮಿ ಆಗ್ಲಿ ಅಂತ. ರಾಡ್ ಹಾಕೋದು ತೊಂದರೆ ಹೆಂಗಾಗುತ್ತೆ ಸರ್?
2: ಅಲ್ಲ, ರಾಡ್ ಹಾಕಿದ್ಮೇಲೂ ಆಯುರ್ವೇದ ಚಿಕಿತ್ಸೆ
0: ಪಡಿಬಹುದು. ಈಗ ರಾಡ್ ಹಾಕೋದ್ರಿಂದ ತೊಂದರೆ ಏನಿಲ್ಲ, ಆ ರಾಡ್ ಹಾಕಿರೋದ್ರಿಂದ ನಮ್ಮ ಆಯುರ್ವೇದ ಚಿಕಿತ್ಸೆ ತಗೊಳ್ಳೋದಕ್ಕೂ ಸಹ ಯಾವುದೇ ರೀತಿ ಪರಿಣಾಮ ಇರಲ್ಲ, ಅಡ್ಡ ಪರಿಣಾಮ ಇರೋದಿಲ್ಲ. ಅದು ನಿರ್ಭಯವಾಗಿ ನೀವು ಚಿಕಿತ್ಸೆಗೆ ಒಳಪಡಬಹುದು.
2: ಓಕೆ
0: ಸರ್. ಅಲ್ಲ ನಮ್ ಕಡೆ ಅಂತ ಅಂತ ಏನಲ್ಲ, ನೀವು ಯಾವ್ದಾದ್ರು ಒಂದು
2: ಚಿಕಿತ್ಸೆ
0: ಮಾಡಿಸ್ಕೋಬಹುದು, ನಮ್ಮ ಹತ್ರ ಬರ್ಬೇಕಂತಿಲ್ಲ. ಆಯುರ್ವೇದ ನಮ್ಮ ಒಂದು ಗವರ್ಮೆಂಟ್ ಪರಿಹಾರ ಇದೆ ನಮ್ಮ ಜಿಲ್ಲೆ.

0: ಒಂದು ಆಸ್ಪತ್ರೆಯಲ್ಲೇ ಸಹ ನಮ್ಮ ಆಯುಷ್ ಇಲಾಖೆ ಇದೆ, ಅಲ್ಲೂ ಸಹ ಭೇಟಿಯಾದರೆ ಅಲ್ಲೂ ತಜ್ಞ ವೈದ್ಯರಿದ್ದಾರೆ, ಅಲ್ಲೂ ಸಹ ನಿಮಗೆ ಉಚಿತವಾಗಿ ಒಂದು ಆಯುರ್ವೇದ ಚಿಕಿತ್ಸೆ ನೀವು ಬಳತಕ್ಕಂಥ ಒಂದು ಕಾಯಿಲೆಗೆ ಖಂಡಿತವಾಗಿ ಸಿಗುತ್ತೆ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನಾವು ಮುಂಚೆ ಎಲ್ಲ ಬಳಸ್ತಾ ಇದ್ದಂಥ ಆಹಾರ ಪದಾರ್ಥಗಳಿರ್ಬೋದು, ಒಂದಿಷ್ಟು ಹವ್ಯಾಸಗಳು, ನನಗೆ ತುಂಬ ಸರಿ ಅನಿಸುವಂಥದ್ದು ಈ ಎಲೆ ಅಡಿಕೆ ಹಾಕ್ತಾ ಇದ್ರಲ್ವ, ಅದರಲ್ಲಿ ಸುಣ್ಣದ ಅಂಶ ಇರ್ತಾ ಇತ್ತು, ಅದು ಕೂಡ ನಮಗೆ ಯಾವುದೋ ಒಂದು ಮೂಲಕ ಮೂಳೆಗಳಿಗೆ ಅನುಕೂಲ ಆಗ್ತಾ ಇತ್ತು ಅಂತ. ಹೌದಾ? ನಿಜ
0: ಮೇಡಮ್. ಅದು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ
1: ಇದೆ. ಹಲೋ, ನಮಸ್ತೆ. ನಮಸ್ತೆ
2: ಮೇಡಮ್.
1: ಹಾ ಹೇಳಿ ವೆಂಕಟೇಶ್, ಪ್ರಶ್ನೆ ಕೇಳಿ.
2: ಹೌದು,
0: ಇವರು ವೆಂಕಟೇಶ್ ಅವರು ಯಾರು ಬೆಳಗೆರೆ ಅಂದ್ರಲ್ಲ ಸರ್?
1: ಚಳ್ಳಕೆರೆ.
0: ಹಾ ವೆಂಕಟೇಶ್ ಅವರೇ, ನಮಸ್ತೆ. ಚಳ್ಳಕೆರೆ, ಅದು ಇಮ್ಡಿ ನೋವು ಕರೆಕ್ಟ್. ಅದು ಸಾಕಷ್ಟು ಜನ ಹೆಣ್ಮಕ್ಳಿಗೂ ಬರುತ್ತೆ, ಗಂಡ್ಮಕ್ಳು ಬರುತ್ತೆ, ಎರಡೂ ಇಮ್ಡಿ ಬರ್ಬೋದು ಅಥವಾ ಒಂದ್ ಇಮ್ಡಿ ಆದ್ರೆ ಇರ್ಬೋದು. ಇದು ಏನಂತಂದ್ರೆ, ದೇಹ ತೂಕ ಆದಾಗ ಒಂದು ಬರೋ ಚಾನ್ಸಸ್ ಇರುತ್ತೆ, ಮತ್ತೆ ಚಪ್ಪಲಿಗಳನ್ನ ಗಟ್ಟಿ ಚಪ್ಪಲಿ ಹಾಕೊಂಡು ಓಡಾಡಿದಾಗೂ ಬರುತ್ತೆ, ಮತ್ತೆ ದೀರ್ಘಕಾಲ ಕಾಲ್ ಮೇಲೆ ನಿಂತು ಮಾಡ್ತಕ್ಕಂಥ ಕೆಲಸದವ್ರಿಗೆ ಬರುತ್ತೆ. ಇದೇನಾಗಿರುತ್ತೆ ಅಂದ್ರೆ, ಅವರು ಹೇಳಿದ ಪ್ರಕಾರ ಎಕ್ಸ್ ಏನಾದ್ರೂ ಮಾಡ್ತೀರಾ, ಮೂಳೆ ಸ್ವಲ್ಪ ಚೂಪಾಗಿ ಬೆಳೆದಿರುತ್ತೆ, ಇಮ್ಮಿಡಿಯಲ್ಲಿ ಇರ್ತಕ್ಕಂಥ ಮೂಳೆ. ಇದಕ್ಕೆ ನಾವು ಇಷ್ಟಿಕ ಸ್ವೇದ ಅಂತ ಹೇಳ್ತೀವಿ. ಅಂದ್ರೆ ನಾವು ಈಗ ಹಳೆ ಕಾಲದಲ್ಲಿ, ವೆಂಕಟೇಶ್ ಅವರು ಕೇಳಿಸ್ಕೊಳ್ತಿದ್ದೀರಾ? ಇದಕ್ಕೆ ಒಂದು ಸಾಧಾರಣ ಒಂದು ಚಿಕಿತ್ಸೆ, ಮನೆಯಲ್ಲೇ ಮಾಡ್ತಕ್ಕಂಥ ಚಿಕಿತ್ಸೆ ನಾನು ನಿಮ್ಗೆ ಸೂಚಿಸ್ತೀನಿ. ಇದನ್ನ ಮಾಡಿ, ಇದು ಮಾಡಿದಾಗೂ ಕಮ್ಮಿ ಆಗಿಲ್ಲ ಅಂದ್ರೆ ತದನಂತರ ಒಂದು ಆಯುರ್ವೇದ ಅಲ್ಲಿ ಚಳ್ಳಕೆರೆಯಲ್ಲೇ ಇದೆ, ಉದಯ ಭಾಸ್ಕರ್ ಅಂತ ಒಂದು ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ, ಇಲ್ಲ ನಮ್ಮ ಕಾಲೇಜಲ್ಲಾದ್ರು ಇರುತ್ತೆ. ಏನಂತಂದ್ರೆ, ಇದಕ್ಕೆ ಮುರಿವೆಣ್ಣ ಅಂತ ಒಂದು ತೈಲ ಬರುತ್ತೆ. ಈ ಎಣ್ಣೆನ ಹಚ್ಕೊಂಡ್ಬಿಟ್ಟು ಇಮ್ಮಿಡಿಗೆ ಒಂದು ಬಿಸಿ ಒಲೆ ಅಂದ್ರೆ ಇಟ್ಟಿಗೆನಾದ್ರೂ ಬಿಸಿ ಮಾಡಿ ಅದನ್ನ ನೀವು ಸ್ಪರ್ಶ ಮಾಡ್ಬೇಕು, ಅಂದ್ರೆ ತುಳಿಬೇಕು ಸ್ವಲ್ಪ, ಶಾಖ ಕೊಡ್ಬೇಕು. ಮಾಡಿದಾಗ ಏನಾಗುತ್ತೆ, ಆ ಮೂಳೆ ಬೆಳೀತಾ ಇರ್ತದಲ್ಲ ಅದು ಕಮ್ಮಿ ಆಗುತ್ತೆ. ಇದು ಏನಕ್ಕೆ ಬೆಳೀತದೆ ಅಂತಾನು ತಿಳ್ಕೊಬೇಕು ವೆಂಕಟೇಶ್ ಸರ್. ಇದು ಕ್ಯಾಲ್ಸಿಯಂ ಕಮ್ಮಿ ಆದಾಗ ಬರುತ್ತೆ. ಎಕ್ಸ್ರೇ ಮಾಡ್ತೀರಾ ಒಳ್ಳೇದು. ಕ್ಯಾಲ್ಸಿಯಂ ಕಮ್ಮಿ ಆದಾಗೂ ಮೂಳೆ ಬೆಳೆಯುತ್ತೆ, ಬೆಳೆಯುತ್ತೆ. ದೀರ್ಘಕಾಲ ಬರೀ ಕಾಲಲ್ಲೇ ತುಂಬಾ ಭಾರ ಇದ್ದಾರೆ ಇತ್ತೀಚೆಗೆ, ಬರೀ ಕಾಲಲ್ಲಿ ಅಥವಾ ಬಹಳ ಪ್ರೆಷರ್ ಆಗಿ ನಾವು ಕೆಲಸ
2: ಮಾಡ್ತೀವಿ.
0: ಸಾಧಾರಣ ಹಂಗಾರೆ ಇದು ನಿಮ್ಗೆ ಮೂಳೆ ಬೆಳವಳಿಕೆಯಿಂದ ನಿಮ್ಗೆ ಒಂದು ಇಮಿಡಿಯಲ್ಲಿ ನೋವು ಬರುತ್ತೆ. ಇದು ಪೆಟ್ಟು ಬೀಳ್ಬೇಕನ್ನ ಕಾರಣನೇ ಇಲ್ಲ, ಸುಮ್ನೆ ಇದ್ರು ಹೆಣ್ಮಕ್ಳು ಮನೇಲಿ ಕೂತಿರೋ ಹೆಣ್ಮಕ್ಳಿಗೂ ಸಹ ನಾವು ಇದನ್ನ ನೋಡಿದೀವಿ. ಅದನ್ನ ಕ್ಯಾಲ್ಕೇನಿಯಲ್ ಸ್ಪರ್ ಅಂತಾರೆ. ಕ್ಯಾಲ್ಕೇನಿಯಂ ಅಂತ ಒಂದು ಮೂಳೆ ಇರುತ್ತೆ, ಅದು ಚಿಕ್ಕದಾಗಿ ಚೂಪಾಗಿ ಬೆಳೆದಿರುತ್ತೆ. ಈ ಬೆಳೆದಾಗ ಅದು ಏನಾದ್ರು ಹಿಂಗೆ ಒತ್ತಿದಾಗ ಅದು ಒತ್ತಿತ್ತು ಒಳಗಡೆ, ಖಂಡದ ಒಳಗಡೆ ಒತ್ತಿಬಿಟ್ಟು ಅವ್ರಿಗೆ ನೋವು ಕಾಣುತ್ತೆ, ನೋವು ಊತ ಬರುತ್ತೆ. ಏನಿಲ್ಲ, ತೊಂದರೆ ಏನಾಗಲ್ಲ, ಇದು ಬೋನ್ಸ್ಗೆ ಏನು ತೊಂದರೆ ಆಗಲ್ಲ. ಇದು ತಾತ್ಕಾಲಿಕ, ಇದು ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗಿ ಗುಣಮುಖರಾಗ್ತೀರಿ ಇದಕ್ಕೆ.
1: ಓಕೆ
2: ಓಕೆ ಸರ್, ಅದೇ ನಿಮ್ದು
0: ಇಲ್ಲ ಒಂದು ಎಕ್ಸ್ರೇ ಮಾಡಿಸಿ ಖಂಡಿತವಾಗಿಯೂ ನಿಮ್ಗೆ ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ. ಕ್ಯಾಲ್ಕೇನಿಯನ್ ಸ್ಪರ್ ಅಂತಾರೆ ಅದನ್ನ.
1: ಓಕೆ, ಥ್ಯಾಂಕ್ ಯು,
2: ಥ್ಯಾಂಕ್
1: ಯು ವೆಂಕಟೇಶ್.
2: ಥ್ಯಾಂಕ್ ಯು. ಓಕೆ,
1: ಈ ಹಿಂಡಿ ನೋವು ಹೇಗಿರುತ್ತೆ ಅಂದ್ರೆ ಡಾಕ್ಟ್ರೆ, ಈ ಸಂಧಿವಾತಕ್ಕೆ ಬರುತ್ತಾ ಇದು, ಇದನ್ನ
0: ತಗೊಳ್ಬಹುದು?
1: ಓಕೆ, ತುಂಬಾ ಹೊತ್ತು ಕೂತು ಅಥವಾ ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ಕಾಲಿಡಬೇಕಾದ್ರೆ ಸ್ವಲ್ಪ ಹೊತ್ತು ನೋವಿರುತ್ತೆ, ಆಮೇಲೆ ಓಡಾಡ್ತಾ ಸರಿ ಹೋಗುತ್ತೆ.
0: ಹೌದು, ಇದು ಮಂಡಿ ನೋವು ನೀವ್ ಹೇಳ್ತಕ್ಕಂಥ ಲಕ್ಷಣ ಬೇರೆ, ಇವ್ರು ಈಗ ಶ್ರೋತೃಗಳು ಕೇಳ್ತಕ್ಕಂತ ಒಂದು ಪ್ರಶ್ನೆ ಬೇರೆ. ನಾವು ರಾತ್ರಿ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಬರುತ್ತೆ ಅಂದಾಗ ಅದು ಈ ವಯಸ್ಸಾದಾಗ ಒಂದು ತುಂಬಾ ತಣ್ಣನ ಜಾಗದಲ್ಲಿ ಏನಾದ್ರು ಇತ್ತಂದ್ರೆ ಅದು ನೋವು ಬಂದು, ತದನಂತರ ಹಾಗೆ ಸ್ನಾನ ಏನಾದ್ರು ಮಾಡಿ ಬಿಸಿನೀರಲ್ಲಿ ಅಂದ್ರೆ ರಕ್ತ ಪರಿಚಲನೆ ಕಮ್ಮಿ ಆಗಿ ಬರ್ತಕ್ಕಂತ ಒಂದು ತಾತ್ಕಾಲಿಕ ನೋವು ಅದಷ್ಟೇ. ಇದು ಕಾಯಿಲೆ ಅಲ್ಲ, ಇದು ಲಕ್ಷಣ. ಬಟ್ ನಾವು ದಿನನಿತ್ಯ ಏನ್ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತೀವಿ ಅದ್ ಮಾಡಿದಾಗ ಅದು ಕಮ್ಮಿ ತಂತಾನೆ ಕಮ್ಮಿ ಆಗುತ್ತೆ.
1: ಇನ್ನೊಂದ್ ಕರೆ ಇದೆ,
0: ತಗೊಳ್ಳೋಣ.
1: ಹಲೋ, ನಮಸ್ತೆ. ನಮಸ್ತೆ.
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಹೆಸರು ಹೇಳಿ, ನಿಮ್ಮ ಹೆಸರು? ಬೋರಯ್ಯ ಅವರ ಪ್ರಶ್ನೆ ಕೇಳಿ.
3: ನಮ್ದು ರೊಂಡಿ ನೋವು ಇದೆ ಮೇಡಮ್.
0: ಅಂದ್ರೆ ಈ ಸೊಂಟದ ಹತ್ರ?
3: ಸೊಂಟದ ಹತ್ರ ಸರ್. ಅದು ಸಣ್ಣ ಹುಡುಗಿದ್ದಾಗ ಮರದಿಂದ ಬಿದ್ದಿದ್ದೆ ಸರ್. ಅದು ಹಾಗಾಗಿ ಚೆನ್ನಾಗಿತ್ತು, ಈಗ ಅವಾಗ ತೋರ್ಸಿಲ್ಲ. ಅದೊಂದ್ ಸ್ವಲ್ಪ ಹಂಗೆ ನೋವು ಬರ್ತಾ ಇದೆ ಸರ್. ಅದು
0: ಇಲ್ಲ ಇದು
3: ಒಂದ್ಸಲ ಬಿದ್ದಿರೋದು ಈಗ ನಾವು ಬರ್ತಾ ಇದ್ದೀವಿ.
0: ಇಲ್ಲ ನೀವೇನಾದ್ರು ತುಂಬಾ ಬೈಕಲ್ಲಿ

0: ಓಡಾಡು ಪೆತ್ತಮರಟ್ಟಿ ನಮ್ಮ ಚಳ್ಳಕೆರೆ ಭಾಗದವರು ಮೇಡಮ್ ಇವರು ಪೆತ್ತಮರಟ್ಟಿ
1: ಹೌದು
0: ಪರಿಚಯ ಇರ್ತಾರೆ. ಇದು ಏನಂದ್ರೆ ಬಿದ್ದಾಗ ಏನಾದ್ರು ನೋವಾದಾಗ ಇಲ್ಲ ತುಂಬಾ ದೀರ್ಘಕಾಲದಲ್ಲಿ ಏನಾದ್ರು ಡ್ರೈವಿಂಗ್ ಏನಾದ್ರು ಮಾಡಿದಾಗ ಬೈಕ್ ಅಲ್ಲಿ ಏನಾದ್ರು ಓಡಾಡಿದಾಗ ಸ್ವಲ್ಪ ಹಂಪ್ ಏನಾದ್ರು ಇದ್ರಿ ಆ ಟೈಲ್ ಬೋನ್ ಅಂತ ಬರುತ್ತೆ ಚಿಕ್ಕದಲ್ಲಿ ಬಾಲದ ತುದಿ ಭಾಗ ನೋವು ಬರುತ್ತೆ. ಇದು ಸಾಧಾರಣ ಏನಂತಂದ್ರೆ ತುಂಬಾ ಜರ್ನಿನ ಸ್ವಲ್ಪ ಅಂದ್ರೆ ಪ್ರಯಾಣನ ಅವಾಯ್ಡ್ ಮಾಡಿದ್ರೆ ಕಮ್ಮಿ ಆಗಿರ್ತಕ್ಕಂತ ಕಾಯಿಲೆ ಹೇಳಬಹುದು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲೇ ನನಗೆ ಚಿಕಿತ್ಸೆ ಬೇಕೇ. ಹ್ಮ್ ಹೇಳ್ರಿ ವೆಂಕಟೇಶ್.
2: ಇರುತ್ತಲ್ಲ ಮೂಳೆ, ಅದು ಸ್ವಲ್ಪ ಗ್ರಿಪ್ ತಪ್ಪಿದೆ ಅನ್ಸುತ್ತೆ.
0: ಆಯ್ತು, ಅದು ನೀವು ಅನ್ಕೊಳ್ಳೋದು ಬೇರೆ, ಅದು ಇರೋದ್ ಬೇರೆ. ಅದು ತಪ್ಪಿದೆ ಅಂತಂದ್ರೆ ಅದು ವೈದ್ಯರು ತಜ್ಞ ವೈದ್ಯರು ಅದನ್ನ ರೋಗ ವಿನಿಶ್ಚಯ ಮಾಡಿದ್ಮೇಲೆ ತಪ್ಪಿದೆ ಅನ್ಕ. ಯಾವಾಗ್ಲೂ ಸಹ ವೈದ್ಯಕೀಯ ಒಂದು ಇದನ್ನ ನಾವು ಅನ್ಕೊಂತೀವಿ, ಬಟ್ ಅದು ಆಗಿರೋದೇ ಬೇರೆ ಇರುತ್ತೆ. ನಿಮ್ಗೆ ಅನುಮಾನ ಏನಾದ್ರು ಇತ್ತಂದ್ರೆ ಒಂದು ಎಕ್ಸ್ರೇ ಮಾಡಿಸಿ, ಅದಾದಾಗ ಏನಿದೆ ಅಂತ ನೋಡೋಣಂತೆ. ವೆಂಕಟೇಶ್ ಅವರೇ,
1: ಬೋರಯ್ಯ ಅವರು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ. ನಮಸ್ತೆ.
3: ಹಲೋ ನಮಸ್ತೆ.
1: ನಮಸ್ತೆ
3: ನಮಸ್ತೆ ಡಾಕ್ಟರ್. ನಮಸ್ತೆ.
0: ನಮಸ್ತೆ ಸರ್.
1: ನಿಮ್ಮ ಹೆಸರು?
3: ನಾನು ರಮಾನಾಗರಾಜ್.
1: ರಮಾನಾಗರಾಜ್, ಹಾಯ್. ಪ್ರಶ್ನೆ ಕೇಳಿ ಮೇಡಮ್.
3: ಏನ್ ಪ್ರಶ್ನೆ ಅಂದ್ರೆ, ರೆಮಟೋ ಆರ್ಥೈಟಿಸ್ಗೆ ರೆಸ್ಟ್ರಿಕ್ಟೆಡ್ ಡಯಟ್ ಇದೆ ಅಂತ ಹೇಳ್ತಾರೆ. ಇದೇನೋ ಹೂಕೋಸು ಅದೆಲ್ಲ, ಕಾಲಿಫ್ಲವರ್ ಮತ್ತೆ ಪಾಲಕ್ ಇವೆಲ್ಲ ತಿನ್ಬಾರ್ದು ಅಂತ. ಬಟ್ ಅಥಾರಿಟೀಸ್ ಮತ್ತೆ ಇದೆ ಪೇಷಂಟ್ ಅಂತ.
0: ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಈ ಕಾಲಿಫ್ಲವರು ಹೂಕೋಸು ಮತ್ತೆ ಪಾಲಕ್ ಸೊಪ್ಪಲ್ಲಿ ಕ್ಯಾಲ್ಸಿಯಂ ಆಕ್ಸೋಲೇಟ್ಸ್ ಅಂತ ಒಂದು ರಾಸಾಯನಿಕ ಕಂಟೆಂಟ್ ಜಾಸ್ತಿ ಇರುತ್ತೆ ಸರ್. ಮೇಡಮ್ ಸಾರಿ, ಅದು ಜಾಸ್ತಿ ಇರುತ್ತೆ ಅಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ನಾವು ಕ್ಯಾಲ್ಸಿಯಂ ಆಕ್ಸೋಲೇಟ್ಸ್ ಆಯ್ತು ಕ್ಯಾಲ್ಸಿಯಂ ಜಾಸ್ತಿ ಇರ್ತಕ್ಕಂಥದ್ದು ಏನಾದ್ರು ನಾವು ತಗೊಂಡ್ರೆ ಅದು ಮೆಟಬಾಲಿಸಮ್ ಜಾಸ್ತಿ ಆಗಿ ನೋವು ಇನ್ನೂ ಸ್ವಲ್ಪ ತೀವ್ರ ಉಲ್ಬಣ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೋಬೇಡಿ ಅಂತ ಹೇಳ್ತಾರೆ. ಇಲ್ಲ, ನಾನು ಅಲ್ಪ ಪ್ರಮಾಣದಲ್ಲಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿ ತಗೊಳ್ತೀನಿ ಅಂದ್ರೆ ಅದು ತುಂಬಾ ಏನು ನಿಮ್ಗೆ ಪರಿಣಾಮ ಬೀಳಲ್ಲ ಸರ್. ಇಲ್ಲ ಇಲ್ಲ, ಅಲ್ಲ ನಾನು ಹೇಳ್ತಿದ್ದೀನಲ್ಲ, ಈಗ ಡೈಲಿ ಕಾಲಿಫ್ಲವರ್ ಊಟ ಮಾಡೋಕು ಇಲ್ಲ 15 ದಿನದಲ್ಲಿ ಒಂದ್ಸಲ ಉಪಯೋಗ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅಂದ್ರೆ ಪದೇ ಪದೇ ಮೇಲಿಂದ ಮೇಲೆ, ಹೌದೌದು, ಬ್ಯಾಲೆನ್ಸ್ಡ್ ಆಗಿ ತಗೊಂಡಾಗ ಅದರಿಂದನೇ ಏನು ಬರಲ್ಲ. ಹೌದೌದು, ಅದಕ್ಕೆ ಏನು ನೀವು ಎಕ್ಸ್ಟ್ರಾಕ್ಟ್ ಏನು ತಗೊಳ್ತಾ ಇಲ್ವಲ್ಲ, ಹಂಗಾಗಿ ಒಂದು ವೆಜಿಟೇಬಲ್ ಆಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಾಗ ಅದು, ಬಟ್ ಅದನ್ನ ಕ್ಲೀನಾಗಿ ಪ್ಯೂರಿಫೈ ಮಾಡ್ಬೇಕು, ಯಾಕಂದ್ರೆ ಕಾಲಿಫ್ಲವರ್ ಇದರಲ್ಲೇ ತುಂಬಾ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ನ ಅಪ್ಲೈ ಮಾಡಿರ್ತಾರೆ. ಅದೊಂದು ಕ್ಲೀನಾಗಿ ನೀವು ಅದನ್ನ ಪ್ಯೂರಿಫೈ ಮಾಡಿಬಿಟ್ಟು ಅಲ್ಪ ಪ್ರಮಾಣದಲ್ಲಿ ಯಾವುದಾದ್ರೂ ಹಿಂಗೆ ವಾರದಲ್ಲಿ ಒಂದು ಸಲ 15 ದಿನದಲ್ಲಿ ಒಂದು ಸಲ ತಗೊಂಡಾಗ ತುಂಬಾ ಪರಿಣಾಮ ಬೀಳಲ್ಲ ಅಂತ ಅನ್ಕೊಳ್ತೀನಿ.
3: ಓಕೆ,
0: ಹೌದೌದು ಆಗುತ್ತೆ. ಸ್ವಲ್ಪ ಕಮ್ಮಿ ಮಾಡ್ಬೇಕಷ್ಟೇ. ಹೌದು, ಸ್ವಲ್ಪ ಹೂಕೋಸ್ ಅಲ್ಲ ಇದು ಎಲೆಕೋಸ್ ಅಂತೀವಲ್ಲ ಕ್ಯಾಬೇಜ್, ಅದರಲ್ಲೂ ಇರುತ್ತೆ ಅಂತ ಸ್ಟಡೀಸ್ ಅಲ್ಲಿ ಇದೆ. ಅದೇ ಸ್ವಲ್ಪ ಏನಂದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡೋದು ಒಳ್ಳೇದು, ಸೂಕ್ತ. ಒಳ್ಳೇದು ಒಳ್ಳೇದು
1: ಮೇಡಮ್, ಧನ್ಯವಾದಗಳು. ನಾವು ತಾಂಬೂಲದ ಬಗ್ಗೆ ಹೇಳ್ತಾ ಇದ್ದೀವಿ, ಅದು ಹೇಗೆ? ಹೌದಾ?
0: ಹೌದು, ಇದು ಹಳೆ ಕಾಲದಲ್ಲಿ ಇದು ಯಾಕೆ ತಾಂಬೂಲದ ಇಂಪಾರ್ಟೆನ್ಸ್ ಸುಣ್ಣದ ಇಂಪಾರ್ಟೆನ್ಸ್ ಇದೆ ಅಂತ ನಮ್ಮ ಹಳೆ ಕಾಲ ಒಂದು ಸಂಪ್ರದಾಯದಲ್ಲಿ ಇದೆ ಅಂತಂದ್ರೆ, ಚಿಕ್ಕ ಮಕ್ಕಳು ಕೆಲವರು ಕ್ಯಾಲ್ಸಿಯಂ ಏನಾದ್ರು ಡಿಫಿಷಿಯನ್ಸ್ ಇದೆ ಅದರಿಂದ ಅದು ರೀಪ್ಲೇಸ್ಮೆಂಟ್ ಆಗ್ಲಿ ಅನ್ನೋ ಒಂದು ಕಾರಣದಿಂದ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ತಾಂಬೂಲ ಸೇವನಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದೆ ದಿನಚರ್ಯದಲ್ಲಿ. ಅಂದ್ರೆ ಬೆಳಿಗ್ಗೆ ಎದ್ದಾಗ ನಾವೇನೇನು ನಿತ್ಯ ಕರ್ಮಗಳ ಜೊತೆಗೆ ಊಟ ಅಂದ್ರೆ ತಾಂಬೂಲ ಸೇವನಕ್ಕೂ ಸಹ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಸುಣ್ಣದ ಬಳಕೆಯನ್ನು ನಾವು ಇಂಡಿಕೇಟ್ ಮಾಡಿದ್ದಾರೆ, ಅದರಿಂದ ಅದರದ್ದು ಖಂಡಿತವಾಗಿ ಅದು ಪ್ರಾಧಾನ್ಯತೆ ಇದೆ ಮೇಡಮ್.
1: ನಮಸ್ತೆ. ನಮಸ್ತೆ.
4: ನಮಸ್ತೆ ಮೇಡಮ್.
1: ಹೆಸರು ಹೇಳಿ.
4: ಪಾರಿಜಾತ ಅಂತ ಹೇಳಿ.
1: ಪಾರಿಜಾತ, ಪ್ರಶ್ನೆ ಕೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
4: ಚಿತ್ರದುರ್ಗದಿಂದ ಮೇಡಮ್.
1: ಹೇಳಿ ಪ್ರಶ್ನೆ ಕೇಳಿ.
4: ನಾನು ತುಂಬಾ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದೀನಿ, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲೆಲ್ಲ ತೋರಿಸಿದೀನಿ ಮೇಡಮ್, ಇಂಗ್ಲಿಷ್ ಮೆಡಿಸಿನ್ಗು. ಆದ್ರೂ ಕಾಲು ನೋವು ಹೋಗ್ತಾನೇ ಇಲ್ಲ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಜೀವನನೇ
0: ಬೆಳೆಸಿಬಿಟ್ಟಿದೆ.
4: ಏನ್ ಮಾಡಿಸ್ಬೇಕು ಅಂತ ಇದೆ. ಅಮೃತ ಆಯುರ್ವೇದಿಕ್ ಕಾಲೇಜ್ ಅಲ್ಲೇ ತೋರಿಸಿದ್ದೆ, ಅವರು ಮಸಾಜ್ ಮಾಡಿದ್ರು.
0: ಹೇಳಿ ಮೇಡಮ್. ಪರಿಜಾತ ಮೇಡಮ್ ಅವ್ರ ಹೇಳಿ ಬಂದಿದ್ದೆ.
1: ವಯಸ್ಸು ಎಷ್ಟಿದೆ?
4: ವಯಸ್ಸು 58 ಮೇಡಮ್.
0: ಏನ್ ಮಂಡಿ ಇದೆಯಾ ಮೇಡಮ್? ಸೊಂಟ ನೋವು ಬರ್ತಿದೆ ಪರಿಜಾತ ಮೇಡಮ್ ಅವ್ರೆ.
4: ಮಂಡಿ ನೋವು ಸೊಂಟ

0: ಎರಡೂ ಇದೆ ಸರ್.
1: ಅದೇ
0: ಮಂಡಿ ನೋವೇ ಜಾಸ್ತಿ.
1: ಹೌದು ಅದೇ ನೀವು
0: ಇದೆ ಅಂತ ಹೇಳಿ ಇಂಗ್ಲಿಷ್ ಇದ್ರಲ್ಲಿ ಹೇಳ್ತಾರೆ ಸರ್, ನಿಮ್ ಇದ್ರಲ್ಲಿ ಹೋದ್ರೆ ಏನಿಲ್ಲ ಅಂತ ಹೇಳಿ ಹೇಳ್ತೀರಾ ಆಯುರ್ವೇದಿಕ್ ಇದ್ರಲ್ಲಿ?
1: ಹೌದು ಅಂದ್ರೆ ಅದು ಎಕ್ಸ್ರೇ ಅಲ್ಲಿ ಯಾವ ರೀತಿ ತುಂಬಾ ಏನಾದ್ರು ಸವಕಳಿ ಇಲ್ಲ ಅಂತ ಹೇಳಿದ್ರ ಮೇಡಮ್?
0: ಇದು ಇಂಗ್ಲಿಷ್ ಮೆಡಿಸಿನ್ ನಲ್ಲಿ ಸವಕಳಿ ಇದೆ ಅಂತ ಹೇಳ್ತಾರೆ ಸರ್.
1: ಮೇಡಮ್
0: ಆಯುರ್ವೇದಿಕ್ ಇದ್ರಲ್ಲಿ ನಿಮ್ಮ ಹಾಸ್ಪಿಟಲ್ ಅಲ್ಲೂ ಬಂದಿದ್ದೆ, ಗವರ್ಮೆಂಟ್ ಆಯುಷ್ ಹಾಸ್ಪಿಟಲ್ ಅಲ್ಲೂ ಹೋಗಿದ್ದೆ, ದಾವಣಗೆರೆಯಲ್ಲಿ ನಿಸರ್ಗ ಹಾಸ್ಪಿಟಲ್ ಅಂತಲೂ ಹೋಗಿದ್ದೆ.
1: ಹೌದೌದು.
0: ಮೂರು ವರ್ಷದಿಂದ ಮಸಾಜ್ ಮಾಡಿಸ್ತಾ ಇದ್ದೀನಿ.
1: ಅಷ್ಟೊಂದು ತೀವ್ರತೆ ಇದೆಯಾ?
0: ಹೋಗಿಲ್ಲ ಸರ್.
1: ಹೌದಾ? ಅಲ್ಲ ಇದು ನಿಮ್ದು ದೇಹದ ತೂಕ ಎಷ್ಟಿತ್ತು ಅಂತ?
0: 66 ಇದೆ ಸರ್.
1: ಮತ್ತೆ ಇದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ ಮೇಡಮ್?
0: ಕಡಿಮೆ ಅಂದ್ರೆ ನಾನು ಲಿಮಿಟ್ ಊಟ ತಗೊಂಡ್ರು ಸಹ ನನ್ನ ದೇಹ ಕಡಿಮೆ ಆಗ್ತಿಲ್ಲ ಸರ್. ಅಲ್ಗೂ ಇವನ್ನೆಲ್ಲ ನಾನು ದಿನಕ್ಕೆ ಒಂದು ಸರಿ ಮಾತ್ರ ಊಟ ಮಾಡ್ತೀನಿ.
1: ಕಮ್ಮಿ ಮಾಡ್ಬೇಡಿ.
0: ಅಷ್ಟು ಊಟದ್ದೇನು ನನಗೆ ಜಾಸ್ತಿ ಇದಿಲ್ಲ ಸರ್, ಆದ್ರೂ ವೆಯ್ಟ್ ಕಡಿಮೆ ಆಗ್ತಿಲ್ಲ.

0: ಇದರಲ್ಲಿ ನಿಮ್ಮ ಹಾಸ್ಪಿಟಲ್ ಅಲ್ಲೂ ಬಂದಿದ್ದೆ, ಗವರ್ಮೆಂಟ್ ಆಯುಷ್ ಹಾಸ್ಪಿಟಲ್ ಅಲ್ಲೂ ಹೋಗಿದ್ದೆ, ದಾವಣಗೆರೆಯಲ್ಲಿ ನಿಸರ್ಗ ಹಾಸ್ಪಿಟಲ್ ಅಂತಲೂ ಹೋಗಿದ್ದೆ.
1: ಹೌದೌದು. ತೂಕ ಎಷ್ಟಿದ್ರಿ ಮೇಡಮ್ ನೀವು?
0: ಹೇಳ್ತಾರೆ ಸರ್ ಅಂತಾರೆ, 3 ವರ್ಷದಿಂದ ಮಸಾಜ್ ಮಾಡಿಸ್ತಾ ಇದ್ದೀನಿ.
1: ಅಷ್ಟೊಂದು ತೀವ್ರತೆ ಇದೆಯಾ?
0: ಹೋಗಿಲ್ಲ ಸರ್.
1: ಹೌದಾ? ಅಲ್ಲ, ಇದು ನಿಮ್ದು ದೇಹದ ತೂಕ ಎಷ್ಟಿತ್ತು ಅಂತ?
0: 66 ಇದೆ ಸರ್.
1: ಮತ್ತೆ ಇದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ ಮೇಡಮ್?
0: ಕಡಿಮೆ ಅಂದ್ರೆ ನಾನು ಲಿಮಿಟ್ ಊಟ ತಗೊಂಡ್ರು ಸಹ ನನ್ ದೇಹ ಕಡಿಮೆ ಆಗ್ತಿಲ್ಲ ಸರ್. ಅಲ್ಗೂ ಇವನ್ನೆಲ್ಲ ನಾನು ದಿನಕ್ಕೆ 1 ಸರಿ ಮಾತ್ರ ಊಟ ಮಾಡ್ತೀನಿ.
1: ಅಷ್ಟು
0: ಊಟದ್ದೇನು ನನಗೆ ಜಾಸ್ತಿ ಇದಿಲ್ಲ ಸರ್, ಆದ್ರೂ ವೆಯ್ಟ್ ಕಡಿಮೆ ಆಗ್ತಿಲ್ಲ.
1: ಇಲ್ಲ, ಇದು ಚಿಕಿತ್ಸೆ ತಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ನಾವು ದಿನನಿತ್ಯ ನಾವು ಏನ್ ಕೆಲಸ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಬದಲಾವಣೆನೂ ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾನು ಸಹ ಒಂದು ಔಷಧ ರೂಪದಲ್ಲೇ ಸಹ ನಿವಾರಣೆ ಮಾಡ್ಲಿಕ್ಕೆ ಆಗಲ್ಲ. ಜೊತೆಗೆ ನಾವು ಮಾಡ್ತಕ್ಕಂಥ ಒಂದು ಡೈಲಿ ಆಕ್ಟಿವಿಟೀಸ್, ಸ್ವಲ್ಪ ನೀವು ಫಿಸಿಯೋಥೆರಪಿ ಥರದ್ದು ಮಾಡ್ಬೋದು, ಸ್ವಲ್ಪ ನೀ ಎಕ್ಸಸೈಸಸ್ ಮಾಡ್ಬೋದು, ಸ್ವಲ್ಪ ಅದು ಹೇಳಿರ್ತಾರೆ, ಮತ್ತು ಆ್ಯಂಕಲ್ದ ಎಕ್ಸಸೈಸಸ್ ಸ್ವಲ್ಪ ಮಾಡ್ಬೋದು, ಸ್ವಲ್ಪ ಯೋಗಾಸನೂ ಬರ್ಬೋದು. ನಮ್ಮ ಹಾಸ್ಪಿಟ್ಲಲ್ಲಿ ಯೋಗನೂ ಇದೆ ಮೇಡಮ್.
0: ಸರ್ ಎಲ್ಲ ಮಾಡಿದೀನಿ ಸರ್, ಯೋಗಾಸನ ಮಾಡ್ತೀನಿ ಎಲ್ಲ ಮಾಡ್ತೀನಿ, ಆದ್ರೆ ವಜ್ರಾಸನವನ್ನ ಹಾಕ್ಬಾರ್ದು ಕೆಲವು.
1: ಆಯುರ್ವೇದಿಕ್
0: ಹಾಸ್ಪಿಟಲ್ ಅಲ್ಲಿ ಹೇಳ್ಕೊಟ್ಟಿರ ಎಲ್ಲಾ ಎಕ್ಸಸೈಸ್ ಮಾಡ್ತೀನಿ.
1: ಹೌದಾ? ಇಲ್ಲ, ನೀವು ಒಂದ್ಸಲ ಬನ್ನಿ. ಅದು ಯಾಕೆ ಆ ರೀತಿ ಆಗ್ತಾ ಇದೆ ನಿಮ್ಗೆ? ಎಲ್ಲಾ ಚಿಕಿತ್ಸೆ 3 ವರ್ಷದಿಂದ ಎಲ್ಲಾ ಕಡೆ ತೋರಿಸಿನೂ ಯಾಕೆ ಕಮ್ಮಿ ಆಗ್ತಿಲ್ಲ ಅಂತ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡುವಂತೆ. ಅದಕ್ಕೆ ಬೇಕಾದಂತ ಸೂಕ್ತ ಕಾಯಿಲೆ ಏನಿದೆ ಅಂತ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಯಾಕೆ ಕಮ್ಮಿ ಆಗ್ತಿಲ್ಲ, ಬೇರೆ ಏನಾದ್ರು ನಿಮ್ಗೆ ಮಾಡಿಫಿಕೇಶನ್ ಮಾಡೋಣ ಅಂತ ಖಂಡಿತವಾಗಿಯೂ ಹೇಳೋಣಂತೆ. ಬಟ್ ಇಷ್ಟು 3 ವರ್ಷದಿಂದ ಚಿಕಿತ್ಸೆ ತಗೊಂಡ್ರು ಕಮ್ಮಿ ಆಗ್ತಿಲ್ಲ ಅಂತಂದ್ರೆ ಸ್ವಲ್ಪ ಅದನ್ನ ಗಮನ ಇಟ್ಟು ನೋಡ್ಬೇಕಾಗುತ್ತೆ ಮೇಡಮ್ ಅವರೇ.
0: ಸರ್ ನಾಳೆ ಇರ್ತೀರಾ ನೀವು? ಬರ್ತೀವಿ.
1: ಹಾ, ಶುಕ್ರವಾರ ಇರ್ತೀನಿ ಮೇಡಮ್, ನಾವು ಓ ಪಿ ಡಿ ಇದೆ, ಬನ್ನಿ ಇರ್ತೀವಿ. ಓಕೆ ಮೇಡಮ್, ಧನ್ಯವಾದ ಪಾರಿದತ್ತ ಮೇಡಮ್ ಅವರೇ. ಸರಿ ಮೇಡಮ್,
2: ಥ್ಯಾಂಕ್ ಯು. ಡಾಕ್ಟರ್, ಈಗ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದೀವಿ, ಇನ್ನು ಆಯುರ್ವೇದದಲ್ಲಿ ಚಿಕಿತ್ಸೆ ಬಗ್ಗೆ ಏನೆಲ್ಲ ಹೇಳಿದ್ದಾರೆ?
1: ಆಯುರ್ವೇದದಲ್ಲಿ ಸಂಧಿವಾತ ಅದಕ್ಕೆ ಒಂದು ಪ್ರತ್ಯೇಕವಾದ ಒಂದು ಸ್ಥಾನನೇ ಇದೆ ಮೇಡಮ್. ಅಂದ್ರೆ ಒಂದು ಯಾವ ರೀತಿ ಎಲ್ಲಾನು ವಾತವ್ಯಾಧಿಗಳಿಗೆ ಯಾವ ರೀತಿ ಚಿಕಿತ್ಸಾ ಸೂತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಚಿಕಿತ್ಸೆಯಲ್ಲಿ 2 ಬಗೆ ಇರುತ್ತೆ. ಅಂದ್ರೆ ಸಂಧಿಗಳು ಅಂದ್ರೆ ಜಾಯಿಂಟ್ಸ್ ಮೇಲ್ಗಡೆ ಮಾಡ್ತಕ್ಕಂತ ಒಂದು ಚಿಕಿತ್ಸೆಗಳು, ಅಂದ್ರೆ ಲೇಪನಗಳಾಗಿರ್ಬೋದು, ಇದು ಆಯಿಂಟ್ಮೆಂಟ್ ರೂಪದಲ್ಲಿ, ಅಥವಾ ಒಂದು ನೋವು ನಿವಾರಕ ಒಂದು ಆಯಿಲ್ ಅಂದ್ರೆ ತೈಲಗಳನ್ನು ಹಚ್ಚಕ್ಕಂತ ಒಂದು ವಿಧಾನ ಆಗಿರ್ಬೋದು. ಇದು ಬಾಹ್ಯ ಚಿಕಿತ್ಸೆ, ಅಂದ್ರೆ ಹೊರಗಿನಿಂದ ಮಾಡ್ತಕ್ಕಂತ ಒಂದು ಚಿಕಿತ್ಸೆ. ಇದನ್ನ ಬಾಹ್ಯ ಚಿಕಿತ್ಸೆಯಲ್ಲಿ ಕೆಲವು ಎಲ್ಲ ನೋವುಗಳೆಲ್ಲನೋ ಊತ ಏನೋ ಸ್ವೆಲ್ಲಿಂಗ್ ಏನಾದ್ರು ಇದೆ ಅಂದ್ರೆ ಇದು ಕಮ್ಮಿ ಮಾಡುತ್ತೆ. ಬರೀ ಇದಷ್ಟೇ ಸಾಕ ಅಂದ್ರೆ ಇಲ್ಲ. ಅದೇ ನಾವು ಯಾವ ಕಾಯಿಲೆಗೆ ಇಂಟೆನ್ಸಿಟಿ ಅಂದ್ರೆ ಒಂದು ತೀವ್ರತೆಗೆ ಅನುಸಾರವಾಗಿ ಬಾಹ್ಯ ಚಿಕಿತ್ಸೆನೂ ಬೇಕು ಮತ್ತೆ ಆಭ್ಯಂತರ ಚಿಕಿತ್ಸೆನೂ ಬೇಕಾಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ತುಂಬಾ ಚೆನ್ನಾಗಿ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತಾರೆ ಮೇಡಮ್, ಎನಿಮಾ ಚಿಕಿತ್ಸೆ ಅಂತ. ಅಂದ್ರೆ ತಿಕ್ತಕ ಕ್ಷೀರ ಬಸ್ತಿ ಅಂತಾನೆ ಹೇಳ್ತಾರೆ. ಅಸ್ಥಿ ಮತ್ತೆ ಮಜ್ಜ, ಅಂದ್ರೆ ಮಜ್ಜ ಅಂದ್ರೆ ಬೋನ್ ಮ್ಯಾರೋ ಮತ್ತೆ ಬೋನ್ ರಿಲೇಟೆಡ್ ಯಾವ ಡಿಸೀಸಸ್ ಬರ್ತದೆ ಇದಕ್ಕೆ ನಮ್ಮ ಆಯುರ್ವೇದ ಶಾಸ್ತ್ರೋಕ್ತವಾದ ಚಿಕಿತ್ಸೆ ಅಂತಂದ್ರೆ ತಿಕ್ತಕ ಕ್ಷೀರ ಬಸ್ತಿ. ಮಿಲ್ಕ್ ನ ಅಂದ್ರೆ ಹಾಲನ್ನ ಗೋಕ್ಷೀರನ ಉಪಯೋಗಿಸಿ ಮತ್ತೆ ಔಷಧ ಕಷಾಯಗಳನ್ನೆಲ್ಲ ಬಳಸಿ ತುಪ್ಪವನ್ನು ಬಳಸಿ ನಾವು ಎನಿಮನ ಪ್ರಿಪೇರ್ ಮಾಡ್ತೀವಿ. ಒಂದು ಫಾರ್ಮುಲೇಷನ್ ಅಂದ್ರೆ ಒಂದು ಔಷಧಿನ ತಯಾರು ಮಾಡ್ತೀವಿ. ಆ ಔಷಧಿನ ಒಂದು ಗುದು ಏನಲ್ ಅಂದ್ರೆ ಏನಲ್ ರೂಟ್ ಅಲ್ಲಿ ಎನಿಮಾ ರೂಪವಾಗಿ ನಾವು ಚಿಕಿತ್ಸೆ ನೀಡಿದ್ದೇ ಆದ್ರೆ ಒಂದು 50% ಚಿಕಿತ್ಸೆ ಅವ್ರಿಗೆ ಬಹಳ ಫಲಕಾರಿಯಾಗುತ್ತೆ. 50% ಇದೇ ಕಮ್ಮಿ ಮಾಡುತ್ತೆ. ಜೊತೆಗೆ ಬಾಹ್ಯವಾಗಿ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿದಾಗ ಈ ಒಂದು ಸಂಧಿ ರೋಗಕ್ಕೆ ಒಂದು ಕರೆಕ್ಟ್ ಆಗಿ ಅಂದ್ರೆ ಒಳ್ಳೆ ಪರಿಣಾಮಾತ್ಮಕವಾದ ಒಂದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ತುಂಬಾ ಸೂಕ್ತ ಯಾರಾದ್ರೂ ಸಂಧಿವಾತಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ.
2: ಓಕೆ ಡಾಕ್ಟರ್, ಈಗ ಪಂಚಕರ್ಮ ಅನ್ನುವಂಥದ್ದು ದೇಹವನ್ನ ತಯಾರಿ ಮಾಡುವಂತದ್ದು ಚಿಕಿತ್ಸೆಗೆ.
1: ಹೌದೌದು.
2: ನಂತರ ಏನೆಲ್ಲ ಚಿಕಿತ್ಸೆ ಇರುತ್ತೆ ಡಾಕ್ಟರ್ ಈ ಪಂಚಕರ್ಮದ ನಂತರ?
1: ಪಂಚಕರ್ಮ ನಂತರ ನಾವು ಗುಟಿ ಅಂದ್ರೆ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಥವಾ ಒಂದು ಲೇಹ್ಯ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಒಂದು ಜಾಮ್ ತರ ಅದು ಒಂದು ಔಷಧಿ ರೂಪದಲ್ಲಿ ಇರ್ತದೆ. ಮತ್ತೆ ಆಸವ ಅರಿಷ್ಟ ಅಂತ ಹೇಳ್ತೀವಿ, ಅಂದ್ರೆ ಟಾನಿಕ್ ರೂಪದಲ್ಲಿ ಔಷಧಗಳಿರುತ್ತೆ. ಮತ್ತೆ ಕಷಾಯ ರೂಪದಲ್ಲಿ ಅಂದ್ರೆ ಒಂದು ಫಾರ್ಮುಲೆ ಡಿಕಾಕ್ಷನ್ ರೂಪದಲ್ಲಿ ಔಷಧ ಇರುತ್ತೆ. ನೆಕ್ಸ್ಟ್ ಚೂರ್ಣ ರೂಪದಲ್ಲಿ 5 ಬಗೆಯ ಟ್ರೀಟ್ಮೆಂಟ್ಸ್ ಅಂದ್ರೆ ಔಷಧ ಸೇವನೆಗಳು ಇದೆ ಮೇಡಮ್. ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಒಂದು ಲೇಹ್ಯ ಫಾರ್ಮ್ ಆಗಿರ್ಬೋದು, ಒಂದು ಕಷಾಯ ಆಗಿರ್ಬೋದು, ಒಂದು ಆಸವಾರಿಷ್ಟ ಆಗಿರ್ಬೋದು, ಇನ್ನೊಂದು ಚೂರ್ಣಗಳಾಗಿರ್ಬೋದು. ಈ 5 ಬಗೆಯ ಫಾರ್ಮುಲೇಷನ್ಸ್ ಅಂದ್ರೆ ಔಷಧ ರೂಪಗಳಿದಾವೆ. ಇದು ಅವರಿಗೆ ಯಾವ್ದು ಪ್ಯಾಲೆಟಬಲ್ ಆಗುತ್ತೆ, ರೋಗಿಗೆ ಯಾವ್ದು ಸೂಕ್ತ, ಅದನ್ನ ನಾವು ಕೊಟ್ಟು ಪಂಚಕರ್ಮ ಆದ್ಮೇಲೆ ಆ ಒಂದು ಸೂಕ್ತ ಚಿಕಿತ್ಸೆಯನ್ನ ನಾವು ಅವ್ರಿಗೆ ನೀಡ್ತೀವಿ ಮೇಡಮ್.
2: ಒಂದು ಕರೆ ಇದೆ.

0: ಹಲೋ, ನಮಸ್ತೆ.
1: ನಮಸ್ತೆ
0: ನಮಸ್ತೆ ನಮಸ್ತೆ
2: ಮೇಡಮ್. ನಮಸ್ತೆ,
0: ಹೆಸರು ಹೇಳಿ.
2: ಮೇಡಮ್ ನಮ್ಮ ಹೆಸರು ರಮೇಶ್, ರಾಮದಾಸ್ ರಮೇಶ್ ಡಿ ಆರ್ ಅಂತ.
0: ಹೇಳಿ ರಮೇಶ್, ಪ್ರಶ್ನೆ ಕೇಳಿ.
2: ಪ್ರಶ್ನೆ ಏನಿಲ್ಲ ಮೇಡಮ್, ಅದು ನಮ್ಮ ಭಾವವರಿಗೆ ನನಗೆಲ್ಲ ಎಲ್ಲ ನಾನೇ ಕಷ್ಟ ಸುಖ ನೋಡಿತ್ತು. ಮೇಡಮ್ ಅವ್ರಿಗೆ ಕಾಲು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಮೊಣಕಾಲು ಚಿಪ್ಪು ಸ್ವಲ್ಪ ಫ್ರಾಕ್ಚರ್ ಆಗಿಬಿಟ್ಟು ಆಪರೇಷನ್ ಆಗಿತ್ತು. ಡಾಕ್ಟರ್ ಇದಾರ
0: ಮೇಡಮ್?
1: ರಮೇಶ್ ಸರ್ ಹೇಳಿ.
2: ಏನಿಲ್ಲ ಸರ್, ಅದು ಆಪರೇಷನ್ ಎಲ್ಲ ಮಾಡಿಸಿ ಅವರು ಬೇರೆ ಕಡೆಯಿಂದ ಸ್ಕಿನ್ ತೆಗೆದು ಸ್ಕಿನ್ ಹಾಕಿದ್ರು ಎಲ್ಲ ಓಕೆ. ಬಟ್ ಈಗ ಏನಾಗಿದೆ, ಒಂದು 6 months ಇಂದ ಅದು ಫುಲ್ ಸ್ಟಿಫ್ ಆಗಿ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಕಾಲು, ಬೆಂಡ್ ಆಗ್ತಾ ಇಲ್ಲ,
1: ಸ್ಟಿಫ್ನೆಸ್ ಆಗಿರುತ್ತೆ. ಹೌದು.
2: ಅದನ್ನ ಏನಾದ್ರೂ ಮತ್ತೆ ಫ್ಯೂಚರ್, ಅವ್ರಿಗೆ ಏಜ್ ಬಂದು 50 ಸರ್ ಈಗ, ಅದೇನಾದ್ರೂ ಮುಂದೆ ಫ್ಯೂಚರ್ ಅಲ್ಲಿ ಏನಾದ್ರು ಬೆಂಡ್ ಮಾಡ್ಲಿಕ್ಕೆ
1: ಮಾಮೂಲು ರೆಗ್ಯುಲರ್ ಆಗಿ ಅಂದ್ರೆ ಮಡಚಲಿಕ್ಕೆ ಮತ್ತೆ ಚಾಚಲಿಕ್ಕೆ ಅನುಗುಣ ಆಗುತ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ನೀವು?
2: ವಾಕ್ ಮಾಡ್ತಾರೆ, ಓಕೆ ವಾಕ್ ಮಾಡ್ತಾರೆ, ಚೇರ್ ಮೇಲೆ ಕುತ್ಕೊಂತಾರೆ, ಫುಲ್ 100% ಬೆಂಡ್ ಮಾಡಕ್ ಬರ್ತಾ ಇಲ್ಲ, ಕುತ್ಕೊಂಡ್ರೆ ಕುತ್ಕೊಂಡಾಗ ತೆಕ್ಕೋಬಕಲ್ಲ ಆ ತರ ಬರ್ತಾ
1: ಇಲ್ಲ. ಇಲ್ಲ ಇಲ್ಲ, ಇದು ಒಂದ್ಸಲ ಆಕ್ಸಿಡೆಂಟ್ ಆಗಿ ಅದು ಮಂಡಿ ಚಿಪ್ ಅಂತಿರಲ್ಲ, ಅದನ್ನ ತಗೊಂಡಾಗ ಅದ್ ನಾವು ಪಟೇಲ ಅಂತೀರಿ, ಪಟೇಲನ ಅದು ಅದ್ರಲ್ಲಿ ಹೇಳಿದ್ದು ಅವರು ಡಾಕ್ಟರ್ ಏನಾದ್ರು ಟೆಂಡಾನ್ ಅಂತ, ಅದು ಪಟೇಲ್ ಟೆಂಡಾನ್ಗಳಂತ ಒಂದು ನಮ್ಮ ಮಂಡಿಯಲ್ಲಿ ಸಾಕಷ್ಟು, ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಟೆಂಡಾನ್ಗಳು ಬೇರೆ ಯಾವ್ದೇ ಒಂದು ಜಾಯಿಂಟ್ಸ್ ಅಲ್ಲಿ ಇಲ್ಲ, ಹೈಯೆಸ್ಟ್ ಮಂಡಿ ಚಿಪ್ ಅಲ್ಲೇ ಇದೆ ಮೇಡಮ್. ಅದರಲ್ಲಿ ಮಂಡಿ ಚಿಪ್ ಅಲ್ಲೇ ಅತ್ಯಂತ ಜಾಸ್ತಿ ಟೆಂಡಾನ್ಸ್ ಇರ್ತಕ್ಕಂಥ ಒಂದು ಜಾಯಿಂಟ್ ಅಂದ್ರೆ ಒಂದು ಕೀಲ್ ಅಂದ್ರೆ ಅದು ನೀ ಜಾಯಿಂಟ್ ಅಂದ್ರೆ ಮಂಡಿ. ಇದರಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ. ಆದರೆ ಈಗ ಸದ್ಯಕ್ಕೆ ಸ್ಕಿನ್ ಗ್ರಾಫ್ಟ್ ಎಲ್ಲ ಮಾಡಿರೋದ್ರಿಂದ ಆ ಚರ್ಮ ಸ್ವಲ್ಪ ಲ್ಯಾಕ್ಸಿಟಿವ್ ಅಂದ್ರೆ ಏನು ನಾವು ಎಲಾಸ್ಟಿಸಿಟಿ ನಾವು ಅಟ್ಯಾಚ್ ಆಗಿ ಸ್ವಲ್ಪ ಆ ರೀತಿ ಆಗುತ್ತೆ. ಅದು ಕಾಲಕ್ರಮೇಣ ಬರ್ತಾ ಬರ್ತಾ ಬರ್ತಾ ಏನಾಗುತ್ತೆ, ಅದು ಸ್ವಲ್ಪ ಅದು ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ, ಅಂದ್ರೆ ಮಡಚುವಿಕೆ ಮತ್ತೆ ಬಾಗುವಿಕೆ ಅದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಥಿತಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಟ್ ಅರ್ಜೆಂಟ್ ಮಾಡಬಾರ್ದು. ಅದು ಬೆಂಡ್ ಆದ್ರೆ ಮತ್ತೆ ಅದು ನಾವು ಒಳಗಡೆ ಟೆಂಡಾನ್ಸ್ ಅಂತ ಏನಿರ್ತೀವಿ ಅಂದ್ರೆ ಮೂಳೆ ಮೂಳೆನ ಇಡ್ತಕ್ಕಂತ ಒಂದು ಬಂಧ ಅನ್ನ ಟೆಂಡಾನ್ ಅಂತೀವಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು. ಎಷ್ಟು ದಿನ ಆಯ್ತು ಆಪರೇಷನ್ ಆಗಿ?
2: ಸರ್ ಅದು ಆಪರೇಷನ್ ಆಗಿ ಆಕ್ಚುಲಿ ಅವ್ರು ಬಂದು 1 year ಇಂದ ಬೆಡ್ ರೆಸ್ಟ್ ಅಲ್ಲಿ ಇದ್ರು, ಒಂದು ಈಗ ಒಂದು 3 months ಇಂದ ಅವರು ವಾಕಬಲ್ ಮಾಡ್ತಾ ಇದಾರೆ. ಆಕ್ಚುಲಿ ನಾನು 45 ಬೆಂಗಳೂರು ಅಲ್ಲೇ ನಾನು ಇದನ್ನ
1: ಇಲ್ಲ, ಅವ್ರು ಈಗ ಸದ್ಯಕ್ಕೆ ಓಡಾಡೋ ಸ್ಥಿತಿಯಲ್ಲಿ ಇದಾರಲ್ಲ, ಓಡಾಡ್ತಾ ಇರ್ಲಿ, ಅದು ಕಾಲಕ್ರಮೇಣ ಸ್ವಲ್ಪ ಟೆಂಡಾನ್ ರಿಲೀಸ್ ಮಾಡ್ತಕ್ಕಂತ ಒಂದು ಇಂಜೆಕ್ಷನ್ಸ್ ಬರುತ್ತೆ, ಒಂದು ಚಿಕ್ಕ ಒಂದು ಸರ್ಜರಿ ಬರುತ್ತೆ, ಅದ್ ಮಾಡಿದಾಗ ಸ್ವಲ್ಪ ಬೆಂಡ್ ಆಗಕ್ಕೆ ಅನುವು ಆಗುತ್ತೆ ಸರ್. ಆಪರೇಷನ್ ಏನು ಅಂತಲ್ಲ, ಒಂದು ಅಲ್ಲಿ ಚಿಕಿತ್ಸೆ ಇರುತ್ತೆ, ಒಂದು ಇಂಜೆಕ್ಷನ್ ರೂಪವಾಗೂ ಕೊಡ್ತಾರೆ, ಅಥವಾ ಇಲ್ಲ ಅಂದ್ರೆ ಒಂದು ಲ್ಯಾಪ್ರೋಸ್ಕೋಪಿಕ್ ಏನೋ ಚಿಕ್ಕ ಹೋಲ್ ತರ ಮಾಡಿ ಅಲ್ಲಿ ಒಂದು ರಿಲೀಸ್ ಮಾಡ್ತಾರೆ. ಅದ್ ಮಾಡಿದಾಗ ಸಹ ಅವ್ರಿಗೆ ಸ್ವಲ್ಪ ತುಂಬಾ ರಿಲ್ಯಾಕ್ಸ್ ಆಗ್ಬಿಟ್ಟು ಸ್ವಲ್ಪ ತುಂಬಾ ಬೆಂಡ್ ಆಗ್ಲಿಲ್ಲ ಅಂದ್ರೂ ಸ್ವಲ್ಪ ಅವ್ರಿಗೆ ಡೈಲಿ ನಿತ್ಯ ಕರ್ಮಗಳ ಏನ್ ಮಾಡ್ಬೋದು ಅದನ್ನ ಮಾಡ್ತಕ್ಕಂತ ಒಂದು ಅನುವು ಹಾಗೆ ಆಗುತ್ತೆ ಸರ್. ಅದರಲ್ಲಿ ಆಯುರ್ವೇದ ಮುಖಾಂತರ ಅದೇ ನಾವ್ ಹೇಳಿದ್ವಲ್ಲ, ಬಾಹ್ಯ ಚಿಕಿತ್ಸೆ ಬೇಕಾಗುತ್ತೆ ಅವ್ರಿಗೆ ಸ್ವಲ್ಪ. ನಮ್ಮಲ್ಲಿ ಅಭ್ಯಂಗ ಎಲ್ಲ ಮಾಡಿದಾಗ ಅದು ಎಲಾಸ್ಟಿಸಿಟಿ ಅಂದ್ರೆ ನಾವು ಒಂದು ಈಗ ಮಡಚ್ತೀವಲ್ಲ ಅದೊಂದು ಶಕ್ತಿ ವೃದ್ಧಿ ಆಗುತ್ತೆ ನಮ್ಮಲ್ಲಿ, ನಮ್ಮ ಚಿಕಿತ್ಸೆಯಲ್ಲಿ. ನೀವು ಸಾಧ್ಯ ಆದ್ರೆ ಒಂದ್ಸಲ ನಮ್ಮ ಅಮೃತ ಆಯುರ್ವೇದ ಕಾಲೇಜ್ ಅಲ್ಲಿ ಕರ್ಕೊಂಡ್ ಬಂದಾಗ ಒಂದ್ಸಲ ಅದೇನ ಎಲ್ಲ ಹಳೆ ರಿಪೋರ್ಟ್ಸ್ ಏನೆಲ್ಲ ಇದೆ ಅದೆಲ್ಲ ತಗೊಂಡ್ ನೋಡಿದ್ರೆ ಅದಕ್ಕೆ ಆಯ್ತು ಸೂಕ್ತವಾದ ಒಂದು ಚಿಕಿತ್ಸೆ ಅನುವು ಮಾಡಿಕೊಡುವಂತೆ ಸರ್.
0: ಹೀಗೆ ಕೇಳ್ತಾ ಇರಿ, ಪ್ರಯೋಜನ ಕೂಡ ಪಡ್ಕೊಳ್ಳಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ನಾವು ನನಗೆ ಈಗ ನೀವು ಆಯುರ್ವೇದದಲ್ಲಿ 3 ದೋಷಗಳನ್ನ
1: ಹೇಳ್ತೀರಿ,
0: ಅದೇ ವಾತನೇ ಇಲ್ಲಿ ಕೆಲಸ
1: ಮಾಡುತ್ತೆ? ಅದೇ ದೋಷ ಅಂದ್ರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳಿರೋದು ದೋಷಗಳು ಸಮಸ್ಥಿತಿಯಲ್ಲಿದ್ರೆ ಆರೋಗ್ಯಕರ, ಅದೇ ಸ್ವಲ್ಪ ವಿಷಮ ಸ್ಥಿತಿ ಏನಾದ್ರು ಬಂತಂದ್ರೆ ಅಂದ್ರೆ ಒಂದು ಜಾಸ್ತಿ ಒಂದು ಕಮ್ಮಿ ಒಂದು ಜಾಸ್ತಿ ಆದಾಗ ಅದು ಯಾವ್ದಾದ್ರು ಒಂದು ರೋಗಕ್ಕೆ ಅನುವು ಮಾಡುತ್ತೆ. ಈ 3 ದೋಷಗಳಲ್ಲಿ ವಾತ ದೋಷವೇ ಪ್ರಧಾನ, ಹಾಗೆ ವಾತ ದೋಷದ ಕಾಯಿಲೆಗಳೇ ಜಾಸ್ತಿ.
0: ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ರೇಡಿಯೋ ದೂರ ದೂರ ಇಡಿ, ರೇಡಿಯೋದಿಂದ ದೂರ ಬನ್ನಿ.
3: ಹಲೋ ಮೇಡಮ್
0: ನಮಸ್ತೆ, ನಿಮ್ಮ ಹೆಸರು ಹೇಳಿ.
3: ವೆಂಕಟೇಶ್ ಅಂತ.
0: ವೆಂಕಟೇಶ್ ಅವರೇ, ಪ್ರಶ್ನೆ ಇದೆಯಾ?

0: ಅಮ್ಮ
1: ಹೇಳಿ.
0: ನಾನು ಎಡವಿ ಮೆಟ್ಲಿ ಬೇಕಾದ್ರೆ ಎಡಿ ಬಿದ್ದ್ಬಿಟ್ಟಿದ್ದೇಮ್ಮ. ಆಮೇಲೆ ಮೆರವಣಿಗೆ ಡಾಕ್ಟರ್ ಹತ್ರ ಹೋದಾಗ ಆಪರೇಷನ್ ಮಾಡಿದ್ರು. ಆಮೇಲೆ ಈಗ ಮೊಣಕಾಲು ಚಿಪ್ಪು ಸೌದಿದೆ ಅಂತ ಹೇಳಿದ್ರು. ಅದಕ್ಕೆ ಮೊಣಕಾಲು ಚಿಪ್ಪು ಆಮೇಲೆ ನಿಶಕ್ತಿ ಬಹಳ ಆಗಿದೆ ಮೇಡಮ್. ಅದೇ
1: ನಿಮ್ಮ ಧ್ವನಿಯಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ, ತುಂಬಾ ನಿಶಕ್ತಿ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಏನ್ ಹೇಳ್ತಾರೆ ಕೇಳಿ.
2: ನಿಮ್ಮ ವಯಸ್ಸಿಗೆ ಮತ್ತೆ ನೀವು ಹೇಳ್ತಕ್ಕಂತ ಒಂದು ಸಮಸ್ಯೆಗೆ ಒಂದ್ ಸ್ವಲ್ಪ ಚಿಕಿತ್ಸೆ ಬೇಕಾಗುತ್ತೆ. ಈಗ ಅಲ್ಲೇ ಒಂದು ಬೇಗ ಒಂದು ಉಪಶಮನ ಆಗ ನೋವುಗೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನಮ್ಮದು ಮುರಿವೆಣ್ಣ ಅಂತ ಒಂದು ಎಣ್ಣೆ ಸಿಗುತ್ತೆ ಆಯುರ್ವೇದ ಒಂದು ಶಾಪ್ ಅಲ್ಲಿ, ಅದನ್ನ ತಗೊಂಡು ಈಗ ಹಚ್ಕೊಳ್ಳಿ. ನೀವು ಸಾಧ್ಯ ಆದ್ರೆ ಯಾವ್ದಾದ್ರು ನಿಮ್ಮ ಒಂದು ಹತ್ತಿರದಾರು ಯಾರಾದ್ರೂ ನಿಮ್ಮ ರಿಲೇಟಿವ್ ನಿಮ್ಮ ಮಕ್ಕ ಮಕ್ಳು ಯಾರಿದ್ರೆ ಒಂದು ಸಲ ಭೇಟಿ ಕೊಡಿ. ಅದು ಏನಾಗಿದೆ ನಿಮ್ಮ ವಯಸ್ಸಿಗೆ, ಯಾಕಂದ್ರೆ ನೀವು ಬಿ ಪಿ ಏನಾದ್ರು ಇದೆಯಾ, ಶುಗರ್ ಏನಾದ್ರು ಇದೆಯಾ, ಯಾವ ರೀತಿ ಚಿಕಿತ್ಸೆ ಬೇಕು, ಔಷಧ ಬೇಕಂತ ನೋಡಿ ಹೇಳುವಂತೆ. ಈಗ ಮೇಲ್ಗೆ ಹಚ್ಕೊಳ್ತಕ್ಕಂಥ ಒಂದು ಔಷಧ ಅಂತಂದರೆ ಮುರಿವೆಣ್ಣ ತೈಲನ ಅಪ್ಲೈ ಮಾಡಿ. ಅಂದರೆ ಸ್ವಲ್ಪ ನಿಧಾನಕ್ಕೆ ಆ ಜಾಗ ಎಲ್ಲಿ ನೋವಿದೆಯೋ ಅಲ್ಲಿನ ನೀವು ಸ್ವಲ್ಪ ಬಳೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರಲ್ಲಿ ಏನಾದ್ರು ತೊಳ್ಕೊಳ್ಳಿ ಅಷ್ಟೇ ಸಾಧ್ಯ. ಈಗ ಅದೇ ಅದೇ ಗೊತ್ತಾಯ್ತು ನಿಶಕ್ತಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಬೇಕಾದ ನರ್ವಸ್ ಇನ್ವಾಲ್ವ್ ಆಗಿರುತ್ತೆ ನಿಮ್ಗೆ. ಅದು ಒಂದು ಸಲ ನಿಮ್ನ ಭೇಟಿ ಮಾಡಿ ಚಿಕಿತ್ಸೆ ಕೊಟ್ರೆ ಉತ್ತಮ. ಈಗ ಸದ್ಯಕ್ಕೆ ಅದೊಂದು ಎಣ್ಣೆ ಒಂದು ಹಚ್ಕೊಂಡು ನೋವನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನಿಮ್ಮ ಜೊತೆ ಯಾರಾದ್ರೂ ಒಂದು ಕರ್ಕೊಂಬಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಖಂಡಿತವಾಗಿ ನಿಮ್ಗೆ ಮುಂದಿನ ಒಂದು ಚಿಕಿತ್ಸೆನ ನಾವು ಅನುವು ಮಾಡ್ಕೊಡೋಣಂತೆ ಸರ್. ಆಯ್ತು ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
2: ಹೌದು ದ್ಯಾಮಲಾಂಬಿಕಾ ಮೇಡಮ್.
1: ಓಕೆ ಓಕೆ, ಹೌದಾ, ಓಕೆ ಓಕೆ, ಥ್ಯಾಂಕ್ ಯು,
2: ಆಯ್ತು, ಧನ್ಯವಾದ
1: ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ಡಾಕ್ಟರ್, ಯಾಕೆ ನಾನು ಈ ವಾತದ ಬಗ್ಗೆ ಕೇಳಿದೆ ಅಂದ್ರೆ ನಾವು ಕೆಲವೊಂದು ಆಹಾರವನ್ನ ತಗೊಳ್ಬೇಕಾದ್ರೆ ಇದರಲ್ಲಿ ಇದು ವಾತ ಪ್ರಕೃತಿ ಇದೆ, ಇದರಲ್ಲಿ
2: ವಾತ ಜೋಸ ಜಾಸ್ತಿ ಆಗುತ್ತೆ
1: ಅಂತ ಹೇಳಿದೆ. ಯಾವುದು
2: ಕಾಳುಗಳು ಮತ್ತೆ ಒಣ ಪದಾರ್ಥಗಳು, ಈಗ ರೊಟ್ಟಿ ಖಡಕ್ ರೊಟ್ಟಿ ಅಂತೀವಲ್ಲ ಆತರ ಶುಷ್ಕ ಪದಾರ್ಥಗಳು ಅಂತೀವಿ. ಈಗ ಬರೀ ಚಿತ್ರಾನ್ನ ತಿಂದಾಗೂ ಸಹ ಅದಕ್ಕೆ ಯಾವುದೇ ರೀತಿ ದ್ರವರೂಪದ ಒಂದು ಇದಿಲ್ಲ ಅಂತಾನು ಅದು ಸಹ ಜೀರ್ಣ ಆದಾಗ ವಾತದೋಷನೇ ಉತ್ಪತ್ತಿ ಮಾಡ್ತದೆ. ಹಂಗಾಗಿ ನಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ತುಪ್ಪನ ಮಜ್ಜಿಗೆ ಮೊಸರು ತುಂಬಾ ಉಪಯೋಗಿಸ್ತಾ ಇತ್ತು. ಇದು ವಾತದೋಷನ ಕಮ್ಮಿ ಮಾಡ್ತಾ ಇತ್ತು ಮತ್ತೆ ಪಿತ್ತನ ಸ್ವಲ್ಪ ದೀಪನಗೊಳಿಸ್ತಾ ಇತ್ತು. ಪಿತ್ತನ ದೀಪನ ಮಾಡಿ ವಾತನ ಕಮ್ಮಿ ಮಾಡಿದ್ರೆ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಾಗ್ತಾ ಇತ್ತು. ಈ ಒಂದು ಉದ್ದೇಶಕ್ಕೆ ಹಳೆ ಕಾಲದವರೆಲ್ಲಾನು ಸಹ ಗೋರಸ ಅಂದ್ರೆ ಹಾಲಾಗಿರ್ಬೋದು ಮೊಸರಾಗಿರ್ಬೋದು ತುಪ್ಪ ಆಗಿರ್ಬೋದು ಹೈನು ಉತ್ಪನ್ನಗಳನ್ನ ತುಂಬಾ ಯಥೇಚ್ಛವಾಗಿ ಬಳಸ್ತಾ ಇದ್ರು. ಈಗ ಏನಂತಂದ್ರೆ ಬರೀ ಒಂದು ಶುಷ್ಕ ಆಹಾರ ಪದ್ಧತಿಯಿಂದ ವಾತ ದೋಷ ನಮ್ಮ ಜೀರ್ಣಕ್ರಿಯೆಯಲ್ಲಿ ಉತ್ಪತ್ತಿಯಾಗಿ ಅದೇ ವಾತ ರಿಲೇಟೆಡ್ ನರ್ವ್ಸ್ ಆಗಿರ್ಬೋದು ಬೋನ್ಸ್ ಆಗಿರ್ಬೋದು ಸ್ಕಿನ್ ಆಗಿರ್ಬೋದು ಎಲ್ಲಾ ರೀತಿ ವಾತ ದೋಷಕ್ಕನ್ನ ಉತ್ಪತ್ತಿ ಮಾಡೋ ಒಂದು ಕಾಯಿಲೆಗಳೇ ಜಾಸ್ತಿ ಆಗ್ತಾ ಇದ್ದಾವೆ ಮೇಡಮ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಓದ್ಬೇಕಾದ್ರೆ ಕಂಡು ಬಂದಿರತಕ್ಕಂಥ ಒಂದು ಸ್ಟಾಟಿಸ್ಟಿಕ್ಸ್ ಏನಂತಂದ್ರೆ ಬೆಂಗಳೂರಲ್ಲಿ ತುಂಬಾ ಜನ ಹೊರಗಡೆನೆ ಬರ್ತಾ ಇಲ್ಲ, ಅಂದ್ರೆ ಸೂರ್ಯನ ಬಿಸಿಲು ಎಕ್ಸ್ಪೋಸ್ ಆಗ್ತಿಲ್ಲ, ಬಹಳ ಎಸಿಯಲ್ಲೇ ಇದ್ದು ಕೆಲಸ ಮಾಡ್ತಕ್ಕಂಥ ಒಂದು ಜೀವನ ಶೈಲಿನ ನಡೆಸ್ತಾ ಇದ್ದಾರೆ. ಇದರಿಂದ ವಿಟಮಿನ್ ಡಿ ತ್ರೀ ಸಾಕಷ್ಟು ಕಮ್ಮಿ ಆಗ್ತಾ ಇದೆ. ಅವ್ರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಒಂದು ಚಿಕ್ಕ ಎಡವಿದ್ರೆ ಸಾಕು ಸಾಕಷ್ಟು ಬೋನ್ ಫ್ರಾಕ್ಚರ್ ಗಳಾಗ್ತಾ ಇದೆ. ಇದು ಏನಕ್ಕೆ ಆಗ್ತಾ ಇದೆ, ಇದು ಒಂದು ತಿಳ್ಕೊಳ್ತಂತ ವಿಷಯ. ಬೆಳಗಿನ ಜಾವ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳ್ತಕ್ಕಂಥ ಜಾಗದಲ್ಲಿ ಇರಲೇಬೇಕು, ಮತ್ತೆ ಅಭ್ಯಂಗ ಸ್ನಾನ ಮಾಡಬೇಕು. ಮತ್ತೆ ಈಗ ನಾವೆಲ್ಲಾನು ಡಿಸಲಿನೈಸೇಷನ್ ಅಂದ್ರೆ ಎಲ್ಲ ಫಿಲ್ಟರ್ ವಾಟರ್ ಅಂತ ಎಲ್ಲ ಬಳಸ್ಬಿಟ್ಟು ಇರೋ ಕ್ಯಾಲ್ಸಿಯಂನು ಸಹ ಹೋಗಿ ನಾವು ಆ ನೀರನ್ನ ಕುಡಿಯೋದ್ರಿಂದ ಒಂದು ತೊಂದರೆ ಇದೆ ಮೇಡಮ್. ಕ್ಯಾಲ್ಸಿಯಂ ಬೇಕು, ಅದಕ್ಕೆ ಮಿನರಲೈಸ್ಡ್ ವಾಟರ್ ನಾವು ಸಜೆಸ್ಟ್ ಮಾಡ್ತೀವಿ, ಡಿಮಿನರಲೈಸ್ಡ್ ವಾಟರ್ ಸಜೆಸ್ಟ್ ಮಾಡಲ್ಲ. ಈ ಒಂದು ರಿವರ್ಸ್ ಆಸ್ಮೋಸಿಸ್ ಪದ್ಧತಿಯಲ್ಲಿ ಇರ್ತಕ್ಕಂಥ ಮಿನರಲ್ಸ್ ಅನ್ನು ಸಹ ತೆಗಿತಕ್ಕಂಥ ಒಂದು ಅನುಭವ ಸಿಕ್ಕಿದೆ. ಹಂಗಾಗಿ ನಾವು ಸ್ವಲ್ಪ ಮಿನರಲೈಸ್ಡ್ ವಾಟರ್ ಇಲ್ಲ ಸೋರೆಯಲ್ಲಿ ಬಳಸ್ತಕ್ಕಂಥದ್ದು ಇಲ್ಲ ಒಂದು ತಾಮ್ರದ ಪಾತ್ರೆಯಲ್ಲಿ ಇರ್ತಕ್ಕಂಥ ನೀರನ್ನು ಸಹ ಸೇವನೆ ಮಾಡಲಿ ಅಂತ ನಮ್ಮ ಶ್ರೋತೃಗಳಿಗೆ ಹೇಳ್ತೀನಿ. ಇದರಿಂದ ಸ್ವಲ್ಪ ನಮಗೆ ವಿಟಮಿನ್ ಡಿ ಸಿಗುತ್ತೆ, ಜೊತೆಗೆ B12 ಉತ್ಪತ್ತಿ ಆಗ್ಬಿಟ್ಟು ಒಂದು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮೂಳೆ ಸಾಂದ್ರತೆ ಗಟ್ಟಿಯಾಗುತ್ತೆ. ಈ ಮೂಳೆ ಸಾಂದ್ರತೆ ಗಟ್ಟಿಯಾದಾಗ ಒಂದು ಸಾಮಾನ್ಯವಾಗಿ ಸಂಧಿ ರೋಗಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಮೂಳೆಗಳು ಗಟ್ಟಿಯಾಗಿ ಒಂದಷ್ಟು ಚೆನ್ನಾಗಿ
2: ಒಳ್ಳೆ ಕೆಲಸ
1: ಮಾಡಬಹುದು. ಡಾಕ್ಟರ್, ಕಾರ್ಯಕ್ರಮ ಮುಗಿಸುವಂತ ಅವಧಿ ಆಗ್ತಾ ಇದೆ. ನಮ್ಮ ಕೇಳುಗರೇ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಅದರ ಮೂಲಕನೇ ಮಾಹಿತಿಯನ್ನ ಸಿಕ್ಕಿದೆ. ಹೌದು ಡಾಕ್ಟ್ರೆ, ಫೋನ್ ನಂಬರ್ ಕೊಡಬಹುದಾ?
2: ಧಾರಾಳವಾಗಿ ಕೊಡದೆ ಮೇಡಮ್. ಶ್ರೋತೃಗಳಿಗೆ
1: ಭೇಟಿ ಆಗ್ಬೇಕು
2: ಏನಾದ್ರು ಇತ್ತಂದ್ರೆ ನಮ್ಮ ಒಂದು ದೂರವಾಣಿ ಸಂಖ್ಯೆ 9

0: 4804 872 875 874 83 75 4 8 0 7 3 2 8 7 5 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 0 7 8 7 5 9 4 8 ಮುಂಚೆ ಒಂದು ಕಿವಿ ಮಾತು, ಹೌದು ಈ ಸಂಧಿವಾತ ಅನ್ನುವಂಥದ್ದು ಬರಬಾರ್ದು ಅನ್ನೋದಾದ್ರೆ ಏನ್ ಹೇಳ್ತೀರಿ ಡಾಕ್ಟ್ರೆ?
1: ಒಂದ್ ಮಾತಲ್ಲಿ ಈ ಸಂಧಿವಾತ ಬರಬಾರ್ದು ಅಂತಂದ್ರೆ ಇದು ವಯೋಸಹಜವಾಗಿ ನಮಗೀಗ ಬಂದೇ ಬರುತ್ತೆ. ಯಾವ್ದಾದ್ರು ಆಯ್ತು ಒಂದು ಕಾಯಿಲೆ, ವಯೋಸಹಜವಾಗಿ ಬರ್ತಕ್ಕಂಥ ಕಾಯಿಲೆನ ತಡಿಬೇಕು. ಇನ್ನೂ ಸ್ವಲ್ಪ ದೂರ ಹೋಗಿದಾಗ ಬರಬೇಕು ಅಂತಂದ್ರೆ ಅಭ್ಯಂಜನ ಸ್ನಾನ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಒಂದು ತೈಲ, ನಾವು ಯುಗಾದಿಗೆ ಯಾವ ರೀತಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವೋ, ಇದು ಅಟ್ಲೀಸ್ಟ್ ಕಿವಿ, ಮೊಣಕಾಲು, ಸೊಂಟಕ್ಕಾದ್ರೂ ಕೀಲು ರೋಗಗಳಲ್ಲಿ ಸ್ವಲ್ಪ ನಾವು ಎಣ್ಣೆ, ಯಾವ್ದಾದ್ರು ತಿಲ ತೈಲನೇ ಶ್ರೇಷ್ಠ ಅಂತ ಹೇಳ್ತಾರೆ.
0: ಎಳ್ಳೆಣ್ಣೆ
1: ಅದು ಸಿಗ್ಲಿಲ್ವಾ, ನಮ್ಗೆ ಅಫೋರ್ಡಬಲ್ ಇಲ್ಲ, ನಮ್ಗೆ ಅದು ಆಗ್ತಾ ಇಲ್ಲ ಅಂತಂದ್ರೆ ಅರಳಿ ಎಣ್ಣೆ, ನಮ್ದು ಹರಳೆಣ್ಣೆ ಅಂತೀವಲ್ಲ, ಕ್ಯಾಸ್ಟರ್ಡ್ ಆಯಿಲ್, ಅದನ್ನಾದ್ರೂ ಅಪ್ಲೈ ಮಾಡಿ, ಹರಳೆಣ್ಣೆನ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ನಾವು ಸಾಮಾನ್ಯವಾಗಿ ಬರ್ತಕ್ಕಂತ ಒಂದು ಸಂಧಿ ರೋಗಗಳನ್ನ ದೂರ ಮಾಡ್ಬೋದು. ಬರದೇ ಇಲ್ವಾ ಅಂತಂದ್ರೆ ಬಂದೇ ಬರುತ್ತೆ, ಅದು ಸವಕಳಿಯಿಂದ ಸ್ವಲ್ಪ ದೂರ ಮಾಡ್ಬೋದು. ಈಗ 60ರಲ್ಲಿ ಬರೋದ್ರೆ 75 ಆ ರೀತಿ ಪೋಸ್ಟ್ ಪೋನ್ ಮಾಡ್ಬೋದು. ಇದೊಂದು ಮಾಡಿದ್ರೆ ಸಾಕು, ಸಾಕಷ್ಟು ಸಂಧಿ ವಾತದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ರೋಗಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಮೇಡಮ್. ಇದೊಂದು ಶ್ರೋತೃಗಳಿಗೆ ಇದೊಂದು ಹೇಳಿಕ್ ಬಯಸ್ತೇನೆ. ಜೊತೆಗೆ ತುಪ್ಪನ ಸಾಧ್ಯ ಆದಷ್ಟು ಗೋರಸ ತುಪ್ಪಗಳನ್ನ ತಗೊಳ್ಳಿ. ಕೊಲೆಸ್ಟ್ರಾಲು ಇದೆ ಅದು ಇದೆ ಅಂತಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಬರಲ್ಲ, ಅದು ಜೀರ್ಣಕ್ರಿಯೆ ಚೆನ್ನಾಗಾಗ್ಬಿಟ್ಟು ಮತ್ತೆ ನಮಗೆ ಒಂದು ಸಂಧಿ ರೋಗಗಳನ್ನ ತಡೆಗಟ್ಟುತ್ತೆ. ಮತ್ತೆ ಬೆಳಗಿನ ಜಾವ ಸೂರ್ಯ ಕಿರಣಗಳಿಗೆ ನಾವು ಮೈಯನ್ನು ಕೊಡೋದ್ರಿಂದ ವಿಟಮಿನ್ ಡಿ ಉತ್ಪತ್ತಿ ಆಗ್ಬಿಟ್ಟು ಕ್ಯಾಲ್ಸಿಯಂ ಚೆನ್ನಾಗಿ ಮೆಟಬಾಲಿಸಮ್ ಆಗ್ಬಿಟ್ಟು ಸಂಧಿ ರೋಗಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಅದು ಒಂದು ಅನುಕೂಲ ಆಗುತ್ತೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
0: ಡಾಕ್ಟರ್, ಈಗಾಗಲೇ ಬಂದಿದೆ ಅಂತವ್ರಿಗೆ ಏನಾದರೂ ಹೇಳಬಹುದಾ? ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಸಂಧಿವಾತದಿಂದ, ಈಗ ಬರ್ದೇ ಇರೋ ಹಾಗೆ ಒಂದಷ್ಟು ಕಿವಿ ಮಾತು ಹೇಳಿದ್ರೆ
1: ಅದು ಅವ್ರಿಗೆ ಬಂದಿದೆ, ಅದನ್ನ ಬರ್ದೇ ಇರ್ತಕ್ಕಂಥದ್ದು ಯಾವ ರೀತಿ
0: ಅಂತಂದ್ರೆ
1: ಕಮ್ಮಿ ಮಾಡೋಕಂದ್ರೆ ಇದನ್ನ ನಾವು ವಾತಕರ ಆಹಾರ ವಿಹಾರ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಅದೇ ಆಲೂಗೆಡ್ಡೆ ತಗೊಳ್ಳೋದ್ರಿಂದ, ಅಂದ್ರೆ ಪಿಷ್ಟ ಪದಾರ್ಥಗಳು ಮತ್ತೆ ಇದು ಕರಿದ ಪದಾರ್ಥಗಳು ಮತ್ತೆ ತುಂಬಾ ಇದು ದ್ವಿದಳ ಧಾನ್ಯಗಳನ್ನ ಸೇವನೆ ಮಾಡೋದ್ರಿಂದ ವಾತ ಜಾಸ್ತಿ ಆಗುತ್ತೆ. ಅವನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಯಾರಿಗೆ ಅಲ್ಲಿ ಬಳಲ್ತಾ ಇದಾರೆ ಅವ್ರಿಗೆ, ಈಗ ಅವರೆಕಾಳು ಆಗಿರ್ಬೋದು ಮತ್ತೆ ಕಡಲೆಕಾಳು ಆಗಿರ್ಬೋದು ಮತ್ತೆ ಇದು ಯಾವ್ದು
0: ತೊಗರಿ
1: ಅಲ್ಲ ಇದು ಚಣ್ಣ ಅಂತೀವಲ್ಲ ಮೇಡಮ್, ಕಡಲೆಕಾಳು, ಅವನ್ನ ಕಮ್ಮಿ ಮಾಡಿದಾಗ ಅವ್ರಿಗೆ ನೋವು ಕಮ್ಮಿ ಆಗುತ್ತೆ. ಅದು ಆಹಾರದಲ್ಲಿ ಅದೊಂದು. ಮತ್ತೆ ಲೇಪನವಾಗಿ ಎಣ್ಣೆ, ಸಾಧಾರಣವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ನಾರಾಯಣ ತೈಲ ಅಂತ ಹೇಳ್ತೀವಿ. ಅದು ಇಲ್ವಾ ನಮ್ಗೆ ಅಂತಂದ್ರೆ ಆಲ್ರೆಡಿ ಶ್ರೋತೃಗಳು ತಿಳಿಸಿದ ಪ್ರಕಾರ ಒಂದು ಎಳ್ಳೆಣ್ಣೆ ಅದನ್ನ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಸಹ ಅವ್ರಿಗೆ ಬಂದಿರೋರಿಗೆ ನೋವು ಕಮ್ಮಿ ಆಗಿರ್ತಕ್ಕಂತ ಒಂದು ಅನುಕೂಲಗಳು ಆಗುತ್ತೆ ಮೇಡಮ್.
0: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ,
1: ಥ್ಯಾಂಕ್ ಯು, ಧನ್ಯವಾದ ಮೇಡಮ್,
0: ಮಾಹಿತಿಯನ್ನು ಕೊಟ್ಟರೆ. ಹಾಗೆ ನಮ್ಮ ಕೇಳುಗರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಾಧಾನಕರವಾಗಿ ಉತ್ತರವನ್ನು ಹೇಳಿದ್ದಕ್ಕಾಗಿ, ಹಾಗೆ ನಮ್ಮ ಕೇಳುಗರು ಕೂಡ ಯಾರೆಲ್ಲ ಕರೆ ಮಾಡಿದ್ರು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಮಸ್ತೆ.
1: ನಮಸ್ತೆ. ಎಲ್ಲ ಶ್ರೋತೃಗಳಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೊಂಬುವಂತ. ಧನ್ಯವಾದ.
0: ಇದುವರೆಗೂ ಹಲೋ ಡಾಕ್ಟರ್ ಆರೋಗ್ಯ ದಾರಿವು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಸಂಧಿವಾತ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ನೀಡಿದ್ದು ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನ ರೋಗ ನಿಧಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ. ಹಲೋ ಡಾಕ್ಟರ್ ಆರೋಗ್ಯ ದಾರಿವು ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ ಮತ್ತು ತ್ಯಾಗರಾಜ್ ಡಿಪಿ. ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಿಲಯದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಸಮಯ 11:01 ಇದೀಗ ಕೇಳಿ ಜನಪದ ಗೀತೆಗಳನ್ನು.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ,
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ,
0: ಆಕಸ್ಮಿಕ ಚಿತ್ರದಿಂದ
1: ಏನು ಸ್ನೇಹವು,
0: ಹಾಗೆ ಅರಸು ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444826023 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಇನ್ನು ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಕೇಳುಗರೆ, ಈ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದಂಥ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640423 ಮತ್ತೊಂದು 9141970272. ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿ ಆನಂದಿಸಿ. ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವೆಶ್ಚನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಸಂಜೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ನಿಬಗೂರು ಗ್ರಾಮದ ಗಂಗಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. ಈ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಮೆದೇಹಳ್ಳಿ ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಪದ್ಮಾವತಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 11:35 ಇದೀಗ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜದಲ್ಲಿ ಪುಸ್ತಕಗಳ ಪರಿಚಯ. ಆತ್ಮೀಯ ಕೇಳುಗರೆ, ಇಂದಿನ ಮಾಹಿತಿ ಕಣಜ ಪುಸ್ತಕಗಳ ಪರಿಚಯದಲ್ಲಿ ಇತ್ತೀಚೆಗಷ್ಟೇ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಪ್ರೇಮ ಪುಸ್ತಕ ಹೇಳಿ ಹೋಗು ಕಾರಣ. ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರ ಕೃತಿ ಇದು. ಪ್ರೇಮವನ್ನು ಪ್ರೇಮಿಸುವ ಪರಿಯನ್ನು, ಪ್ರೇಮದ ತೀವ್ರತೆಯನ್ನು ಮತ್ತು ಮೋಸದ ಭಯಾನಕತೆಯನ್ನು ಅತ್ಯಂತ ಮಾರ್ಮಿಕವಾಗಿ ಬಿಂಬಿಸಲಾಗಿರುವಂತಹ ಕೃತಿ ಅಂತ ಹೇಳಬಹುದು. ಇನ್ನು ಹೇಳಿ ಹೋಗು ಕಾರಣ ಕಾದಂಬರಿಯ ಪ್ರಮುಖ ಪಾತ್ರಗಳಂದರೆ ಹಿಮವಂತ, ಪ್ರಾರ್ಥನಾ, ಉರ್ಮಿಳಾ, ದೇವಶಿಶು ಚಂದ್ರನಾಥ ಬಂಡೋಪಾಧ್ಯಾಯ, ರಸುಲ್ ಜಮಾದಾರ, ಕಸೂತಿ ಕಾವೇರಮ್ಮ, ಮಂಡಿ ಮರ್ಚೆಂಟ್ ಶಾಂತಪ್ಪ ಮತ್ತು ಆತನ ಪತ್ನಿ ನಂದಕ್ಕ, ಹಾಗೆ ಗವಿಮಠದ ಅಜ್ಜಯ್ಯ, ಹೀಗೆ ಅನೇಕ ಪಾತ್ರಗಳು ಕಾದಂಬರಿಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಕಾದಂಬರಿಯ ಆರಂಭದಲ್ಲಿ ಡಾಕ್ಟರ್ ಆಗೋ ಕನಸನ್ನು ಹೊತ್ತು ಮನೆಯನ್ನು ತೊರೆದು ಚನ್ನರಾಯಪಟ್ಟಣದಿಂದ ಶಿವಮೊಗ್ಗದವರೆಗೆ ಹಿಮವಂತನೊಂದಿಗೆ ಕಾಲ್ನಡಿಗೆಯಲ್ಲಿ ಬರುವಂತಹ ಪ್ರಾರ್ಥನಾ ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯಾ ಹಿಮವಂತ್ ಅಂತೇಳಿ ಕೇಳ್ತಾಳೆ. ಗೊತ್ತಿಲ್ಲ ಆದರೆ

ಇದುವರೆಗೂ ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ. ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳೋದಿಲ್ಲ. ಏಕೆಂದರೆ ಬದುಕು ಲೇವಾದೇವಿಯಲ್ಲ, ಒಬ್ಬರು ಕೊಡುವಂಥದ್ದು ಅಲ್ಲ, ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ, ಅದು ಕಟ್ಟಿಕೊಳ್ಳುವಂಥದ್ದು ಎನ್ನುತ್ತಾನೆ ಹಿಮವಂತ. ಹೀಗೆ ಆರಂಭವಾಗುವಂತಹ ಕಾದಂಬರಿ, ಪ್ರಮುಖ ಪಾತ್ರ ಹಿಮವಂತ. ಅವನಿಗೆ ಪ್ರಾರ್ಥನಾ ಕೇವಲ ಪ್ರೀತಿಸುವ ಹುಡುಗಿಯಷ್ಟೇ ಅಲ್ಲ, ತನ್ನಿಡೀ ಬದುಕಿನ ಸಾರ್ಥಕತೆ. ಅವಳನ್ನು ದಾವಣಗೆರೆಯ ಮೆಡಿಕಲ್ ಕಾಲೇಜಿಗೆ ಸೇರಿಸುವಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ. ಮಾಹಿತಿಯನ್ನು ಕಾದಂಬರಿಯ ತಿರುಳನ್ನು ಮುಂದುವರಿಸ್ತೇನೆ. ಇದೀಗ ಕೇಳೋಣ 99 ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ವಿಜಯ್ ಪ್ರಕಾಶ್.

ಕೇಳುವರೆ, ನಾನು ಹೇಳಿ ಹೋಗೋ ಕಾರಣ ಕಾದಂಬರಿಯ ಕುರಿತು ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ರೆ, ಈ ಕೃತಿಯ ಪ್ರಮುಖ ಪಾತ್ರ ನಾಯಕ ಹಿಮವಂತ. ಲೇಖಕರು ಹಿಮವಂತನ ಪಾತ್ರವನ್ನು ಅತ್ಯದ್ಭುತವಾಗಿ ಚಿತ್ರಿಸಿದ್ದಾರೆ. ದೃಢ ಮನಸ್ಸಿನ ಮಹಾ ಸಂಯಮಿ, ಮಹಾ ಹಠವಾದಿ, ಹಾಗೆ ಪ್ರಾರ್ಥನಾ ಪಾಲಿಕೆ ಅವನು ದೇವರು. ಈ ಮಧ್ಯೆ ಹಿಮವಂತನಿಗೆ ತಲೆಗೆ ಬಲವಾದ ಪೆಟ್ಟು ಬೀಳುತ್ತೆ. ತನ್ನ ತಂದೆ ಮಾಟದ ಹಿರಣ್ಣಯ್ಯನಿಂದ ವಾಮಾಚಾರದ ವಿದ್ಯೆ ಇವನಿಗೂ ಕೂಡ ಅಂಟತ್ತೆ. ಮೆಡಿಕಲ್ನ ಓದಲಿಕ್ಕೆ ಹೋದಂತಹ ಪ್ರಾರ್ಥನಾ ಕ್ರಮೇಣ ಅತ್ಯಂತ ಶ್ರೀಮಂತ, ರೂಪವಂತ ಹಾಗೆ ಬುದ್ಧಿವಂತನಾದ ದೇವುವಿನೆಡೆಗೆ ಆಕರ್ಷಿತಳಾಗ್ತಾಳೆ. ಅವನನ್ನು ಮದುವೆಯಾಗಲಿಕ್ಕೆ ನಿರ್ಧರಿಸ್ತಾಳೆ. ಪ್ರಾರ್ಥನಾ ತನ್ನ ಬದುಕಿನ ಅಂತಿಮ ಗುರಿ ಎಂದುಕೊಂಡಿದ್ದ ಹಿಮವಂತ ಕುಸಿದು ಹೋಗ್ತಾನೆ. ಪ್ರಾರ್ಥನಾ ಮತ್ತು ದೇವುವಿನ ವಿರುದ್ಧ ವಾಮಾಚಾರವನ್ನು ಮಾಡ್ತಾನೆ. ತನ್ನಲ್ಲಿದ್ದ ದುಃಖ ದ್ವೇಷಗಳನ್ನು ಈ ರೀತಿ ತೀರಿಸಿಕೊಳ್ಳಿಕ್ಕೂ ಅವನು ಪ್ರಯತ್ನ ಮಾಡ್ತಾನೆ. ಆದರೆ ಅದು ಅವನಿಂದ ಸಾಧ್ಯವಾಗೋದಿಲ್ಲ. ಅವನ ಹತಾಶೆ, ನೋವು, ದುಃಖಗಳನ್ನು ಲೇಖಕರು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. ಇದರಲ್ಲಿಯ ಇನ್ನೊಂದು ವಿಶೇಷ ಪಾತ್ರ ಊರ್ಮಿಳ. ಹಾಗೆ ತುಂಬ ಬೋಲ್ಡ್ ಆಗಿರುವಂತಹ ಪಾತ್ರ ಇದು. ತನಗನ್ನಿಸಿದ್ದನ್ನು ಹೇಳುವ ಹಾಗೆ ಮಾಡುವಂತಹ ಸ್ವಭಾವದವಳು. ಕ್ರಮೇಣ ಹಿಮವಂತನ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾಳೆ. ಅವಳು ಅವನಲ್ಲಿ ಒಬ್ಬ ಗೆಳೆಯನನ್ನು, ಒಬ್ಬ ಅಪ್ಪನಂತಹ ವ್ಯಕ್ತಿಯನ್ನು ಕಾಣ್ತಾಳೆ. ಮುಂದಿನ ಜನ್ಮದಲ್ಲಿ ನಿಮ್ಮ ಮಗಳಾಗಿ ಹುಟ್ಟಬೇಕು ಹಿಮವಂತ್ ಎಂದು ಕೇಳಿದಾಗ, ಪ್ರಾರ್ಥನಾಳನ್ನೇ ಕೇಳಬೇಕು, ಅವಳು ಏಳೇಳು ಜನ್ಮದ ನನ್ನ ಸಂಗಾತಿ, ಬಾಳ ಸಂಗಾತಿ ಅಂಥೇಳಿ ತಿಳಿಸ್ತಾನೆ. ಅತ್ಯದ್ಭುತ ಕತೆ, ಸನ್ನಿವೇಶಗಳು, ಪಾತ್ರಗಳು ಮತ್ತು ಆ ಪಾತ್ರಗಳ ಮನಸ್ಸಿನ ಹೊಯ್ದಾಟಗಳು, ನಾನಾ ತಿರುವುಗಳು, ಹೀಗೆ ಕಾದಂಬರಿ ಹೋಗ್ತಾ ಹೋದರೆ ನಮ್ಮ ಸುತ್ತಮುತ್ತ ಇಂಥದ್ದೊಂದು ಘಟನೆ ನಡೀತಾ ಇದೆಯಾ ಅಂತ ಅನಿಸುತ್ತೆ. ಇದೀಗ ಕೇಳೋಣ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಹಾಗೂ ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಿ. ಇನ್ನು ಹೇಳಿ ಹೋಗು ಕಾರಣ ಕಾದಂಬರಿಯ ಕುರಿತು ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಮುಂದೇನಾಗುತ್ತೆ ಎನ್ನುವಂತಹ ಕುತೂಹಲದಿಂದ ಸಾಗುವ ಈ ಕಥೆಯು ಅತ್ಯಂತ ನೈಜತೆಯಿಂದ ಕೂಡಿದೆ. ಇಲ್ಲಿನ ಪಾತ್ರಗಳನ್ನು ಗಮನಿಸಿದಾಗ ಪ್ರಾರ್ಥನಾಳನ್ನು ಬೇಷರಾತ್ತಾಗಿ ನಿರಂತರವಾಗಿ ದೈವೀಭಾವವಾಗಿ ಪ್ರೀತಿಸಿದವನು ಹಿಮವಂತ. ದ್ವಂದ್ವದ ಬದುಕನ್ನು ಕಟ್ಟಿಕೊಳ್ಳಲು ಹೊರಟವಳು ಪ್ರಾರ್ಥನ. ಇವರುಗಳ ಮಧ್ಯೆ ನಿಷ್ಠೆಯಿಂದ ಕಂಡದ್ದು ಉರ್ಮಿಳಾ. ಆದರೆ ಶ್ರೀಮಂತ ಬದುಕಿನ ಮಧ್ಯೆ ಪ್ರೀತಿಯ ಬಲೆಯನ್ನು ಕಟ್ಟಿದವನು ದೇವು. ಗೆಳೆಯನಾಗಿ ಹಿಮವಂತನ ಶ್ರಮಕ್ಕೆ ರಸೂಲ್ ನಿಂತರೆ ಹಿಮವಂತನನ್ನ ದೈವತ್ವದಂತೆ ಕಾಣುವವಳು ಕಸೂತಿ ಕಾವೇರಮ್ಮ. ಪ್ರೀತಿ, ಪ್ರೇಮ, ತ್ಯಾಗ, ನೋವು, ದ್ವೇಷ, ಜೀವನ, ಜವಾಬ್ದಾರಿ, ಹೀಗೆ ಹಲವಾರು ವಿಷಯಗಳನ್ನು ಈ ಕಾದಂಬರಿ ಒಳಗೊಂಡಿದೆ. ರೋಚಕ ತಿರುವುಗಳನ್ನು ಒಳಗೊಂಡಿದೆ. ಹಿಮವಂತನನ್ನ ದೇವರಾಗಿ ಮಾಡಿದ ಆ ಪ್ರೀತಿ ಕಾಲಚಕ್ರ ಉರುಳಿದಂತೆ ಅವನನ್ನು ರಾಕ್ಷಸನನ್ನಾಗಿ ಮಾಡುತ್ತೆ. ಮತ್ತೆ ಅದೇ ಪ್ರೀತಿ ಹಿಮವಂತನನ್ನ ದೇವರಾಗಿ ಮಾಡುವಂತಹ ಕತೆ ಇದು. ಕಥೆಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ನಲ್ಲ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ನಾರಾಯಣ್.

ಕಾದಂಬರಿಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಇಡೀ ಕಾದಂಬರಿಯನ್ನು ಓದಿದಾಗ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಖಂಡಿತ ಉಳ್ಕೊಳ್ಳುತ್ತೆ. ಮದುವೆ ಎಂಬುದು ಸಮಾಜದಿಂದ ಯಾವತ್ತೋ ಒಂದಿನ ಪಡೆದುಕೊಳ್ಳುವಂತಹ ಸರ್ಟಿಫಿಕೇಟು, ಅದಕ್ಕಾಗಿ ಇವತ್ತಿನ ಸಾಯಂಕಾಲದ ಸಂತೋಷವನ್ನು ಏಕೆ ಮುಂದೂಡಬೇಕು ಎಂದು ಕೇಳುವ ದೇವ್ ಬಾಬು ಸರಿನಾ. ಒಣ ಮಡಿವಂತಿಕೆ ಬಿಟ್ಟು ಆಸೆ ಆಕಾಂಕ್ಷೆಗಳನ್ನು ನೇರವಾಗಿ ಹೇಳುತ್ತಾ ಜೀವನ ಮಾಡುವಂತಹ ಉರ್ಮಿಡೆ ಸರಿನಾ. ಹಿಮವಂತ ದೇವರಂಥ ವ್ಯಕ್ತಿತ್ವದವನು, ದೇವರನ್ನು ಪೂಜಿಸಬಹುದು, ಆರಾಧಿಸಬಹುದು, ಆದರೆ ಪ್ರೀತಿ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡು ಹಿಮವಂತನನ್ನು ಬಿಟ್ಟು ಹೋದ ಪ್ರಾರ್ಥನಾ ಸರಿನಾ. ಮಾನಸಿಕವಾಗಿ ಒಂದಾದರೂ ಕೂಡ ತಮ್ಮ ಗುರಿ ತಲುಪುವವರೆಗೂ, ಮದುವೆ ಆಗುವವರೆಗೂ ದೈಹಿಕವಾಗಿ ಮುಂದುವರಿಯೋದು ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಒತ್ತು ಕೊಟ್ಟು ಗುರಿಯಿಂದ ಡಿಸ್ಟ್ರಾಕ್ಟ್ ಆಗುವುದು ಬೇಡ ಅಂತ ಅಂದುಕೊಳ್ಳೋ ಹಿಮವಂತ ಸರಿನಾ. ಹೀಗೆ ಹಲವಾರು ಪ್ರಶ್ನೆಗಳು ಈ ಕಾದಂಬರಿ ಓದಿದ ನಂತರ ನಮಗನ್ಸುತ್ತೆ. ಇದು ಓದುಗರಿಗೆ ಅನಿಸುವಂತಹ ಕೆಲವು ಅನಿಸಿಕೆಗಳಿರಬಹುದು. ನೀವು ಕೂಡ ಈ ಕಾದಂಬರಿಯನ್ನು ಓದುವಂಥ ಪ್ರಯತ್ನ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೀಗ ಕೇಳೋಣ ಗಾಳಿಪಟ ಚಿತ್ರದ ಈ ಗೀತೆಯನ್ನು. ಹಾಡಿದ್ದಾರೆ ಸೋನು ನಿಗಮ್.

ಗಾಳಿಪಟ ಚಿತ್ರದ ಗೀತೆಯನ್ನ ಇದೀಗ ಕೇಳಿದ್ರಿ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ. ನಮಸ್ತೆ, ಜನಪದ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತ ಹಾಡುಗಳು, ಮಾಹಿತಿ ಕಣಜ, ಒಳ್ಳೆ ಮಾಹಿತಿ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ ಅಮೃತ ರಮೇಶ್ ಅವರು. ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೂಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲ ತೇಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಕಣಜದ ಮಾಹಿತಿ ಜೊತೆಗೆ ಸೊಗಸಾದ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂಥೇಳಿ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಉಮಾದೇವಿಯವರು PWDE ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜನಪದ ಗೀತೆಗಳು ತುಂಬ ಚೆನ್ನಾಗಿ ಮೂಡಿಬಂತು, ಮಾಹಿತಿ ಕಣಜದ ಹಾಡುಗಳು ಚೆನ್ನಾಗಿತ್ತು, ಪುಸ್ತಕದ ಮಾಹಿತಿ ವಿವರವಾಗಿ ತಿಳಿಸಿ ಕೊಟ್ರಿ ಮೇಡಮ್, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ನಿಮಗೂ ಕೂಡ ನಿಮ್ಮ ಸಂದೇಶಕ್ಕೆ, ನಿಮ್ಮ ಅಭಿಪ್ರಾಯಕ್ಕೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ರವಿ ಬೆಳಗೆರೆ ಅವರ ಕೃತಿ ಹೇಳಿ ಹೋಗು ಕಾರಣ ಅನ್ನುವಂತಹ ಕಾದಂಬರಿ ಬದುಕಿನ ಬಗ್ಗೆ ಕಟ್ಟಿಕೊಳ್ಳುವಂತಹ ಮೂಲಕ ತನ್ನ ಬದುಕಿನ ಅರ್ಥವನ್ನು ತಿಳಿಸಿ ಹೇಳಿಕೊಂಡು ಬಾಳುವ ಈ ಕಾದಂಬರಿಯಲ್ಲಿ ರವಿ ಬೆಳಗೆರೆ ಅವರ ಚುರುಕಾದ, ನೇರವಾದ ಹಾಗೂ ಓದುಗರನ್ನು ಹಿಡಿದಿಟ್ಟುಕೊಳ್ಳುವಂಥ ವಿಶಿಷ್ಟ ನಿರೂಪಣಾ ಶೈಲಿ ಕೃತಿಯಲ್ಲಿ ಇದೆ. ಕೊನೆ ಪುಟದವರೆಗೂ ಕೂಡ ಕುತೂಹಲವನ್ನು ಕಾಪಾಡಿಕೊಳ್ಳುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ನೈಜತೆ ಇದು ಕೇವಲ ಕಲ್ಪನೆ ಕಥೆಯಲ್ಲ, ಬದಲಿಗೆ ನಡೆದ ಕ್ರೈಮ್ ಘಟನೆಯ ರೋಚಕ ವಿವರಣೆಯಾಗಿದೆ. ಮಾಹಿತಿ ತಿಳಿಸುತ್ತಾ ಹಾಗೂ ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂತ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಶುಭ ದಿನ. ಇನ್ನು ಮುಂದಿನ ಸಂದೇಶ ಮೇಡಮ್, ಇಂದಿನ ಮಾಹಿತಿ ಕಣಜ ಕಾದಂಬರಿ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಾಂತೇಶ್ ಅವರು ಸಂದೇಶವನ್ನು ಕಳಿಸಿರ್ತಾರೆ. 11 ಗಂಟೆಯಿಂದ ಪ್ರಸಾರವಾದ ಜನಪದ ಗೀತೆಗಳು ತುಂಬ ಚೆನ್ನಾಗಿತ್ತು. 11:30 ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಕಾದಂಬರಿಯ ಬಗ್ಗೆ ಕೊಟ್ಟ ಮಾಹಿತಿ ತುಂಬ ಚೆನ್ನಾಗಿತ್ತು, ಜೊತೆಗೆ ಚಿತ್ರಗೀತೆಗಳನ್ನು ಕೇಳಿ ಖುಷಿನೂ ಆಯಿತು, ಬೇಜಾರು ಆಯಿತು ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು, ಪುಸ್ತಕವನ್ನು ನೀವು ಕೂಡ ಒಮ್ಮೆ ಓದಿ ಅಂತ ಹೇಳ್ತಾ ಮುಂದಿನ ಸಂದೇಶ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಾದ ಓಕೆ ದ್ಯಾಮನಂಬಿಕಾ ಅವರಿಗೆ ಬೆಳಗಿನ ಕಾರ್ಯಕ್ರಮಗಳಲ್ಲಿ ಅವರಿದ್ದರು, ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಟ್ರು ಅಂತ ಹೇಳ್ತಾ ಇದ್ದಾರೆ. 11 ಗಂಟೆಗೆ ಪ್ರಸಾರವಾದ ಜನಪದ ಗೀತೆಗಳು ಸೂಪರ್ ಅಂತ ತಿಳಿಸ್ತಾ ಇದ್ದಾರೆ. ಮಾಹಿತಿ ಕಣಜದಲ್ಲಿ ರವಿ ಬೆಳಗೆರೆ ಅವರ ಕಾದಂಬರಿ ಕುರಿತು ಪರಿಚಯವಾಗಿ ಮಾಡಿಕೊಟ್ರಿ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಗೀತೆಯನ್ನು ಕೇಳಿಸ್ತೇನೆ. ಇದೀಗ ಕೇಳಿ ಒಲವಿನ ಉಡುಗೊರೆ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ. 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.

0: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ ಮೊದಲನೇದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೇದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
1: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್, ಇಳಕಲ್, ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆ ಗಿಡಗಳು ಬಿದ್ದಿವೆ. ಆರು ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16ರ ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನ ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ, ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇದ್ದಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂತದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮ್ಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
4: ನಮಸ್ಕಾರ ಶಿಲ್ಪ ಅವರೇ.
3: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
4: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು, ತಾಯಿಯವರು 3ನೇ ಕ್ಲಾಸ್ ಮಾತ್ರ ಓದಿದ್ರು, ಮಹಾ ಗಟ್ಟಿಗಿತ್ತಿ. 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ

0: ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ಅವಳು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರರನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿ ಕೋ ಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ಮ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ಮ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ಮನೆ ಕೆಲಸ ಮಾಡಕ್ ಸಹ ನಮ್ಮ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. ಮೂರ್ ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚೆಚ್ಚಾಗೋಯ್ತು ಪಿ ಯು ಸಿ ಅಲ್ಲಿ. ಆಗ ನಮ್ಮ ತಂದೆ ನಿನಗೆ ವಿಜ್ಞಾನ ಸರಿಯಲ್ಲ, ನಿನ್ಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ನಮಗೆ ಭಾರಿ ಸಂತೋಷ ಆಯ್ತು.
1: ನಿಮ್ಗೆ ಇಷ್ಟವಾದ ವಿಷಯನೇ ಆಗಿತ್ತು?
0: ಅದು ಇಷ್ಟವಾದ ವಿಷಯ ಆಗಿತ್ತು. ಆದ್ರೆ ಮೊದಲು ನನ್ನನ್ನ ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯ ಅಂದ್ರೆ ನಂಗೆ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿಗೆ ಸೇರಿಸಿದಾಗ ಮಹಾರಾಣಿ ಕಾಲೇಜು ಮೈಸೂರದು, ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪೂಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು. ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡ್ ಬಂದು ಸಾಗರಕ್ಕೆ ಹಾಕ್ದಂಗೆ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಿದ್ರು. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನ್ಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳ ಅಂತ ಅನ್ಕ್ಬಿಟ್ರು. ನನಗೆ ಅಳುನೆ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೆ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರಿಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿ ಕರೆದು ಕೂರಿಸಿ ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರಲಿಲ್ಲ ನಮ್ಗೆ.
1: ಇಡೀ ವರ್ಷ ಆದ್ಮೇಲೆ ಅಥವಾ ಒಂದೂವರೆ ವರ್ಷ?
0: ಇಡೀ ವರ್ಷನೂ ಅಲ್ಲ, ಮೂರು ವರ್ಷಕ್ಕೆ ಎರಡು ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು 3 ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರಬೇಕಾಗಿದೆ.
1: ಅಷ್ಟು ಸಮಯ ಸಿಗೋದು ನಿಮಗೆ?
0: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲೀಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ಗೆ ಈ ಪರೀಕ್ಷೆಗೆ ಅಂತ 4 ತಿಂಗಳಲ್ಲಿ ರೆಡಿ ಆಗಿರ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ. ನಮ್ಗೆ ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದು, ಪಠ್ಯಕ್ರಮದಲ್ಲಿ ಇಲ್ಲದೆ ಇರೋದು ಒಂದು ಪ್ರಬಂಧನೋ, ಒಂದ್ ನಾಟಕನೋ, ಒಂದ್ ಕಾದಂಬರಿನೋ, ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸ್ಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿಯಲ್ಲಿ ಕೂರ್ತಿದ್ವಿ, ಓದ್ತಿದ್ವಿ. ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮ ಮೇಷ್ಟ್ರು ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನ್ಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು, ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡ್ಬೇಕು, ನಾನು ಸಹ ಮೇಷ್ಟ್ರ ಆಗ್ಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟತವ.
1: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
0: ಎಂಎಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ರಿಗಿನ ಒಬ್ರು ಮೇಧಾವಿ ಮೇಷ್ಟ್ರುಗಳಿದ್ರು. ನಮಗೆ ಸೆಮಿನಾರು ಎಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವೊಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನು ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಅವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನ್ ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ ಇದೆಲ್ಲ ನಮಗೆ ಸಿಗ್ತಾವ.
1: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
0: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ ಆಗ್ಬೇಕು
1: ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋದಕ್ಕೆ?
0: ನಂದು ಎಂಎ ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ KES ಅದೆಲ್ಲ ಎಕ್ಸಾಮ್ ತಗೊಳ್ಳರು, ಕೆಲವರು PhD ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ ತಂದೆಯವರು ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ SLC ತನಕ ಕಲಿಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡು ಬಿಡ್ತಿದ್ರು. ನಮ್ ತಂದೆಗೆ ಎಲ್ಲರೂ ಪದವೀಧರಾಗ್ಬೇಕು ಅಂದ್ರು. ನಾವು PG MA ಮಾಡಿದ್ವಿ. ಆಮೇಲೆ ಅವಾಗ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ ತಂದೆಯವ್ರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದ್ಲು ಒಂಚೂರು ಬೇಸರ ಆಯ್ತು, ನಾವು KES ಬರಿಬೇಕಿತ್ತು, AS ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಷ್ಟು ಓದಿಸಿದ್ದೇ ನಮ್ಮ ಪುಣ್ಯ ಅನ್ನ ಕಾಲ. ಆಗ ಕಾಲೇಜ್ ಮೆಟ್ಲತ್ತವ್ರೆ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ. ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವ್ರು ಹೇಳಿದ್ರು, ನೀವು ಕನ್ನಡಿ ಮುಂದೆ ನಿಂತು ಮುಖಭಾವ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಇದೆ, ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟಿ ಮಾಡ್ತಾರೆ, ಓ ಅಂತ ಕೂಗ್ತಾರೆ ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು ಓದಿ ಅವ್ರಿಗೆ ಹೇಗೆ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆದೂಗ್ತಾ ಇದ್ದಿದ್ದು, ಇದೆಲ್ಲ

0: ಎಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. ಒಂದು ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರು ಗೊತ್ತಾಗಿಲ್ಲ. ಹುಡುಗರು ಸಹ ಮಂತ್ರ ಮುಗ್ಧರ ಕೇಳಿಸ್ಕೊಳ್ತಾ ಇದ್ರು,
1: ಗಲಾಟೆನೇ ಇರ್ಲಿಲ್ಲ,
0: ಗಲಾಟೆ ಸ್ವಲ್ಪನೂ ಇಲ್ಲ. ಅಷ್ಟು ಚೆನ್ನಾಗಿ ಪಾಠ ಕೇಳಿರುವಂತ ತುಂಬಾ ಸಂಭ್ರಮ. ಅವತ್ತಿಂದ ಪ್ರತಿ ಕ್ಲಾಸ್ ಅಲ್ಲೂ ಇದೇ ತರ ನಾನು ರಿಹರ್ಸಲ್ ಮಾಡಿ ಮಾಡಿ ಮಾಡಿ ಹೋಗಿ ಪಾಠವನ್ನ ಮಾಡ್ತಾ ಇದ್ರು. ಇದಕ್ಕೆ ಒಂದು ಟ್ವಿಸ್ಟ್ ಅನ್ನ ನನ್ಗೆ ಹೇಳಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿರತ್ತೆ ಇದು. ನಮ್ ಪ್ರಿನ್ಸಿಪಾಲ್ ಒಂದ್ ವಾರ ಆದ್ಮೇಲೆ ಕರೆದ್ರು, ಬಾ ಮಾ ಇಲ್ಲಿ ಕುತ್ಕೋ ಅಂತ ಹೇಳಿ. ಅವರು ಬಹಳ ತುಂಬಾ ಸಂಪನ್ನರು, ವಿನಯ ಅಂದ್ರೆ ವಿನಯದಿಂದ ಮಾತಾಡ್ಸೋರು. ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಟ್ಟು ಮಾತಾಡ್ಸೋರು. ನಿನ್ ಕ್ಲಾಸ್ ಅಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಪಾಠ ಕೇಳ್ತಾರಾ? ಹೌದ್ ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಒಬ್ರು ಒಂದ್ ತುಟಿ ಪಿಟಿಕ್ ಅಂತ ಗಲಾಟಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ ಅಂತ. ಅವ್ರಿಗೆ ಅರ್ಥ ಆಗಿದೆ ಅಂತ ನಿನಗೆ ಗೊತ್ತಾಗಿದೆಯಾ ಅಂದ್ರು. ಸರ್, ಅಷ್ಟು ಚೆನ್ನಾಗಿ ಕೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕಲ್ಲ ಸರ್ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ತುಂಬಿದ್ ಕೊಡೋನು ತುಳ್ಕಲ್ಲ, ಖಾಲಿ ಇರೋ ಕೊಡೋನು ತುಳ್ಕಲ್ಲ. ನೀನು ಮಾನಸ ಗಂಗೋತ್ರಿಯಿಂದ ಬಂದ್ಬಿಟ್ಟು ಎಂ ಎ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಮಾಡಿದ್ರೆ, ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಏನ್ ಅರ್ಥ ಆಗಿರಲ್ಲ. ಅವ್ರು ಬಂದ್ ನನ್ನ ಹತ್ರ ಹೇಳ್ತಿದಾರೆ, ಅವ್ರು ಯಾರೋ ಆಕ್ಸ್ಫರ್ಡ್ ಇಂದ ಬಂದಂಗೆ ಮಾತಾಡ್ತಾರೆ, ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ನೀನು ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಕೊಡ್ಬೇಕು ಅಂತ. ಅವಾಗ ನನಗನ್ನಿಸ್ತು, ಹೌದಲ್ವಾ, ನಾವು ನಮ್ಮ ಮುಂದಿರುವ ವಿದ್ಯಾರ್ಥಿಗಳ ಲೆವೆಲ್ ನೋಡಿ ಅದಕ್ಕೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕೇ ಹೊರತಾಗಿ ನಮ್ಮ ವಿದ್ವತ್ ಏನಿದೆ ಅದನ್ನ ಪ್ರದರ್ಶಿಸಲಿಕ್ಕೆ ಇರುವಂತದ್ದಲ್ಲ ಶಿಕ್ಷಕರ. ಶಿಕ್ಷಕರ ಪಾತ್ರ ಏನಪ್ಪಾ ಅಂದ್ರೆ, ಇಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೊದಲು, ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತೇಳಿ. ಅವತ್ತಿಂದ ನಾನು ಏನ್ ಮಾಡಿದೆ ಅಂದ್ರೆ, ಹುಡುಗರ ಹತ್ರ ಪದ್ಯ ಓದಿಸೋದು, ಪಾಠ ಓದಿಸೋದು, ಸಂವಾದ ರೂಪದಲ್ಲಿ ಹೇಳ್ಕೊಡೋದು. ಆಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಹೇಳ್ತಿದ್ದೆ, ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಅಂತ. ಅವಾಗ ಅರ್ಥ ಆಗಿರ್ತಿತ್ತು ಅವ್ರಿಗೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಇಲ್ಲ, ನಾ ಹೇಳ್ತಿದ್ದೆ ಅವ್ರಿಗೆ, ನೀವು ಕನ್ನಡದಲ್ಲಿ ಹೇಳಿ, ಆಮೇಲೆ ಅದನ್ನ ತಪ್ಪು ಇಂಗ್ಲಿಷ್ ಅಲ್ಲೇ ಬೇಕಾದ್ರೆ ಹೇಳಿ ಅಂತ. ಹಂಗ ನಿಧಾನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸಣ್ಣ ಸಣ್ಣ ವಾಕ್ಯಗಳು ಬರೆಯೋದು, ಮಾತಾಡೋದು ಚೆನ್ನಾಗಿ ಕಲ್ತ್ರ ಹುಡುಗ. ಹೀಗೆ ನಂದು ಮೊದಲನೆಯ
1: ಆರಂಭ ಆಯ್ತು. ಹಾಗೆ ಈಗ ನಿಮ್ಮ ವೃತ್ತಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ, ಸ್ವಾರಸ್ಯಕರವಾದ ಘಟನೆಗಳಿದೆಯಾ ಹೇಳೋದಕ್ಕೆ?
0: ಒಂದು ವಿಷಯ ನನಗೆ ಹೇಳ್ಬೇಕು. ಒಂದು ಹುಡುಗಿ ಯಾವಾಗ್ಲೂ ಲೇಟ್ ಆಗಿ ಬರೋ ಕ್ಲಾಸ್ಗೆ. ನಾನು ಈ ಹುಡುಗಿ ದಿನ ಲೇಟ್ ಆಗಿ ಬರ್ತಾಳಲ್ಲ ಅಂತ ಅವಳು ಎಷ್ಟು ಹೇಳಿದ್ರು ಸುಮ್ನೆ ತಲೆ ಬಗ್ಗಿಸ್ಕೊಳ್ಳೋಳು, ಏನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಮತ್ತೆ ಲೇಟ್ ಬರೋ. ದಿವಸ ಒಂದಲ್ಲ 5 ನಿಮಿಷ 10 ನಿಮಿಷ ಅಲ್ಲ, 1/2 ಗಂಟೆ ತಡವಾಗಿ ಬರೋಳು. 1 ಗಂಟೆ ಕ್ಲಾಸಿಗೆ, 10:30 ಕ್ಲಾಸ್ ಶುರುವಾದ್ರೆ 11 ಗಂಟೆಗೆ ಬರೋದು. ಬಂದ್ರೆ ಚೆನ್ನಾಗಿ ಪಾಠ ಕೇಳೋಳು, ಆದ್ರೂ 1/2 ಗಂಟೆ ಲೇಟ್ ಆಗಿ ಬಂದಾಗ ಎಲ್ಲ ಹುಡುಗರು ಆ ಕಡೆ ತಿರುಗಿ ನೋಡೋದು, ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗೋದು. ನಾನು ಹೇಳಿ ಹೇಳಿ ಸಾಕಾಗಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು. ಸರ್, ಆ ಹುಡುಗಿನ ವಿಚಾರಿಸ್ರಿ, 6 ತಿಂಗಳಾಯ್ತು, ಇದುವರೆಗೂ ಅವಳು ತಿದ್ಕೊಳ್ಳಿಲ್ಲ ಅಂತ. ಪ್ರಿನ್ಸಿಪಾಲ್ ಅವಳನ್ನ ಕರೆಸಿದ್ರು, ಮಾತಾಡಿಸಿದ್ರು, ಆಮೇಲೆ ನನ್ನ ಕರೆದ್ರು. ನನ್ನ ಕರೆದ್ಬಿಟ್ಟು ನಾನೇನೋ ಪ್ರಿನ್ಸಿಪಲ್ ಅವಳಿಗೆ ಶಿಕ್ಷೆ ಕೊಡ್ಬೋದೇನೋ ಅಂತ ಅವ್ರ ಮುಖ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ಪಕ್ಕದ ರೂಮಲ್ಲಿ ಕುತ್ಕೊಂಡು ಆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಮ್ಮ ನೀನು ಅಂದ್ರು. ನಾನು ಹೋಗಿ ಕುತ್ಕೊಂಡು ಮಾತಾಡದೆ ಆ ಹುಡುಗಿ ತಲೆ ಬಗ್ಗಿಸ್ಕೊಂಡು, ಮೇಡಮ್ ನಾನು ಸ್ವಲ್ಪ ಬಡವ್ರ ಮನೆಯವಳು, ನಮ್ ತಂದೆ ತಾಯಿ ಇಲ್ಲ, ಅಜ್ಜಿ ಒಬ್ರು ಇದಾರೆ, ಅವರು ಇಲ್ಲೇ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಾರೆ, ಅವ್ರಿಗೆ ಅಷ್ಟು ಲೆಕ್ಕ ಬರಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕೂತು 10:30 ವರೆಗೂ ಹೂ ಕಟ್ಟಿದ್ದು ಮಾರಿದ್ದು, ಆಮೇಲೆ ದುಡ್ಡೆಲ್ಲ ಎಣಿಸ್ಕೊಟ್ಟು ನಾನು ಆಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಬರ್ತೀನಿ, ಇಲ್ಲದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಸಹದ್ರಿ ಕಾಲೇಜಲ್ಲಿ ಇದ್ದಿದ್ ನಾನು, ಸುಮಾರು ದೂರನೇ ಊರಿಗೆ, ಅದರಿಂದ ನಾನು ಕೊನೆಯ ಪಕ್ಷ 11 ಗಂಟೆ ಆಗುತ್ತೆ ಮೇಡಮ್, ನಮ್ ಬೆವರು ಹೊರಿಸ್ಕೊಂಡು ನಿಮ್ ಕ್ಲಾಸಿಗೆ ಬರ್ಲೇಬೇಕು ಅಂತ ಬರ್ತೀನಿ ಅಂದಾಗ ನನಗೆ ಕರಡು ಚುರುಕ್ಕಂತೂ. ಇವ್ ನಿಜವಾಗ್ಲೂ ಎಷ್ಟೋ ವಿದ್ಯಾರ್ಥಿಗಳದ್ದು ಹಿನ್ನೆಲೆ ಏನಂತ ಗೊತ್ತಿಲ್ಲದೆ ನಾವು ಒಂದೇ ತರ ಡಿಸಿಪ್ಲಿನ್ ಇರ್ತೀವಲ್ಲ ಅಂತ ಹೇಳಿ, ಈ ತರ ಹುಡುಗಿ ಚೆನ್ನಾಗಿ ಓದ್ತಾ ಬಂದ್ಲು, ಒಳ್ಳೆ ಅಂಕಗಳನ್ನು ತೆಗೆದ್ಲು, ಈಗ ಒಳ್ಳೆ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದಾಳೆ. ಇದು ಬಹಳ ಸಂತೋಷ ಕೊಟ್ಟಂತ ಒಂದು, ಇದೇ ಉಪನ್ಯಾಸಕರಿಗೆ ಒಂದ್ ರೀತಿ ಯಶಸ್ಸು ಅಥವಾ ಪ್ರಶಸ್ತಿ ಅಂತ ಹೇಳ್ಬಹುದು.
1: ಹಾಗೆ ಗಾಯತ್ರಿ ದೇವಸಜ್ಜನ್ ಅವರೇ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸಿನ ಕ್ಷಣಗಳನ್ನ ನೆನ್ಪ್ ಮಾಡ್ಕೋಬೇಕು ಅಂದ್ರೆ ಏನ್ ನೆನ್ಪಾಗುತ್ತೆ ನಿಮ್ಗೆ?
0: ಮೊದಲನೇದಾಗಿ ಶಿಕ್ಷಕರಿಗೆ ಯಶಸ್ಸು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅವರ ಕಾಲ್ ಮೇಲೆ ನಿಂತು ಉತ್ತಮ ಜೀವನವನ್ನು ನಡೆಸಿದಾಗ, ಉತ್ತಮ ಸ್ಥಾನಗಳಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ವ್ಯಕ್ತಿಗಳಾದಾಗ, ಮೇಡಮ್ ನಾವು ನಿಮ್ ಸ್ಟೂಡೆಂಟ್ ಆಗಿದ್ವಿ, ನಾವು ಹೀಗ್ ಮಾಡ್ತಾ ಇದ್ವಿ ಅಂತ ಬಂದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ದೊಡ್ಡ ಯಶಸ್ಸು, ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾವು ಪಾಠ ಮಾಡಿದ ಹುಡುಗರು, ಗಲಾಟೆ ಮಾಡ್ತಿದ್ ಹುಡುಗರು, ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ ಹುಡುಗರು ಇಷ್ಟು ಚೆನ್ನಾಗಿ ಮುಂದೆ ಬಂದಿದಾರಲ್ಲ ಅಂತ ಅದೊಂದು ಸಂತೋಷ ಆಗುತ್ತೆ. ಮತ್ತೊಂದು, ನನ್ಗೆ ಎಂ ಎ ಆದ ತಕ್ಷಣ PhD ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು, ಮನೆಯ ಜವಾಬ್ದಾರಿಗಳು ಹೆಚ್ಚಿತು. ಆದ್ರೆ ಮಕ್ಕಳಿಬ್ರು MBBS ಸೇರ್ಕೊಂಡ್ರು, ದೂರ ಹೋದ್ರು. ಆಗ ಒಂದ್ ದಿವಸ ನಮ್ಮ ಕುಲಪತಿಗಳು ಬಂದು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಇಲ್ಲಿಗೆ ನಿಮ್ಮ ಓದನ್ನು ನಿಲ್ಲಿಸಬಾರ್ದು, ಮುಂದುವರಿಸ್ಬೇಕು, ಸಂಶೋಧನೆ ಮಾಡಬೇಕು. ಈಗ FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ, ಅದು UGC ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ 2 ವರ್ಷ ಸಂಬಳ ಸಹಿತ ರಜೆಯನ್ನ ಕೊಡ್ತಾರೆ, ವೇತನವನ್ನು ಕೊಡ್ತಾರೆ, ಅದರಿಂದ ನೀವೆಲ್ಲ ಮಾಡಬಹುದು ಅಂತ. ಅವಾಗ ನನಗೆ ಓಹೋ, ನನ್ಗೆ ಈ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ. ಆಗ ನನಗಾಗ್ಲೇ 48 / 49 ನಡೀತಾ ಇತ್ತು. ಆ ಒಂದು ಪ್ರೋಗ್ರಾಮಿಗೆ ಸೇರ್ಬೇಕಾದ್ರೆ 50 ವರ್ಷದ ಒಳಗಿರ್ಬೇಕಾಗಿತ್ತು. ಇನ್ನೂ 1 ವರ್ಷ
1: ಅವಕಾಶ ಇತ್ತು.
0: ತಕ್ಷಣ ಹೋದೆ ಅಲ್ಲಿ ವಿಭಾಗದ ಮುಖ್ಯಸ್ಥರನ್ನ ಕಂಡೆ, ನೀವು ನಮ್ ಗೈಡ್ ಆಗ್ಬೇಕು ಅಂತ ಕೇಳ್ಕೊಂಡೆ, ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಕೊನೆಯ ದಿನಾಂಕ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ. ಅದು ಬಹಳ ಓಡಾಡಿ ತರಾತುರಿಯಿಂದ ಅಪ್ಲಿಕೇಶನ್ ಹಾಕಿದೆ. 5 ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಓದ್ದೆ. ಅವಾಗ ನಿಜವಾದ ವಿದ್ಯಾರ್ಥಿ ಜೀವನ ಏನು ಅಂತ ಅವಾಗ ಗೊತ್ತಾಯ್ತು.
1: ಯಾವ ವಿಷಯ ತಗೊಂಡಿದ್ರಿ ನೀವು?
0: ನಾನು ತಗೊಂಡಿದ್ ವಿಷಯ

0: ಅಂತಂದ್ರೆ ಸಣ್ಣ ಕಥೆಗಳನ್ನ ಬರೆಯಂತ ವೈದೇಹಿ ಅಂತ ಕನ್ನಡದ ಲೇಖಕಿ, ಅದ್ರ ಜೊತೆಗೆ ಇಂಗ್ಲೆಂಡಿನ ಲೇಖಕಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅಂತ. ಇವರಿಬ್ರು ಸಣ್ಣ ಕಥೆಗಳಲ್ಲಿ ಬಹಳ ಕೌಶಲವನ್ನು ಮೆರೆದವರು. ಇವರು ಎರಡು ಕಥೆಗಳನ್ನು ತಗೊಂಡೆ. ಈ ಎರಡು ಕಥೆಗಳನ್ನು ತಗೊಂಡ್ಬಿಟ್ಟು ಈಸ್ಟ್ ಅಂಡ್ ದ ವೆಸ್ಟ್, ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರದೇಶಗಳ ಲಿಂಗ ತಾರತಮ್ಯ ಹೇಗಿದೆ, ಸ್ತ್ರೀವಾದ ಹೇಗಿದೆ ಅಂತ ನೋಡ್ಕೊಂಡು, ಅದ್ರ ಜೊತೆಗೆ ಈ ಕಥೆಗಳಲ್ಲಿ ಬರುವ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗೆ ಮುಂದುವರಿತಾ ಹೋಗುತ್ತೋ ಇದನ್ನ ಬರಿತಾ ಬರಿತಾ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಲಿಂಗ ತಾರತಮ್ಯವನ್ನು ಅನುಭವಿಸಿದ್ದು, ಕುಟುಂಬದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಅದು ಸಹ ಬತ್ತು. ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಏನಾಗ್ತಾ ಇದೆ, ಪೂರ್ವದ ದೇಶದಲ್ಲಿ ಏನಾಗ್ತಾ ಇದೆ, ಮೂಲ ಎಲ್ಲ ಒಂದೇ, ಅದೇ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳು, ಸ್ತ್ರೀವಾದ, ಎಲ್ಲ ಕಡೆನೂ ಇದು ಬರ್ತಾ ಇರೋದು ನೋಡಿದಾಗ ಏನೋ ಒಂಥರ ನನಗೆ ನನ್ನ ಅನುಭವನೇ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ ಬರೀಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬಂತು. 2004 ನನಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನನಗೆ PhD ಪದವಿನೂ ಸಿಕ್ತು. ಆವಾಗ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಸೆನೆಟ್ ಅಂತೆಲ್ಲ ಇರ್ತಾ ಇತ್ತು. ಇದಕ್ಕೆಲ್ಲ ಎಲೆಕ್ಷನ್ ನಡೀತಾ ಇತ್ತು, ಕಾಲೇಜುಗಳಲ್ಲಿ ಎಲ್ಲ ಮಿಸ್ಟ್ಗಳು ಅದಕ್ಕೆ ಓಟ್ ಹಾಕಂತದ್ದು. ನನಗೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದ್ದೀರಾ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಂತ ಹೇಳಿ ಎಲೆಕ್ಷನ್ಗೆ ನಿಂತೆ. ಎಲ್ಲ ಕಾಲೇಜ್ಗೆ ಹೋಗಿ ಹೇಳಿ ಬಂದಾಯ್ತು ಚಿತ್ರದುರ್ಗದ ಕಾಲೇಜ್ಗಳಿಗೆ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಕೊಡಿ ಅಂತೆಲ್ಲ ಕೇಳಾಯ್ತು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಯ್ತಾ ಇದೀವಿ, ಶಿವಮೊಗ್ಗ ಒಂದು ಕೇಂದ್ರ ಇದೆಯಲ್ಲ, ಅದೆಲ್ಲ ಸಹ್ಯಾದ್ರಿ ಕಾಲೇಜಲ್ಲೇ ನಡೆದಿತ್ತು ಎಲೆಕ್ಷನ್. ಅದೇನೋ ಗೊತ್ತಿಲ್ಲ, ಆ ಎಲೆಕ್ಷನ್ ಅಧಿಕಾರಿಗಳು ಸೀಲ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಬ್ಯಾಲೆಟ್ ಪೇಪರ್ ಅಲ್ಲೂ ಸೀಲ್ ಹಾಕ್ಬೇಕಿತ್ತು ಕಾಲೇಜ್, ಅದ್ ಹಾಕಿಲ್ಲ. ಅದರಿಂದ ಎಲ್ಲ ಎಣಿಸಿದ್ರು ಅದ್ರಲ್ಲಿ ಫುಲ್ ಬಂದಿದೆ ನನ್ಗೆ ಓಟೆಲ್ಲ, ಆದ್ರೆ ಸೀಲ್ ಹಾಕಿಲ್ದಿರೋದ್ರಿಂದ ಎಲ್ಲ ಇನ್ವ್ಯಾಲಿಡ್ ಅಂತ ಹೋಯ್ತು. ಅವಾಗ ನಾನು ನೋಡ್ತಾ ಇದ್ದಳು, ಇನ್ನ ನಾನು ಸೋಲ್ತೀನಿ ಬಿಡು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ್ಮೇಲೆ ಮಾರನೇ ದಿವಸ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಿಮ್ಗೆ ಸಾಕಷ್ಟು ಓಟ್ ಬಂದಿದೆ, ನೀವು ಗೆದ್ದಿದ್ದೀರಾ ಅಂತ ಹೇಳಿ. ನನಗೆ ಅದೊಂದು ದೊಡ್ಡ ಮ್ಯಾಜಿಕ್ ತರ ಆಗ್ಬಿಡ್ತು, ಯಾಕಂದ್ರೆ ನಮ್ಮ ಕಾಲೇಜಿಂದೇ ನಮ್ಮ ಕೇಂದ್ರದೇ ಓಟ್ ಸಿಗಲಿಲ್ಲ, ಬೇರೆ ಕಡೆ ಎಲ್ಲಿ ಸಿಗುತ್ತೆ ನನಗೆ ಅಂತ ಇದ್ಕೆ. ಇದೊಂದು ಘಟನೆ. ಮತ್ತೆ ಈ ಅಕಾಡೆಮಿಕ್ ಕೌನ್ಸಿಲ್ ಇಂದ ಒಂದು ಸ್ಪೆಷಲ್ ಅಕಾಡೆಮಿಕ್ ಕಮಿಟಿ ಅಂತ ಒಂದು ಮಾಡ್ತಾರೆ, ಅಂದ್ರೆ 8 ಜನನ್ ಮಾತ್ರ ತಗೊಳ್ತಾರೆ, ಅದರಲ್ಲೂ ನಾನು ಲೇಡೀಸ್ ಕಡಿಮೆ ಇದ್ದಿದ್ದ ನನ್ನನ್ನ ಅದಕ್ಕೆ ಆಯ್ಕೆ ಮಾಡ್ಕೊಂಡು. ಇನ್ನೊಂದು ನನಗೆ ಬಹಳ ಈ ವಿದ್ಯಾಭ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತ ಇರುತ್ತೆ, ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಡಿಪಾರ್ ಆದ ಮಕ್ಕಳಿಗೆ ಒಂದು ವಿಚಾರಣೆ ಮಾಡ್ತಾರೆ, ಅದೊಂದು ಪುಟ್ಟ ಕೋರ್ಟ್ ಇದ್ದಂಗೆ. ಒಬ್ಬ ಜಡ್ಜ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಒಂದ್ 4-5 ಜನ ಇತರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು, ಸೆನೆಟ್ ಮೆಂಬರ್ ಎಲ್ಲ ಇರ್ತಾರೆ, 6 ಜನ ಇರ್ತೀವಿ ಒಟ್ಟಿಗೆ ನಾವು. 6 ಜನನು ಕೂತು ಒಬ್ಬೊಬ್ಬ ಹುಡುಗನ ಕರೆದು ಹೇಳಿದಾಗ ಕೆಲವು ಹುಡುಗರು ನಡುಕ್ತಾ ಇದ್ರು, ಕೆಲವು ಹುಡುಗರು ಅಳ್ತಾ ಇದ್ರು, ಮತ್ ಕೆಲ ಹುಡುಗರೇ ನಾನು ಮಾಡದೆ ಹಿಂಗೇನ ಇದರಲ್ಲಿ ಕೂತಿರ್ತಾ ಇದ್ರು. ಅವ್ರನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿವಾದ ಹೇಳಿ ಮುಂದೆ ಹೀಗ್ ಮಾಡ್ಬೇಡ, ನೀನು ಓದು ಉಪರ ಅಂತ ಸುಮಾರು ಜನ ತಿದ್ದಿದೀವಿ, ಒಂದ್ 70-80 ಜನನಂತೂ ತಿದ್ದಿದೀವಿ. ಆದ್ರೆ ಎಲ್ಲರನ್ನೂ ತಿತ್ತೀವಿ ಅಂತ ಆಗಲ್ಲ, ಅಷ್ಟು ಜನ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ರು. ಅವ್ರಿಗೆ ಕೆಲವು ಸರಿ ಅವ್ರಿಗೆ ವಿನಾಯಿತಿನೂ ಕೊಡ್ತಾ ಇದ್ವಿ. ಒಂದು ಉದಾಹರಣೆಗೆ ಅವರಿಗೆ ಅದೇ ಕೊನೆಯ ಅಟೆಂಪ್ಟ್ ಬೇರೆ ಇಲ್ಲ, ಆದ್ರೆ ಅವಾಗ ಇನ್ನೊಂದು ಅಟೆಂಪ್ಟ್ ಕೊಡ್ತೀವಿ ನಿನ್ಗೆ, ಪರೀಕ್ಷೆ ಬರಿ, ನಿನಗೆ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಹೀಗೆಲ್ಲ ಹೇಳಿ ಹೀಗ ಮಾಡ್ತಾ ಇದ್ವಿ.
1: ಅನೇಕರಿಗೆ ಅದು ಸಹಾಯ ಆಗಿದೆ, ಅನೇಕರು ಬದಲು ಕೂಡ ಆಗಿದ್ದಾರೆ ಅಂತ ಹೇಳಿ.
0: ನನಗೆ ಗೊತ್ತಾಯ್ತು ಹುಡುಗರು ಯಾಕೆ ಕಾಪಿ ಮಾಡ್ತಾರೆ, ಎಷ್ಟೋ ಸರಿ ಅನಿವಾರ್ಯ ಪ್ರಸಂಗ ಆಗುತ್ತೆ, ಕೆಲವರು ಸುಳ್ಳು ಹೇಳ್ತಾರೆ, ಮರ್ತು ಶೀಟ್ ಇಟ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ್ಯಾವ ರೀತಿ
1: ಕಷ್ಟಗಳಿರುತ್ತೆ, ಅವ್ರ
0: ಪ್ರಲೋಭನೆಗೆ ಒಳಗಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ.
1: ಖಂಡಿತ. ಹಾಗೆ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಮಧ್ಯೆ ಹೇಗೆ ಸಮತೋಲನ ಮಾಡ್ಕೊಂಡ್ರಿ? ಈಗ ನಾವು ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸ್ತೀವಿ, ಅಲ್ಲಿ ನಮ್ದೇ ಆದ ಸಮಯ ಕೊಡ್ಲೇಬೇಕು, ಹಾಗೆ ಈಗ ಸಂಸಾರಕ್ಕೆ ಕುಟುಂಬಕ್ಕೂ ಕೂಡ ಸಮಯ ನೀಡಬೇಕು, ಮಕ್ಕಳು ಓದು ಇರುತ್ತೆ, ಹೇಗೆ ನೀವು ಸಮತೋಲನ ಮಾಡ್ಕೊಂಡು ಹೇಗೆ ಮುಂದುವರೆದ್ರಿ?
0: ನಮ್ಮ ಒಂದು ನಾವು ಬಿಗಿನ್ ಮಾಡಿದ್ರೆ ಹೇಳಿದ್ನಲ್ಲ, 5 ದಶಕಗಳಿಂದ ನಾನು ಕೆಲಸಕ್ಕೆ ಸೇರಿದಾಗ 1972, 50 ವರ್ಷದ ಹಿಂದಿನ ಕತೆ. ಆಗ ನಮ್ಗೆ ಒಂದು ಸೀಮೆಣ್ಣೆ ಸ್ಟೌ, ಮಿಕ್ಸರ್ ಏನು ಪರಿಚಯ ಇರಲಿಲ್ಲ, ಕುಕ್ಕರ್ ಬಂದಿರಲಿಲ್ಲ, ಕಷ್ಟ ಆಗ್ತಿತ್ತು ಅಂತ ಅಡಿಗೆ ಮಾಡಕ್ಕೆ ಒಂದ್ 2-3 ಗಂಟೆ ಹೋಗ್ಬಿಡೋದಲ್ಲ. ಆದ್ರೆ ಬರ್ತಾ ಬರ್ತಾ ಈ ತಂತ್ರಜ್ಞಾನನು ನಮ್ಗೆ ನಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಕ್ಕೆ ಅವಕಾಶ ಸಿಕ್ತು.
1: ಹೆಂಗೆ ಸಹಾಯ
0: ಮಾಡ್ತು? ಗ್ಯಾಸ್ ಸ್ಟೌ ಬಂತು, ಕುಕ್ಕರ್ ಮಿಕ್ಸರ್ ಬಂತು, ಕುಕ್ಕರ್ ಬಂತು, ಇದೆಲ್ಲ ಇದರಿಂದ ಏನಾಯ್ತು, ನಮ್ಗೆ ಕೆಲಸ ಹಗುರ ಆಗ್ತಾ ಬಂತು. ಒಂದು ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ರು ಮಕ್ಕಳ ಹೆಂಗ್ ನೋಡ್ಕೊಂತಳಿಡು, ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜೆ ಬಂದಾಗ ನಮಗೂ ರಜೆ ಬಂದ್ಬಿಡುತ್ತೆ.
1: ಹೌದು,
0: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ, ಅವಾಗ ನಮ್ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿನ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೆಯಲ್ಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸ್ಬೋದು ಅಂತ ಬಂತು. ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತಿದ್ದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ಗೆ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗ್.

0: ಇಲ್ಲಪ್ಪ ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೆಣ್ಣು 24 ಗಂಟೆ ಸಾಲದವಳಿ, ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಅವಳು ಸಾಬೀತುಪಡಿಸಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವ್ದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಖಂಡಿತ ಮಾಡಕ್ಕಾಗುತ್ತೆ.
1: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ.
0: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದ್ಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನು ಮಾಡಿಡ್ಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು
1: ಅರ್ಥ ಮಾಡ್ಕೊಳ್ತಾರೆ.
0: ಒಬ್ರಲ್ಲಿ ಒಬ್ರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ಕೆ ಶುರು ಮಾಡ್ತೀವೋ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನೀನ್ ಹೆಣ್ಣಾಗಿ ಇಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಡ್ ಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು. ನಮಗೂ ಸಹ ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡು ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಖಂಡಿತ ನಾವು
1: ಸಾಧಿಸಬಹುದು. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ತುಂಬಾ ಖುಷಿಯಾಗಿತ್ತು, ಆರಾಮ್ಸೆ ನಾನು ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಡ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ನಿವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತಾ ಇದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರ್ಗಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಕೂರಿಸಿದ್ರೆ ಆಗಲ್ಲ. ನಾನು ಮೊದಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು PG ಡಿಪ್ಲೊಮೋ ಇನ್ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ, ಅಲ್ಲಿ ಒಳ್ಳೆ 40 ಜನ ನನ್ನ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಅಂತ. ಅವಾಗ ನನಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಓದ್ತಾನೇ ಇರ್ಬೇಕು, ವಿದ್ಯಾರ್ಥಿಗಳಿರ್ತಾರೆ ಅವಾಗ ಮಾತ್ರ ಅವನು ಒಳ್ಳೆ ಉಪನ್ಯಾಸ ಆಗಕ್ಕೆ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತು. ಯಾವ ಪ್ರತಿಪಾಪೇಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರದು ಅಂತ ಹೇಳಿ ಬಂತು.
1: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರಿ
0: ಸ್ಥಳೀಯ ಪತ್ರಿಕೆಗಳಲ್ಲಿ ಶುರುವಾಯ್ತು. ಒಂದ್ ಸರಿ ಶುರುವಾದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ನ ಎಲ್ಲ ಸೇರಿಸ್ಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ಸು ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ರು, ಇದನ್ನ ಓದಿದ್ವಿ ಅದ ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಮೊದಲು ಮಾಡಿದ್ದು ಸರ್ವಜ್ಞ ಬೆಳಗಿತ ಜ್ಞಾನದೀಪ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರಿಬೇಕು, ಕೈಲಾಸ ಮಾನಸ ಸರೋವರದ ಬಗ್ಗೆ ಬರಿಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
1: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
0: ಮೊದಲಿಂದ ಆಸಕ್ತಿ. ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗ್ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರಗಿಡಗಳು. ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
1: ಹೌದು ಹೌದು ಹೌದು. ಅಂದ್ರೆ ನೀವು ಏನ್ ಪ್ರವಾಸಗಳನ್ನ ಮಾಡ್ತಾ ಇದ್ರು, ಆ ಒಂದು ಅನುಭವವನ್ನು ಕೂಡ ನಿಮ್ಮ ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ? ಹಾಗೆ ಈಗ ವಚನಗಳ ಬಗ್ಗೆ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
0: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕಾ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ, ಇಲ್ಲ ನಂಗೆ ಆಗಲ್ಲ, ನಂಗೆ ಆಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡೋ ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತಿಕ್ರಿಯೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಆದ್ರೆ ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸೆ ನೀರಿಟ್ಕೊಂಡ್ಬಿಟ್ಟು ಇದೇ ಸಾಗರ ಅಂದಂಗೆ ಆಗುತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನ್ ಯೋಚನೆ ಇಟ್ಕೊಳ್ತೀನಿ ಅಂದ್ರೆ, ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
1: ಅರ್ಥ ಆಗಬೇಕು.
0: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನ ನಾನು ಬರಿತಾ ಇದ್ದೇನೆ.

0: ವಚನಕಾರರು ಕೂಡ ಅದೇ ಪ್ರಯತ್ನವನ್ನೇ ಮಾಡಿದ್ರು ಅಂದು ಅಲ್ವಾ.
1: ಎಲ್ಲ ಮುರಿದು ಬೆಡಗಿನ ವಚನಗಳು.
0: ಹೌದು ಹೌದು,
1: ಅದಕ್ಕೆ ಅರ್ಥ ಆದ್ರೂ ಒಂದು ಮೇಲ್ ಕೂಡ ಅರ್ಥ, ಒಂದು
0: ಒಳ ಅರ್ಥ
1: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್.
0: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ನಿಮ್ ಸಲಹೆ ಏನು ಈ ಕುರಿತಂತೆ?
1: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ ಎಂತೆಂತ ವೈದ್ಯರಾದವರು ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ಮ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ ಇವರು ವಿದ್ಯಾವಂತರ, ವಿದ್ಯೆಯಿಂದ ಏನ್ ಸಿಕ್ತಿವ್ರಿಗೆ ಅಂತ. ಗಾಂಧೀಜಿಯವ್ರು ಹೇಳ್ತಾರೆ ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡ್ಬೇಕು ಅಂತ ಹೇಳಿ. ಅವ್ನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿ ಆಗ್ಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರ್ಬೇಕು, ಬದುಕಿನ ಮೌಲ್ಯಗಳನ್ನ. ಯಾವ ರೀತಿ ಆದ್ರೂ ಆಗ್ಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸ್ಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪ ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರ್ಲಿ ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯವಲ್ಲ, ಅವ್ರ ಕಣ್ಣೀರ್ ಒರೆಸೋದು ಒಂದ್ ಸಹಾಯನೇ. ಹೀಗ್ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೆ ಏನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
0: ಖಂಡಿತ ಖಂಡಿತ, ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು, ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ.
1: ಖಂಡಿತ
0: ಒಳ್ಳೇದು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು, ಯಶಸ್ಸುಗಳು, ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ್ನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನ ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
1: ವಂದನೆಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು.
4: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಇದೀಗ ಪ್ರಕಟಣೆಗಳು.
5: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
6: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
6: ಸೂರ್ಯ ಬಂದನೆ.
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
6: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರ

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಹಾಗೂ ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640773 ಈ ಸಂಖ್ಯೆಗೆ ಸಂದೇಶಗಳನ್ನು ಕಳಿಸಬಹುದು. ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ, ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 12:35 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿ ಪಥ, ಅನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ആകാശവാണി ആരോഗ്യ സഞ്ചിക ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರ ಒಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, May 17. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
2: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತ ಹೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಪಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ May 17 ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ May 17 ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರೆ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
1: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
2: ಏನಕ್ಕಂದ್ರೆ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿ ಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ. ಪ್ರಥಮ ಇದರಲ್ಲಿ ಈಗ ಬಿ ಪಿ 160-180 ಇದ್ದಾಗ ಅವರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗಿರುತ್ತ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನೇ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡೋ

0: ಅಂದ್ರೆ ಇವತ್ತೇ ಒಂದು ಪೇಷಂಟ್ಗೆ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನನ್ನ, ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗ್ಲಿಲ್ಲ. ನಾನೆ ಇದು ಹಾರ್ಟಿಂದ ಕಾಯಿಲೆ ಅದರಿ, ಆಂಜಿಯೋಗ್ರಾಮ್ ಮಾಡಿದ್ದೆ, ಆಂಜಿಯೋಗ್ರಾಮ್ ಮಾಡಿದ್ರೆ ಎರಡು ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದೇನಂದ್ರೆ, ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಅದ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವ್ ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವ್ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120/80 ಅಂತ ಹೇಳ್ತೀರಾ ಸರ್?
0: ಹೌದು.
1: ಇದು ಏನು ಸರ್ 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್.
0: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ, ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್, ಸಿಸ್ಟೋಲ್ ಅಲ್ಲಿರೋ ಪ್ರೆಷರ್, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರ್ತದೆ, 120 ಅದು ಕೆಳಗಿರ್ತದೆ. 90 ಕೆಳಗ್ ಹೋಯ್ತಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90-120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗ್ ಹೋದ್ರೆ ಲೋ ಬಿ ಪಿ. ಸೊ ಡಯಾಸ್ಟೋಲಿಕ್ ಬಿ ಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದೆ, ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್, ಅದು 80 ಇರ್ತದೆ, 80 ಕೆಳಗಿರುತ್ತೆ. 80 ಮೇಲ್ ಹೋಯ್ತಂದ್ರೆ ಡಯಾಸ್ಟೋಲಿಕ್ ಹೈ ಬಿ ಪಿ ಅಂತ. ಆಮೇಲೆ ನಮ್ಮಲ್ಲಿ ಎರಡು ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ. ಹೈಪರ್ಟೆನ್ಷನ್ ಎರಡು ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗೆ ಎರಡು ಹೆಚ್ಚಾಗಿರುತ್ತೆ, ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ ಬಿ ಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್
1: ಇರುತ್ತೆ.
0: ಇನ್ ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು ಮೂರು ತರ ಪೇಷಂಟ್ಗಳು ನೋಡ್ತೀವಿ
1: ಸರ್. ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
0: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವುದು ಕಾಯಿಲೆ ಇಲ್ಲ, ನಾನು ಆರಾಮ ಇದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲಾ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟು ಇರೋದು, ಒಂದು 10-20 ಸೆಕೆಂಡ್ ಸಿಗುತ್ತೆ ನಮಗ್. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಅದಾರ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ, ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದಾರು ವರ್ಷಕ್ಕೊಂದ್ಸಲ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸುಮ್ನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೋಲೇಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು, 30 ಮ್ಯಾಲ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರೂ ಬಿ ಪಿ ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗುತ್ತೆ ನಮಗ್, ಅಂತಾರು ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
1: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್?
0: ನಂದೊಂದ್ ಫ್ಯಾಮಿಲಿ ಇದೆ, 5 ಬಿ ಪಿ ಇದಾರ ಅವರಲ್ಲಿ, ಅದರಲ್ಲಿ 3 ಬಿ ಪಿ ಗೋಲಿ ಬಂದ್ ಮಾಡಿಸ್ತೀನಿ ನಾನು.
1: ಸರ್ ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ. ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವರಿಗೆ ಡಾಕ್ಟರ್ ಕಂಡ್ರೆ ಇದೆ ಡವಡವ ಅನ್ನತ್ತೆ. ಆ ಚೆಕಪ್ ಹೋದಾಗ ಭಯದಿಂದನೇ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಅವ್ರೇನ್ ಮಾಡ್ಬೇಕು ಸರ್?
0: ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ, ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ, ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಇದನ್ನ ಹೇಗ್ ಮಾಡ್ಬೇಕಂದ್ರ, ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವಾ, ಅವ್ರನ್ನ ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೊ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ, ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟಲ್ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ.
1: ಟ್ರೀಟ್ಮೆಂಟ್ ಬೇಕಾ ಸರ್?
0: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ಟೆನ್ಷನ್.
1: ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ,
0: ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್ ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂಡಿರ್ತಾರೆ.
0: ಹೌದ್ರಿ.
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ?
0: ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರೆ ಕೆಲವೊಬ್ರಿಗೆ ತಲೆನೋವಾಗತ್ತೆ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಿಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ. ನಾವು ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಕೆಲವೊಂದು ಪೇಷಂಟ್ ಗಳಿಗೆ ಹೈ ಬಿ ಪಿ ಇದ್ದವರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೇನಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರೆ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೂ ಒಂದು ಮನಸ್ಸು ಇರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವರಿಗೆ ಮನೆಗಿದ್ದಾಗ ಆಗುತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ 24-hour ಬಿ ಪಿ ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷಿನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್
0: 24-hour

0: ಒಂದ್ ಮಷೀನ್ ಆಗಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದೆ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು. ಒಂದ್ಸರಿ ಆಫೀಸ್ ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ ಈ ಮೂರು ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಜನ್ ತಗೋಬಹುದು ಬಿ ಪಿ ಇದೇನೋ ಇಲ್ಲದ ಯಾವ ಟೈಪ್ ಆಫ್ ಬಿ ಪಿ ಇದೆ ಇವೆಲ್ಲ ಗೊತ್ತ ಮಾಡ್ಕೋಬೇಕಂದ್ರೆ ನಾವು ಎ ಬಿ ಪಿ ಎಂ ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಬಿ ಪಿಗೆ ಏನೆಲ್ಲ ಕಾರಣಗಳಿಂದ ಬಿ ಪಿ ಬರ್ತಾ ಇದೆ ಸರ್? ಯಾವ ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿ ಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
0: ಬಿ ಪಿ ಬರ್ಲಕ್ ಮೇನ್ ಎರಡ್ ರೀಸನ್ ಇದೆ. ಒಂದು ಮಾಡಿಫೈಬಲ್ ರಿಸ್ಪೆಕ್ಟ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್ ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು, ಅದು ಒಂದ್ ರೀಸನ್. ಇನ್ನೊಂದ್ ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ ಎಂಟಕ್ ಮಲ್ಕೊಂಡು ಆರ್ ಗಂಟೆಗೆ ಎದ್ದೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, 12-1 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದಿಲ್ಲ, ನಿದ್ದೆ ಸರಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ಮ.

0: ಬಿಪಿ ಬರ್ತಾ ಇದೆ ಸರ್. ಯಾವಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
1: ಬಿಪಿ ಬರ್ಲಕ್ ಮೇನ್ ಎರಡ್ ರೀಸನ್ ಇದೆ. ಒಂದು ಮಾಡಿಫೈಬಲ್ ರಿಸ್ಪೆಕ್ಟ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಇತರ ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು. ಅದು ಒಂದ್ ರೀಸನ್. ಇನ್ನೊಂದ್ ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ. ನಾವ್ 8 ಮಲ್ಕೊಂಡು 6 ಎದ್ದು ಹೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. 12 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದು, ಇಲ್ಲಿ ನಿದ್ದೆ ಸರಿ ಮಾಡ್ತಾ ಇಲ್ಲ. ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದು ಕುಂತ ಬಿಡ್ತಾರ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು. ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿಪಿ ಜಾಸ್ತಿ ಮಾಡುದು.
0: ಈಗ ಒಂದ್ಸರ್ತಿ ಬಿಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
1: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿಪಿ ಬಂದ್ರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 kg ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನಿಗೆ ಬಿಪಿ ಇದೆ ಅಂದ್ರ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿಪಿ 120 ಮ್ಯಾಲ್ ಬಂತಂದ್ರ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟ್ ಆದ್ರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರ ಬಿಪಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿಪಿ ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ ಕೆಲವರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತ.
0: ಸರಿ, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿಪಿ ಬರ್ತದೆ ಅಂತ.
1: ಓಕೆ,
0: ಕರೆಕ್ಟ್ ಸರ್? ಇದು
1: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿ ಒಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಇದೆ, ನಾವು 10 ಮ್ಯಾಲ ತಿಂತೀವಿ. ನಮ್ ಕಲ್ಬುರ್ಗದಾಗ ಎತ್ತವ್ರಿ ಉಪ್ಪು ಖಾರ ಇಲ್ಲ ಅಂದ್ ನಾವು ಊಟನೇ ಮಾಡಲ್ಲ. ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ದು ಊಟದೊಳಗೆ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರೆ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾದ ಹಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತೊಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತೊಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಪಿ ಬಂದ್ಬಿಡ್ತದೆ.
0: ಅಂದ್ರೆ ಉಪ್ಪಿಗೂ ಬಿಪಿಗೂ ಸಂಬಂಧ ಇದೆ.
1: ಸಂಬಂಧ ಇದೆ, ಅದ್ರಾಗ ಏನ್ ಡೌಟ್ ಇಲ್ಲ,
0: ನಿಯಂತ್ರಣದಲ್ಲಿಟ್ಟರೆ
1: ಆರೋಗ್ಯವಾಗಿರ್ತೀವಿ.
0: ಹೌದೌದ್ರಿ. ಸರಿ, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ. ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿಪಿ ಬರುತ್ತಾ, ಅಥವಾ ಬಿಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ?
1: ಎರಡೂ ಲಿಂಕ್ ಇದೆ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತಂದ್ರೆ ಬಿಪಿ ಶುಗರ್ ಜೋಡೆತ್ತಿದ್ದಂಗ್ರಿ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿಪಿ ಗಳಿಗೆ ಎದಕ್ ತಗೋಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ನಮಗ್ ಸ್ಟ್ರೋಕ್ ಆಗಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರೆ ಬಿಪಿ ಗೋಲಿ ಒಂದು ದಿನನೂ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗೆ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಂಬಲ್ಲಿ ಪೇಷಂಟ್ ಏನ್ ಮಾಡ್ತಾರ, ಸಡನ್ ಆಗಿ ಗೋಲಿ ಬಿಟ್ಟು ಬಿಡ್ತಾರ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರ 5 ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರ.
0: ಯಾವ ಕಾರಣಕ್ಕೆ ಆಗುತ್ತೆ ಸರ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು?
1: ಈಗ ಬಿಪಿ ಗೋಲಿ ತೊಗೊಂತಿರ್ತಾರಲ್ಲ ಅವ್ರು, ಸಡನ್ ಆಗಿ ಗೋಲಿ ಬಿಡ್ತಾರ. ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಏನಂದ್ರೆ ಬಿಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡ ಏನಾಗುತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಡಿ ಹೊಡ್ಕೊಂಡ್ಬಿಡ್ತದೆ, ಹೊಡ್ಕೊಂಡು ರಕ್ತ ಹೆಪ್ಪಗಟ್ಬಿಡ್ತದೆ. ಕೆಲವೊಬ್ರು ರಕ್ತ ಹೆಪ್ಪಗಟ್ತದೆ, ಇನ್ನು ಕೆಲವೊಬ್ರು ರಕ್ತ ಸ್ರಾವ ಆಗಿಬಿಡ್ತದೆ, ಅದರಿಂದ ರಕ್ತ ಅಕ್ಯುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
0: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದ್ ಮಟ್ಟಿನ ಒತ್ತಡದಲ್ಲಿ ಇದೀವಿ.
1: ಹೌದು,
0: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರಲಿ, ಅಥವಾ ನೌಕರಿ ಸಿಗ ಹುಡುಕ್ಬೇಕು ಅಂತ ಒತ್ತಡ ಆಗಲಿ, ಎಲ್ಲ ಒತ್ತಡದಲ್ಲಿ ಇದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದು ಹೇಗೆ ಸರ್, ಬಿಪಿ ಬರಲಾರ್ದಾಗೆ, ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ?
1: ಇಲ್ಲಿ ಅಂದ್ರೆ ಅದೇ, ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು, ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ, ಅದನ್ನ ಒಂದ್ಸರಿ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗ. 6-8 ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್.

0: ಮಾಡ್ಬೇಕು. ಆಮೇಲೆ ರಜಾ ಟೈಮಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ. ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ ವರ್ಷಕ್ಕೊಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಚೆಕ್ ಮಾಡ್ಕೋಬಹುದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ ಮೇಲೆ ನಾವು ಸ್ವಲ್ಪ ಎಚ್ಚರಿಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟರ್ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನಾ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ. ನಮ್ಮಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಅದಂತ ಗೊತ್ತೇ ಇಲ್ಲ, ಚೆಕಪ್ ಮಾಡ್ಕೊಂಡಿಲ್ಲ. ಇನ್ನ ಗೊತ್ತಿರೋ 50% ಒಳಗೆ 50% ಜನ ಟ್ರೀಟ್ಮೆಂಟ್ ತಗೊಲ್ರಿ. ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗೆ ಕಂಟ್ರೋಲ್ ಇರಲ್ರಿ. ಸೊ ಇದನ್ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ ಅಂದ್ರೆ ಬಿ ಪಿ ಬಂದಿರೋರಿಗೆ. ಸೊ ಅದಕ್ಕೆ ಗುಳಿಗೆ ತಗೊಂಡ್ರೆ ಕಂಟ್ರೋಲ್ ಇದನ್ನೇ ಇಲ್ಲ, ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತೆ.
1: ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್, ಏನೇನು ಸಿವಿಯರಿಟಿ ಆಗ್ಬಹುದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್
1: ಆಗುತ್ತೆ,
0: ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್
1: ಆಗುತ್ತೆ.
0: ಮೂರು ಮೋಸ್ಟ್ ಇಂಪಾರ್ಟೆಂಟ್. ಇವು ಆದ್ಮೇಲೂ ನೀವು ಕಂಟ್ರೋಲ್ ಮಾಡಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್.
0: ಹೌದು,
1: ಮತ್ತೆ ಅದು ಯಾವ ಕಾರಣಕ್ಕಾಗ್ತಾ ಇದೆ, ಮತ್ತೆ ಇದಕ್ಕೆ ಏನ್ ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸಲ್ಲೆಲ್ಲ ನಮ್ಮ ಕಾಲದಲ್ಲಿ ಇದ್ದಂತ ಬೋರ್ಡ್ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ಗಳಿದೆ, ವಾಟ್ಸಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರೋದು ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ ರೀ. ಮಾನಸಿಕ ಒತ್ತಡ ಈಗ ನಾವು ವಿದ್ಯಾರ್ಥಿಗಳು ಇದ್ದಾಗ, ಈಗ ನೀವ್ ಹೇಳದಂಗ ಈಗಿನ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡುತ್ತಂದ್ರೆ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈಗಿನಿಂದನೇ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೇ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತ, ಬಿ ಪಿ ಬರ್ತದ, ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗ್ಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗದೆ ನಮ್ ಗುರುಗಳಿಂದ. ನಮ್ ಗುರುಗಳು ಮಾವಿನ ಹಣ್ಣು ತಿನ್ಬೇಡ ಅಂದ್ರೆ ತಿನ್ನದೇ ಇಲ್ಲ, ಮನೆಗೆ ಏನಕ್ಕಲ್ಲಿ ಅಷ್ಟು ಗುರುಗಳದ ಇಂಪ್ಯಾಕ್ಟ್ ಇರ್ತದ ನಮ್. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಇವು ಮೂರು ಕಾಯಿಲೆಗಳನ್ನ ನಾವು ತಡೆಗಟ್ಬಹುದು. ಅದರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡಬಹುದು.
1: ಈಗ ನಗರ ಪ್ರದೇಶ ಜೀವನ ಮತ್ತು ಗ್ರಾಮೀಣ ಪ್ರದೇಶ ಜೀವನ ಹೋಲಿಕೆ ಮಾಡೋದಾದ್ರೆ, ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದ್ರು ಬಿ ಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ತರದ ಏನಾದ್ರು ಕಂಡು ಬಂದಿದೆ ಸರ್?
0: ಆಕ್ಚುಲಿ ಉಲ್ಟಾ ಆಗಿದೆ. ಈಗ ಮೊದಲು ಸಿಟಿ ಒಳಗ್ ಜಾಸ್ತಿ, ಹಳ್ಳಿ ಒಳಗ್ ಇಲ್ಲ ಅಂತಂದಿವಿ. ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ ಇಲ್ಲ, ಬಿ ಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವು ಮಾಡಿರೋ ಸ್ಟಡಿ ಒಳಗ 4 ಜನ ತಗೊಂಡ್ರು ಒಬ್ಬರಿಗೆ ಬಿ ಪಿ ಇದೆ ಹಳ್ಳಿ ಒಳಗ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ, ಸಿಟಿಕಿನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇರ್ತಾವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗೆ ಈಗ ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಅವರು PSC ಹೋಗ್ಬೇಕು.
1: ಹೌದು.
0: ಸೊ ಈಗ ಅನಾನುಕೂಲದಿಂದ ಹೋಗಕ್ ಆಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರೂ ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರು ಅರ್ಧಂಬರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ದ ಅರ್ಬನ್ ಅಂಡ್ ರೂರಲ್ ಡಿವೈಡ್ ಬಿ ಪಿ ಎಲ್ ಎದ್ದು ಕಾಣಿಸ್ತದೆ.
1: ಮತ್ತೆ ಪುರುಷರು ಮತ್ತೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
0: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ, ಬಟ್ ವಯಸ್ಸಾದಂಗ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗ, ವಯಸ್ಸು ಜಾಸ್ತಿ ಆದಂಗ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
1: ಇದಕ್ಕೇನು ಕಾರಣ ಇರ್ಬೋದು ಸರ್?
0: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತದೆ. ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು ಬಿ ಪಿ ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನೋಪಾಸ್, ಮೆನೋಪಾಸ್ಗಿನ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಬಹಳ ಕಮ್ಮಿ ಇರುತ್ತೆ, ಬಟ್ ಆಫ್ಟರ್ ಮೆನೋಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ ಬಿ ಪಿ ಜಾಸ್ತಿ ಆಗುತ್ತೆ.
1: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ ಬಿ ಪಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್?
0: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೇ ಅವಾಗ ಸ್ಲೋಲಿ ಬಿ ಪಿ ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ.
1: ಅದಕ್ಕೆ ಮೆಡಿಕೇಶನ್ ಬೇಕಾ ಅದು ನ್ಯಾಚುರಲ್?
0: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮೇಲೆ ಹೋಯ್ತಂದ್ರೆ ಮೆಡಿಕೇಶನ್ ಬೇಕೇ ಬೇಕು, ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ, ಪ್ರೀ ಎಕ್ಲಾಂಶ, ಎಕ್ಲಾಂಶ

0: ಅತ್ಯಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರು ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರಿಯಕ್ಲಾಂಶಿಯ ಎಕ್ಲಾಂಶಿಯ.
1: ಅಂದ್ರೆ ಹುಟ್ಟ ಮಗುಗೂ ತೊಂದರೆ ಆಗುತ್ತೆ ಸರ್?
0: ಹಾ, ತೊಂದರೆ ಆಗುತ್ತೆ. ಮಗು ಬೆಳವಣಿಗೆನೆ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರುತ್ತೆ, ಅದನ್ನ ನಾವು ಸ್ಟಿಲ್ ಬರ್ತ್ ಅಂತೀವಿ.
1: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸಬೇಕಂದ್ರೆ ಬಿಪಿ ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
0: ಈಗ ನಾವು ಬಿಪಿ ಬಂದರೆ ಬಿಪಿ ಗೋಲಿ ಶುರು ಮಾಡ್ಬಿಡ್ತೀವಿ, ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಆರಾಮಾಗಿ ಬಿಡ್ತಾರ. ಸೊ ಅವಾಗ ಬಿಪಿ ಚೆಕ್ ಮಾಡ್ಕೊಂತಾರ, ಅವ್ರು ಪಕ್ಕದ ಡಾಕ್ಟರ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ತಾರ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು ಬಿಪಿ ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗತ್ತಂದ್ರ, ಅವ್ರದ್ದು ಬಿಪಿ ನಾರ್ಮಲ್ ಆಗಿರಲ್ಲ, ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ ಬಿಪಿ. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ ಬಿಪಿ. ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ ಬಿಪಿ. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು ಬಿಪಿ ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ ಬಿಪಿ ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲಾ, ಕಡಿಮೆ ಮಾಡ್ತೀರಾ ಅಂತೇಳಿ ಡಾಕ್ಟರ್ ಸಲಹೆ ತಗೊಂಡೆ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರ ಅವಾಗ್ಲೇ ನಾನು ಹೇಳ್ದಂಗ ಐದಾರು ಸ್ಟ್ರೋಕ್ ಆಗುತ್ತಾ ಇಲ್ಲ ಹಾರ್ಟ್ ಅಟ್ಯಾಕ್.
1: ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ. ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು.
0: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದೆ. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಂತ ಇದ್ದೀನಿ, ನನಗೆ ಏನ್ರೆ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ, ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ಗೆ ಬಂತ ಅದೆಲ್ಲ ಸ್ಟಡಿ ಆಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟರ್ 3 ತಿಂಗಳು ಕೊಟ್ಟಿದ್ರೆ 3 ತಿಂಗಳು ತಗೋಬೇಕು, ಮತ್ತೆ ಹೋಗಿ ಭೇಟಿಯಾಗಿ ಅವರು ಡಾಕ್ಟರ್ಗೆ ಭೇಟಿ ಆಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆನಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು ಬಿಪಿ ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತಾವ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ಮಿ ಆಗ್ಬೋದು, ಅದರದೇ ಆದ ಗುಣಲಕ್ಷಣ ಇರ್ತಾವ. ಅದು ಬಂದು ನೀವು ಡಾಕ್ಟರ್ಗೆ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗೆ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತರೋದು ಬಹಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲ ಗುಳಿಗೆನ ಬದಲಾಯಿಸ್ತಾರೆ. ಇದು ಪ್ರತಿ 3 ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟರ್ಗೆ ಭೇಟಿ ಆದ್ರೆ ಇವೆಲ್ಲ ಏನು ಭಯ ಇರ್ತದಲ್ಲ, ಇದು ಭಯ ಹೋಗ್ಬಿಡುತ್ತೆ. ಸೊ ವರ್ಷಾನುಗಟ್ಟಲೆ ಗುಳಿಗೆ ತೊಗೊಂಡ್ರು ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊಂತಾ ಇದ್ರಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರಂದ್ರೆ ಅದರಿಂದ ಬಿಪಿ ಕಮ್ಮಿ ಆಗಿಬಿಡ್ತದೆ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರು ಏನ್ಕೊಂತಾರ, ಇಲ್ಲ ನಾನು ಗೋಲಿ ತೊಗೋಬೇಕು ತೊಗೋಬೇಕು ಅಂದಾಗ ಅವಾಗೇ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
1: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟ್ಲ್ಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರ್ಲಾರ್ದಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡ್ಬಿಡೋಣ ಅಂತಾರೆ.
0: ಹೌದು,
1: ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬಹುದು ಸರ್?
0: ಹೌದು, ಈಗಂತೂ AI ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಇದು ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವ್ದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡ್ಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಈಗ ನನಗೆ ಈ BP ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದೆ ನಮಗೆ. ಸೊ ಇದನ್ನ ನಾವು ಏನಾದರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರುತ್ತೆ ಒಂದು, ಯಾಕಂದ್ರೆ BP ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸ್ ಅಲ್ಲಿ ಬಂದಿರ್ತದೆ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ BP 160 ಇದ್ರೆ ಎಷ್ಟು ಡೋಸ್ ತಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಹಂಗಾಗಿ ಸ್ವಯಂ ವೈದ್ಯರು ಆಗದೆ ಪ್ರೈವೇಟ್ ಡಾಕ್ಟರ್ಗೆ ಹೋಗಿ ತೋರಿಸೋದಾಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ ಅಲ್ಲಿ ತೋರಿಸ್ಬೋದು, ಅವ್ರ ಗೋಲಿ ಬರ್ತೀರ, ಆ ಗೋಲಿ ನೀವು ಎಲ್ಲಾದ್ರೂ ತಗೋಬಹುದು. ನೀವು ವೈದ್ಯರನ್ನ ಭೇಟಿಯಾಗಿ ಗುಳಿಗೆ ತೊಗೊಂಡ್ರೆ ನಿಮಗೂ ಒಳ್ಳೇದು, ಹೃದಯದ ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಕುಟುಂಬಕ್ಕೂ ಒಳ್ಳೇದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನ್ ಇಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರಂದ್ರ ಒಂದು ಮನೆಯಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತಂದ್ರ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟರ್ನ ಭೇಟಿಯಾಗ್ರಿ, ಅವ್ರು ಹೇಳ್ದಂಗೆ ಗುಳಿಗೆ ತೋರಿ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಫ್ಯಾಮಿಲಿನೂ ಆರೋಗ್ಯವಾಗಿರುತ್ತೆ,

0: ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ.
1: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುವರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ ಸರ್?
0: ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆಕ್ಟಿವ್. ನೀವು ದಿನಾಲು 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದೇದ್ದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಬಹಳ ಇಂಪಾರ್ಟೆಂಟ್. ಅದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6 ಮಲ್ಕೊಂಡು ಮಧ್ಯಾಹ್ನ 2 ಎದ್ದೇಳರ್ ಇದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡ್ಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರೋದೇ ಇಲ್ಲ. ಬಂದವರಿಗೂ ಅಪ್ಲೈ ಆಗುತ್ತೆ, ಬರಲಾರ್ದವರಿಗೂ ಅಪ್ಲೈ ಆಗುತ್ತೆ. ಅದು
1: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
5: ಆತ್ಮ ನಿರ್ಭರ ಭಾರತ, ಹೆಸರೇ ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನು ಕಟ್ಟುವ ಒಂದು ಕ್ರಿಯೆ ಆತ್ಮ ನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದರೆ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 May 12 ಆತ್ಮನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮ ನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನು ಮುನ್ನಡೆಸಿದ್ದನ್ನು ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮನಿರ್ಭರ ಅಂದರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದಲ್ಲ. ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆಹಾರೋತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಆತ್ಮನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಉದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಎನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನು ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನು ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ

ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಸಾರಿ ಹೇಳುತ್ತೆ. ಮತ್ತೆ ಮೂಲ ಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಅದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನ ಕಲ್ಪಿಸಬೇಕಾಗತ್ತೆ. ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತೆ ಆರ್ಥಿಕ ಸಾಲ ಸೌಲಭ್ಯಗಳನ್ನ ಮತ್ತೆ ಮಾರುಕಟ್ಟೆ ಸೌಲಭ್ಯಗಳನ್ನ ಒದಗಿಸಬೇಕಾಗತ್ತೆ. ಈ ಕೆಲಸವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮ ನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮ ನಿರ್ಭರದ ಬೆಳವಣಿಗೆ ಅಂಶಗಳಂತಂದ್ರೆ ಸ್ಥಳೀಯ ಉತ್ಪಾದನೆಯನ್ನ ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಉಕ್ಕಿನಂತ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನ ಉತ್ತೇಜಿಸ್ತಾ ಇದೆ. ಮತ್ತೆ ಕೃಷಿನಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸ್ತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲುಗಲ್ಲನ್ನೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಿದೆ ಎಂಬುದನ್ನು ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನು ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. COVID-19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನು ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನು ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ ಮತ್ತು ಜಗತ್ತಿನ ಒಳಿತಿಗಾಗಿ ಮತ್ತು ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನು ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತೆ ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನು ಮೆರೆದಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನು ಭಾರತ ಇಡಲು ಸಾಧ್ಯವಾಯಿತು. ಮತ್ತು ಜಲವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನು ಮೆರೆದಿದೆ. ಬಹುಪಾಲು ವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ, ಯಾಕಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು, ಇವುಗಳ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತು ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನು ಭಾರತದಾದ್ಯಂತ ಪಸರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಆತ್ಮನಿರ್ಭರ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನು ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂ ಆಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನು, ಸಣ್ಣ ವ್ಯಾಪಾರಗಳನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮ ನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ನಾವು ಸ್ವಾವಲಂಬನೆ ಸಾಧಿಸ್ತೇ ಇದ್ರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ದೇಶವಾದ್ದರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ರಸಗೊಬ್ಬರದ ಸಬ್ಸಿಡಿ ಮತ್ತು ಇತರ ಹಲವಾರು ಯೋಜನೆಗಳನ್ನು ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು, ಸ್ಥಳೀಯ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನು ಮೂಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡ್ತಕ್ಕಂಥದ್ದನ್ನ ಈಗ ನಾವು ನೋಡ್ಬೋದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನು ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು,
ಈ ತರ ಹಲವಾರು ಯೋಜನೆಗಳನ್ನ ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತೆ ಸ್ವದೇಶಿ ನಿರ್ಮಿತ ವಸ್ತುಗಳನ್ನ ಸ್ಥಳೀಯವಾಗಿ ಬಳಸಿಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನ ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ

0: ಕಲ್ಪನೆ ಅದಾಗಿತ್ತು. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂತಹ ಯೋಜನೆಗಳನ್ನ ಉತ್ತೇಜನ ನೀಡ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ರೈತರು ಮತ್ತೆ ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನ ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನ ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನ ನೀಡ್ತಾ ಇದ್ದಾರೆ.
1: ಪ್ರಧಾನಮಂತ್ರಿ ಆತ್ಮ ನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟ್ರಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैराफील्ड एम्बुलेंस यूनिट के माध्यम से इस बार में योगदान दिया. यह
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ

0: ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32 ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟ್ರಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವ

0: ಎಂದು ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು, ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 1:23 ಇದೀಗ ಉಲ್ಲಾಸ ಕಾರ್ಯಕ್ರಮ ಕೇಳುಗರೆ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಎಂದಿನಂತೆ ಭಾವಗೀತೆಗಳು, ಕರುಣಾಳುವ ಬೆಳಕೆ, ನಂತರ ಆರೋಗ್ಯ ಬಿಂದುವನ್ನು ಕೇಳುವಿರಿ. ಹಾಗೆ ಆರಂಭದಲ್ಲಿ ನಿಮಗೊಂದು ಪ್ರಶ್ನೆ. ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದಂತಹ ಮೊದಲ ಕನ್ನಡಿಗ ಪ್ರಗತಿಪರ ರೈತ ಯಾರು ಅನ್ನುವಂಥದ್ದು ನನ್ನ ಪ್ರಶ್ನೆ. ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಪ್ರಗತಿಪರ ರೈತ ಯಾರು? ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಿ. 2 ಭಾವಗೀತೆಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಇನ್ನು ಭಾವಗೀತೆಗಳಲ್ಲಿ ಆರಂಭದಲ್ಲಿ ಕೇಳೋಣ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆಯೊಂದನ್ನು ಕೇಳಿದ್ದೆ. ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗ ಪ್ರಗತಿಪರ ರೈತ ಯಾರು ಅನ್ನುವಂಥದ್ದು ಪ್ರಶ್ನೆಯಾಗಿತ್ತು. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9446 4073 ಈ ಸಂಖ್ಯೆಗೆ ತಿಳಿಸಿ. ಇನ್ನೊಂದು ಭಾವಗೀತೆಯ ಕಾಲಾವಕಾಶ ಇರುತ್ತೆ. ಹಾಗೆ ಇದೀಗ ಪ್ರಕಟಣೆ.
1: ರೋಟರಿ ಕ್ಲಬ್ ಚಿತ್ರದುರ್ಗ, ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 23/5/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಉಚಿತ ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು ಮತ್ತು ಕ್ಯಾನ್ಸರ್ ಕಾಯಿಲೆಗಳ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈಗ ಹೇಳಿದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಳೆಯ ವೈದ್ಯಕೀಯ ತಪಾಸಣಾ ದಾಖಲೆಗಳನ್ನು ತರುವುದು, ಡಾಕ್ಟರ್ ಸಲಹೆ ಮೇರೆಗೆ ಶಿಬಿರದಲ್ಲಿ ಉಚಿತವಾಗಿ ಇಸಿಜಿ, 2D ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು, ತಪ್ಪದೆ ಬಿಪಿಎಲ್, ರೇಷನ್ ಕಾರ್ಡ್, ಅಂತ್ಯೋದಯ ಮತ್ತು ಆಧಾರ್ ಕಾರ್ಡ್ ತರುವುದು. ಯಶಸ್ವಿನಿ ಕಾರ್ಡ್ ಹಾಗೂ ಬಿಪಿಎಲ್, ಅಂತ್ಯೋದಯ, ರೇಷನ್ ಕಾರ್ಡ್ ಉಳ್ಳವರಿಗೆ ಹೆಚ್ಚಿನ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9901653964 ಮತ್ತೊಂದು 9591104553. ಸ್ಥಳ SRBMS ರೋಟರಿ ಸೇವಾ ಭವನ, MG ಕೃಷ್ಣಪ್ಪ ಬಡಾವಣೆ, ಚಳ್ಳಕೆರೆ ರಸ್ತೆ, ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾರೆ ಸರಾಫ್ ಎಂ ಹುಚ್ಚುರಾಯ ಶೆಟ್ಟಿ, ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ.

ಭಾವಗೀತೆಯನ್ನ ಇದೀಗ ಕೇಳಿದಿರಿ. ಕೇಳುಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ, ವಿಶ್ವ ಆಹಾರ ಸಂಸ್ಥೆಯ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗರು ಪ್ರಗತಿಪರ ರೈತರು ಯಾರು ಅಂತ ಹೇಳಿ. ನಿಮ್ಮ ಉತ್ತರಗಳನ್ನ ಇದೀಗ ನೋಡ್ತಾ ಹೋಗ್ತೇನೆ, ಯಾರೆಲ್ಲ ಸಂದೇಶಗಳನ್ನ ಕಳಿಸಿದ್ದಾರೆ ಅಂತ ಹೇಳಿ. ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು

ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ. ಅನಂತರವಾಗಿ ಯಾರಿದು ಮೆಸೇಜನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಅನಂತರ ಪ್ರಕಾಶ್ ನಾಗಲಕ್ಷ್ಮಿ, ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆ, ಯು ಎಸ್ ವಿಶಾಲ್ ರಾವ್ ಅಂತೇನೋ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರಪ್ಪ ಉಡೇವು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೆಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗವೇಣಿ ಸತೀಶ್, ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ. ಅನಂತರ ಸಿ ಎಲ್ ಉಮಾ ಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಅನಂತರ ಓಕೆ, ಉತ್ತರವನ್ನು ಋಷ್ಭೇಂದ್ರಪ್ಪ ಹೆಚ್ಚು ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಗೆ ಉತ್ತರ ಕಳಿಸಿದ್ದಾರೆ. ಇನ್ನು ರವಿಕುಮಾರ್ ನಾಯಕ ಹೆಮೆಚ್ ಹಿರಿಯೂರು ತಾಲೂಕು ಮೇಟಿಕುರಿಕೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿರ್ತಾರೆ. ಸಿ ಮಹಾಂತೇಶ್ ಸಿ ಎಂ ಲೇಔಟ್ ಹಿರಿಯೂರಿನಿಂದ ಉತ್ತರ ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೀನಾ ವಸಂತರಾವ್ ವಸಂತಪುರ ಬೆಂಗಳೂರಿನಿಂದ. ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸುಬಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಲತಾ ಸುಹಾಸ್ ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿರ್ತಾರೆ. ಕೂಡ್ಲಿಗಿ ತಾಲೂಕು ಉಡೇವಿನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅನಂತರ ಓಕೆ, ಹೆಸರೇನು ಹನಿಜೇನು ಗಂಗಣ್ಣ ಎಚ್ ಡಿ ಪುರ, ಓಕೆ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗೆ. ಕೆ ಬಿ ಪಾಲಯ್ಯ ಚಿರತಗುಂಡು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ಅನಂತರ ಡಾಕ್ಟರ್ ಸಂಜಯ್ ರಾಜಾರ ಓಕೆ ಮಾದಪ್ಪ ಮತ್ತು ಕೆ ಎಂ ಕೃಷ್ಣ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊದಲು ನಿಮ್ಮ ಹೆಸರು, ಊರು, ಆನಂತರ ಉತ್ತರವನ್ನು ನೀವು ಟೈಪ್ ಮಾಡಿ ಅಂತ ಹೇಳ್ತಾ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರ್ನಹಟ್ಟಿ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಇದ್ಯಾರಿದು ಪ್ರಶ್ನೆ ಅರ್ಥ ಆಗಿಲ್ಲ ಮೇಡಮ್ ಅಂತೆ, ಮೊಗಲಹಳ್ಳಿ ಮಲ್ಲಿಕಾರ್ಜುನ್ ಅವರು. ಓಕೆ, ಪ್ರಶ್ನೆ ನಾನು ಎರಡು ಮೂರು ಬಾರಿ ನಾನು ಕೇಳಿದ್ದೆ. ಮುಂದಿನ ಸಂದೇಶ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಧೃತಿ ಲಾವಣ್ಯ ತಮಟ್ಕಲ್ ರಸ್ತೆ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮ ನಟರಾಜ್ ನಾಯಕನಹಟ್ಟಿ. ಹಾಗೆ ಕೊನೆಯ ಸಂದೇಶ ಬೊಮ್ಮೇನಹಳ್ಳಿಯಿಂದ ಮನೋಜ್ ಕುಮಾರ್ ಅಂತೆ. ಓಕೆ, ಅವರು ಉತ್ತರ ಕಳಿಸಿಲ್ಲ, ಶುಭ ದಿನ ಶುಭ ಮಧ್ಯಾಹ್ನ ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಗಳಿಗಾಗಿ ಧನ್ಯವಾದಗಳು. ಹಾಗೆ ವಿಶ್ವ ಆಹಾರ ಸಂಸ್ಥೆ ಪ್ರಶಸ್ತಿ ಪಡೆದಂಥ ಮೊದಲ ಕನ್ನಡಿಗ ಪ್ರಗತಿಪರ ರೈತ ದೇವಂಗಿ ಪ್ರಫುಲ್ಲ ಚಂದ್ರ ಅನ್ನುವಂಥವರು ಮೊದಲ ಕನ್ನಡಿಗರಾಗಿದ್ದಾರೆ. ಹಾಗೆ ಅವ್ರ ಬಗ್ಗೆ ನಾನೊಂದಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೇನೆ. ಅವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಗೆ ಸೇರಿದಂಥ ಪ್ರಖ್ಯಾತ ಪ್ರಗತಿಪರ ಕೃಷಿಕರಾಗಿದ್ದರು, ತಂತ್ರಜ್ಞರಾಗಿದ್ದರು, ಹಾಗೆ ಕೃಷಿ ಋಷಿ ಅಂಥೇಳಿ ಅವರು ಖ್ಯಾತರಾಗಿದ್ದರು. ಇನ್ನು ಇವರ ವಿಶ್ವ ದಾಖಲೆ ಏನು ಅಂದರೆ, ಒಂದೇ ನಾಟಿಯಲ್ಲಿ 36 ಬಾರಿ ಕೂಳೆ ಕಬ್ಬನ್ನು ಬೆಳೆದು ಇಡೀ ವಿಶ್ವವೇ ಭಾರತದತ್ತ ತಿರುಗುವಂತೆ ಇವರು ಮಾಡಿದ್ರಂತೆ. ಕೃಷಿಯಲ್ಲಿ ನವೀನ ತಂತ್ರಜ್ಞಾನಗಳನ್ನು ಪರಿಚಯಿಸಿ ರೈತರಿಗೆ ಮಾರ್ಗದರ್ಶನ ಕೂಡ ನೀಡ್ತಾ ಇದ್ರು. ಇವರ ಕೃಷಿ ಭೂಮಿಯು ಅನೇಕರಿಗೆ ಮುಕ್ತ ಕೃಷಿ ವಿಶ್ವವಿದ್ಯಾನಿಲಯದಂತೆ ಇತ್ತು ಅನ್ನುವಂಥದ್ದು. ಹಾಗೆ 1988 ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು ಇವರನ್ನು ವಿಶೇಷವಾಗಿ ಗೌರವಿಸಿತು. ಏಷ್ಯಾದಲ್ಲಿ

0: ಗೌರವಕ್ಕೆ ಪಾತ್ರರಾದ ಮೊದಲ ಕೃಷಿಕರು ಈ ದೇವಂಗಿ ಪ್ರಫುಲ್ಲ ಚಂದ್ರ ಅನ್ನುವಂಥವರಾಗಿದ್ರು ಅನ್ನುವಂಥದ್ದು. ಹಾಗೆ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಿದ್ದವು. ಇದು ಇವರ ಕುರಿತಾದ ಕಿರು ಮಾಹಿತಿ ಕೇಳಿದ್ರೆ. ಇದೀಗ ಕಾರ್ಯಕ್ರಮದಲ್ಲಿ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಮಂಗಲ ಭವನ ಮಂಗಲಹಾರಿ ಪ್ರಭು ಸುದರ್ಶನ.
5: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಕಣ್ಣಿಗೂ ಹೆಣ್ಣಿಗೂ, ಹಾಗೆ ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864073 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ
6: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
7: ಮಹಾರಾಷ್ಟ್ರದ ಸತಾರ ಹತ್ರ ಒಂದು ಸಣ್ಣ ಹಳ್ಳಿ, ಮಾಹುಲಿ ಅಂತ ಒಂದು ಹಳ್ಳಿ. ಅಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು ರಾಮಶಾಸ್ತ್ರಿ ಪ್ರಭುನೇ ಅಂತ. ಗೊತ್ತಿದ್ದವ್ರಿಗೆ ಸಂತೋಷ ಇಲ್ದಿರ, ಗೊತ್ತಾಗ್ಬೇಕು ಆ ಹೆಸರು. ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ರಾಮಶಾಸ್ತ್ರಿ ಪ್ರಭುನೇ ಅಂತ. ಬೆನ್ನಿಗಟ್ಟಿದ ಬಡತನ, ಆದ್ರೆ ಬುದ್ಧಿ ಅಸಾಧ್ಯ ಚುರುಕು. ಒಮ್ಮೆ ಓದಿದ್ರೆ ಸಾಕು, ಅದು ಕರತಲ ಮೂಲಕ ಆಗಿಬಿಡ್ಬೇಕು, ಓದಬೇಕು ಅಂತ ಆಸೆ ಹುಡುಗನಿಗೆ. ಒಂದು ದಿನ ಊರಲ್ಲಿ ಶ್ರೀಮಂತರೊಬ್ಬರು ಸಮಾರಾಧನೆ ಮಾಡಿದರು. ದೊಡ್ಡ ದೊಡ್ಡ ಜನ ಎಲ್ಲ ಬಂದಿದ್ದರು, ಜ್ಞಾನಿಗಳು ಸಾಹಿತಿಗಳು ಎಲ್ಲ ಬಂದಿದ್ದರು. ಊಟದ ವ್ಯವಸ್ಥೆ ಆಗಿತ್ತು. ಈ ಒಂದು 15 ಜನ ಹುಡುಗರು ಸ್ವಯಂ ಸೇವಕರು. ಈ ಬಾಲಕ ರಾಮ ಇದ್ನಲ್ಲ ರಾಮಶಾಸ್ತ್ರಿ, ಅವನು ಬಂದ ಕೆಲಸ ಏನು ಅಂದರೆ ಊಟಕ್ಕೆ ಬಂದವರು ಎಲ್ಲರ ಕಾಲಿಗೆ ನೀರು ಹಾಕಬೇಕು. ಅದು ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದ. ದೊಡ್ಡ ವಿದ್ವಾಂಸರು ಅಲ್ಲಿಗೆ ಬಂದರು. ಆಗಿನ ರಾಜರಾಗಿದ್ದಂಥ ಪೇಶ್ವೆಯವರ ದರ್ಬಾರದಲ್ಲಿ ಮಂತ್ರಿಯಾಗಿದ್ದವರು. ಅವ್ರ ಕಿವಿಯಲ್ಲಿ ಥಳ ಥಳ ಥಳ ಹೊಳೆಯುವಂಥ ವಜ್ರದ ಓಲೆ. ಇವರ ಜ್ಞಾನಕ್ಕೆ ಮೆಚ್ಚಿ ಪೇಶ್ವೆಯವರು ಕೊಟ್ಟಂಥ ಕಾಣಿಕೆ ಅದು. ಈ ಹುಡುಗ ಅವ್ರ ಕಾಲಿಗೆ ನೀರು ಹಾಕುವಾಗ ಆ ಕಿವಿನೇ ನೋಡಿ ಆ ಓಲೆ ನೋಡ್ತಾ ಇದ್ದಂತೆ. ಅದನ್ನು ಕಂಡ್ರು ವಿದ್ವಾಂಸರು. ನಿನಗೂ ಅಂಥದ್ದು ಬೇಕೇನೋ ಅಂದರು. ಅಷ್ಟೇ ಅಂದರೆ ಚೆನ್ನಾಗಿತ್ತು, ಒಂದು ಕೊಂಕ ಬಂತು. ಅದು ನೋಡಿದರೆ ಬರೋದಲ್ಲಯ್ಯ, ತುಂಬ ಕಷ್ಟಪಡಬೇಕು. ನಿನ್ನಿಂದ ಏನಾದಿತ್ತು ಅದನ್ನು ಬಿಡೋ ಅಂದರು. ಮೊದಲೇ ಜ್ಞಾನದಾಹಿ ಆದಂಥ ಹುಡುಗ ಮೇಲೆ ಪಂಡಿತರ ಮಾತಿತ್ತಲ್ಲ ಹಠ ತುಂಬಿಡ್ತು. ಹುಚ್ಚೆ ಹಿಡಿದನು ಓದೋದು. ಸಂಸ್ಕೃತ, ಹಿಂದಿ, ಮರಾಠಿ, ಉರ್ದು, ಇಂಗ್ಲೀಷ್ ಹೇಗೆ ಓದಿದ ಅಂದರೆ ಪ್ರಭುತ್ವ ಪಡ್ಕೊಂಬಿಟ್ಟ, ಅರಗಿಸಿ ಕುಡಿದ್ಬಿಟ್ಟ. ಅದ್ವೈತ ಸಿದ್ಧಾಂತವನ್ನು, ವೇದ, ಉಪನಿಷತ್ತು, ಪುರಾಣಗಳನ್ನು ಅಭ್ಯಾಸ ಮಾಡಿ ಹಿಂದೂ ಶಾಸ್ತ್ರದ ಪ್ರಖರ ಪಂಡಿತ ಅನ್ಸ್ಕೊಂಡ. ಅಷ್ಟೇ ಅಲ್ಲ ಸ್ವಾಮಿ, ಕುರಾನ್ ಬೈಬಲ್ ಓದಿ ಆ ಧರ್ಮದವರಿಗೆ ಸೂಕ್ಷ್ಮ ಹೇಳಿಕೊಡುವಷ್ಟು ಪ್ರಾವೀಣ್ಯ ಸಾಧಿಸಿದ. ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ, ನ್ಯಾಯಶಾಸ್ತ್ರ ಓದಿದ, ಅತ್ಯಂತ ಸಾಧನೆ ಮಾಡಿ ನ್ಯಾಯಾಧೀಶ ಆದ, ಕೊನೆಗೆ ಪೇಶ್ವರ ಆಡಳಿತದೊಳಗೆ ಮುಖ್ಯ ನ್ಯಾಯಾಧೀಶ ಆದ. ಏನು ಹೆಸರಾಗಿದ್ದು ಗೊತ್ತಾ? ರಾಮಶಾಸ್ತ್ರಿ ಪ್ರಭುನೇ ಅಂದರೆ ನಿಷ್ಪಕ್ಷವಾದ ನ್ಯಾಯಕ್ಕೆ ಮತ್ತೊಂದು ಹೆಸರು ಅನ್ನೋ ಹಾಗಾಗಿತ್ತು. ಇಷ್ಟು ಉನ್ನತ ಮಟ್ಟಕ್ಕೆ ಏರಿದ್ರು ಕೂಡ ಎಂದಿಗೂ ಯಾವ ಕಾರಣಕ್ಕೂ ರಾಜರ ಮುಂದೆ ಕೈ ಒಡ್ಡಿದ ಚೇತನ ಅಲ್ಲ ಅವ್ರದ್ದು. ತಮ್ಮ ಹೆಂಡತಿಗೆ ಮಹಾರಾಜರ ಹೆಂಡತಿ ಕಳಿಸಿದ ಆಭರಣಗಳನ್ನು ಗೌರವದಿಂದ ಮರಳಿ ಕಳಿಸಿದವರು, ಬೇಡ ನನಗೆ ಅಂಥೇಳಿ. ರಾಜ ಕೊಡಮಾಡಿದ್ದಂಥ ಬಂಗಲೆಯಲ್ಲಿ ಇರಲಿಲ್ಲ, ತನ್ನ ಬ್ರಾಹ್ಮಣ ಅಗ್ರಹಾರದಲ್ಲಿದ್ದಂಥ ಪುಟ್ಟ ಮನೆಯಲ್ಲೇ ಇದ್ದರು. ತನ್ನ ಸಂಬಳದಲ್ಲೇ ಜೀವನ ನಡೆಸಿದರು. ಅವ್ರ ಹೆಂಡತಿ ಮನೆಯಲ್ಲಿದ್ದ 2 ಆಕಳ ನೋಡಿಕೊಂಡು ಅದರ ಹಾಲು ಮಾರಿ ಬಂದ ಹಣದಲ್ಲಿ ಕೊರತೆಯನ್ನು ತುಂಬಿಸ್ಕೋತಾ ಇದ್ರು. ಒಂದು ಸಲ ರಾಮಶಾಸ್ತ್ರಿ ಮುಂದೆ ಬಹಳ ಕಷ್ಟದ ಪ್ರಕರಣ ಬಂತು ಚರ್ಚೆಗೆ ತೀರ್ಮಾನ ಆಗೋದಕ್ಕೆ. ಇವ್ರ ಹಿಂದಿದ್ದಂಥ ಪೇಶ್ವೆ ನಾರಾಯಣ ರಾಯರು ಅಂತಿದ್ದರು ರಾಜರು, ಅವ್ರು ಕೊಲೆಯಾಗಿತ್ತು. ಅದರ ಅಪವಾದ ಈಗೇನು ರಾಜರಿದ್ದಾರಲ್ಲ ಪೇಶ್ವೆ ರಘುನಾಥ ರಾಯರ ಮೇಲೆ ಬಂದಿತ್ತು. ರಾಮಶಾಸ್ತ್ರಿ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಾಕ್ಷಿಗಳ

ಎಲ್ಲ ತಾಳ್ಮೆಯಿಂದ ಕೇಳಿ ರಾಮಶಾಸ್ತ್ರಿಗಳು ತೀರ್ಮಾನ ಕೊಟ್ಟರು. ಎಂಥ ಆಘಾತ ತೀರ್ಮಾನ ಅದು! ಸದ್ಯದ ರಾಜ, ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಂಥ ರಾಜ ಈ ಕೊಲೆಯಲ್ಲಿ ಅಪರಾಧಿ ಅಂತ ತೀರ್ಮಾನ ಮಾಡಿ ಮರಣದಂಡನೆ ಶಿಕ್ಷೆ ಕೊಟ್ಬಿಟ್ರು. ಯಾರೂ ಇಂಥ ನಿರ್ಣಯವನ್ನು ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ರಾಜನ ವಿರುದ್ಧ ದೂರು ಕೊಡೋದೇ ಕಷ್ಟ, ಅಂಥದ್ರೊಳಗೆ ತೀರ್ಮಾನ ಯಾರಾದರೂ ಕೊಟ್ಟಾರಿ ಅಂತ ಕಲ್ಪನೆ ಕೊಡಿರಲಿಲ್ಲ. ಕೊನೆಗೆ ಅದಾಯಿತು. ಹೀಗೆ ನೈತಿಕ ಸ್ಥೈರ್ಯಕ್ಕೆ ನ್ಯಾಯಬದ್ಧತೆಗೆ ಹೆಸರಾಗಿ ಬದುಕಿದಾಗಲೇ ದಂತಕಥೆ ಆದಂಥವರು ರಾಮಶಾಸ್ತ್ರಿ ಪ್ರಭುನೇ. ನನಗೆ ಈ ಘಟನೆ ಕೇಳಿದಾಗೆಲ್ಲ ಒಂದು ಮಾತು ಬರುತ್ತೆ ಸ್ವಾಮಿ, ಈ ರಾಮಶಾಸ್ತ್ರಿ ಇದ್ದಂಥ ನೈತಿಕತೆ ಎಲ್ಲಿಂದ ಬಂತು ಅಂತ. ಎಲ್ಲಿಂದ ಬಂದು ಬಂದದ್ದು ಎಲ್ಲಿಂದ, ನಮ್ಗೆ ಯಾಕೆ ಬರಲ್ಲ ಅದು? ಎಲ್ಲಿಯವರೆಗೂ ನನ್ನ ಸ್ವಂತದ ಲಾಭಕ್ಕೆ, ಸ್ವಾರ್ಥಕ್ಕೆ ಮತ್ತೊಬ್ಬರು ಬಂದು ಕೈ ಒಡ್ಡೋದಿಲ್ಲ ಅಂತ ಛಲ ಇರ್ತದೋ ಅಲ್ಲಿವರೆಗೂ ನೈತಿಕತೆ ಗಟ್ಟಿಯಾಗಿರ್ತದೆ. ಎಂದು ಸ್ವಂತಕ್ಕೆ ಲಾಭಕ್ಕೆ ಅಂತ ಕೈ ಕೆಳಗಾಯ್ತೋ, ಮನಸ್ಸು ಸ್ವಾರ್ಥಕ್ಕೆ ಬಾಗ್ತೋ, ಅಂದೇ ಎಂಥ ಕಠಿಣ ಪ್ರಸಂಗವನ್ನು ಪ್ರಾಮಾಣಿಕಿಸುವಂಥ ನೈತಿಕ ಪ್ರಜ್ಞೆ ಕಳೆದು ಹೋಗ್ತದೆ. ಜೀವ ಚೈತನ್ಯ ಕಳ್ಕೊಳ್ಳುತ್ತೆ, ಸಮಾಜಕ್ಕೊಂದು ಮಾದರಿಯಾಗುವ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ. ಆಯ್ಕೆ ನಮ್ಮದೇ.

0: ಮತ್ತೊಬ್ಬರು ಬಂದು ಕೈ ಒಡ್ಡೋದಿಲ್ಲ ಅಂತ ಛಲ ಇರ್ತದೋ ಅಲ್ಲಿವರೆಗೂ ನೈತಿಕತೆ ಗಟ್ಟಿಯಾಗಿರ್ತದೆ. ಎಂದು ಸ್ವಂತಕ್ಕೆ ಲಾಭಕ್ಕೆ ಅಂತ ಕೈ ಕೆಳಗಾಯ್ತೋ, ಮನಸ್ಸು ಸ್ವಾರ್ಥಕ್ಕೆ ಬಾಗ್ತೋ, ಅಂದೇ ಎಂಥ ಕಠಿಣ ಪ್ರಸಂಗವನ್ನು ಪ್ರಾಮಾಣಿಕಿಸುವಂಥ ನೈತಿಕ ಪ್ರಜ್ಞೆ ಕಳೆದು ಹೋಗ್ತದೆ. ಜೀವ ಚೈತನ್ಯ ಕಳ್ಕೊಳ್ಳುತ್ತೆ, ಸಮಾಜಕ್ಕೊಂದು ಮಾದರಿಯಾಗುವ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ. ಆಯ್ಕೆ ನಮ್ಮದೇ, ಯಾವ್ದು ಮಾಡ್ಕೋಬೇಕು ಅಂತ. ಬೈಬೇಡಿ ಯಾರನ್ನು. ನೈತಿಕತೆ ಬೇಕಾದರೆ ಸ್ವಾರ್ಥ ದೂರ ಇರಬೇಕು. ಸ್ವಾರ್ಥ ಬಂತೋ ನೈತಿಕತೆ ಬಿದ್ದು ಹೋಗುತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಇದೀಗ ಆರೋಗ್ಯ ಬಿಂದು, ವಿಷಯ ಮಲಬದ್ಧತೆಗೆ ಕಾರಣ ಹಾಗೂ ಪರಿಣಾಮಗಳು. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಮಹೇಶ್ ನಾವಡಗಿ.
3: ಮಲಬದ್ಧತೆ ಎಂದರೆ ಮಲ ನೀರಿನಂಶವಿಲ್ಲದೆ ಗಟ್ಟಿಯಾಗಿ ದೊಡ್ಡ ಕರುಳಿನಿಂದ ಸರಾಗವಾಗಿ ಹೊರಹೋಗುವಲ್ಲಿ ವಿಫಲವಾಗುವುದು. ಕೆಲವು ಸಾರಿ ಗಟ್ಟಿ ಮಲದೊಟ್ಟಿಗೆ ರಕ್ತಸ್ರಾವದಾಗುವುದುಂಟು. ಇದಕ್ಕೆ ಕಾರಣ ಗಟ್ಟಿಯಾದ ಮಲವನ್ನು ಹೊರಹಾಕುವಾಗ ದೊಡ್ಡ ಕರುಳಿನ ಒಳ ಮೃದು ಪದರು ಹರಿದು ಹೋಗಿ ರಕ್ತಸ್ರಾವವಾಗುವುದುಂಟು. ಮಲಬದ್ಧತೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ದೇಹಕ್ಕೆ ನೀರಿನಂಶ, ನಾರಿನಂಶ ಹಾಗೂ ದೈಹಿಕ ವ್ಯಾಯಾಮ ಕಡಿಮೆಯಾದಲ್ಲಿ ಕಾಡುವ ಮಲಬದ್ಧತೆಯನ್ನು ಅಟೋನಿಕ್ ಮಲಬದ್ಧತೆ ಎನ್ನುತ್ತೇವೆ. ನರ ದೌರ್ಬಲ್ಯದಿಂದ, ಮಾನಸಿಕ ಒತ್ತಡ, ಅತಿಯಾದ ಧೂಮಪಾನ, ಜೀರ್ಣಾಂಗಕ್ಕೆ ಆಗದ ಹಾಗೂ ಉರಿಯುವಂತಹ ಪದಾರ್ಥಗಳ ಸೇವನೆಯಿಂದ ಬರುವ ಮಲಬದ್ಧತೆಗೆ ಸ್ಪಾಸ್ಟಿಕ್ ಮಲಬದ್ಧತೆ ಎಂದು ಕರೆಯುತ್ತೇವೆ. ಮಲಬದ್ಧತೆ ಕಾಣಿಸುವ ಲಕ್ಷಣಗಳೆಂದರೆ ತಲೆನೋವು, ಲೇಪನೆಯಾದಂಥ ನಾಲಿಗೆ, ಕೋಟೆಡ್ ಟಂಗ್, ವಾಸನೆ ಭರಿತ ಉಸಿರಾಟ, ಹಸಿವು ಕಡಿಮೆಯಾಗುವುದು ಕಾಣಿಸಿಕೊಳ್ಳುತ್ತವೆ. ಮಲಬದ್ಧತೆಯನ್ನು ಮೊದಲ ಹಂತದಲ್ಲೇ ಸರಿಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಇದು ಇತರೆ ಅಪಾಯಕಾರಿ ಕಾಯಿಲೆಗಳಾದ ದೊಡ್ಡ ಕರುಳಿನ ಕ್ಯಾನ್ಸರ್, ಮೂಲವ್ಯಾಧಿ, ಗ್ಯಾಸ್ಟ್ರೈಟಿಸ್ ಹಾಗೂ ಇತರ ಚರ್ಮ ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ. ಆದ್ದರಿಂದ ದಿನನಿತ್ಯದ ದೈಹಿಕ ಕೆಲಸ ಕಾರ್ಯಗಳನ್ನು, ದೈಹಿಕ ವ್ಯಾಯಾಮ ಹಾಗೂ ಸರಿಯಾಗಿ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು ಅತ್ಯವಶ್ಯಕ. ಮೊಟ್ಟ ಮೊದಲಿಗೆ ನೀರನ್ನು ಎದ್ದ ತಕ್ಷಣ ಕನಿಷ್ಠ ಪಕ್ಷ 1-1.5 liter ಕುಡಿಯಬೇಕು. ನಿಯಮಗಳನ್ನು ಪಾಲಿಸಬೇಕು ಅತ್ಯವಶ್ಯಕ. ಹೆಚ್ಚಿನ ನಾರಿನಂಶ ಇರುವ ಆಹಾರ, ಸಾಕಷ್ಟು ಪ್ರಮಾಣದಲ್ಲಿ ನೀರು, ಪಾನೀಯಗಳನ್ನು ಸೇವಿಸಬೇಕು. ಕೊಬ್ಬಿನಂಶ, ಸಕ್ಕರೆ ಹಾಗೂ ಮಸಾಲೆಯನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ನೀರನ್ನು ಎದ್ದ ತಕ್ಷಣ 1 liter ಕುಡಿಯಬೇಕು. ಧಾನ್ಯಗಳನ್ನು ಹೊಟ್ಟಿನ ಸಮೇತ ಬಳಸಬೇಕು. ಉದಾಹರಣೆ, ಹಿಟ್ಟನ್ನು ಜರಡಿ ಹಿಡಿಯದೆ, ಪಾಲಿಶ್ ಮಾಡಿಸದೆ ಅಕ್ಕಿ ಅಥವಾ ಕುಸುಬಲಕ್ಕಿ ಉಪಯೋಗಿಸಬೇಕು. ಮೈದಾ, ಸಕ್ಕರೆ, ಕೊಬ್ಬಿನಿಂದ ತಯಾರಿಸಿದ ಕೇಕ್ಗಳು, ಬರ್ಫಿಯಗಳು, ಬ್ರೆಡ್ಗಳು ಹಾಗೂ ಇನ್ನಿತರ ಬೇಕರಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ನಾರಿನಂಶ, ನೀರಿನಂಶ ಇರುವ ಎಲ್ಲಾ ಸೊಪ್ಪು ತರಕಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು. ಹಣ್ಣುಗಳಲ್ಲಿ, ಅದರಲ್ಲೂ ಪೇರಳೆ, ಪಪ್ಪಾಯಿ, ದಾಳಿಂಬೆ, ಬಾಳೆಹಣ್ಣು, ಸೇಬು, ಮಾವು, ಊಟದ ಮುಂಚೆ ತರಕಾರಿಗಳಿಂದ ತಯಾರಿಸಿದ ಬಿಸಿ ಸೂಪ್ ಅನ್ನು ಸೇವಿಸಬೇಕು. ಟೊಮ್ಯಾಟೊ, ಪಾಲಕ್, ಕ್ಯಾರೆಟ್ ಅನ್ನು ಸೇರಿಸಿ ಸಣ್ಣಗೆ ಮಿಕ್ಸಿ ಮಾಡಿ ಸೋಸಿದ ನಂತರ ನಿಂಬೆಹಣ್ಣಿನ ರಸ ಸಮೇತ ದಿನಕ್ಕೆ 1 ಬಾರಿ ಕುಡಿಯಿರಿ. ಇದು ಕೂಡ ತುಂಬಾ ಪ್ರಯೋಜನಕಾರಿ. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಕಡ್ಡಾಯವಾಗಿ ವರ್ಜಿಸಬೇಕು. ಗಟ್ಟಿ ಹಿಟ್ಟಿನ ಪದಾರ್ಥಗಳು, ತಂಗಳು, ಹಳಸಿದ ಪದಾರ್ಥಗಳು, ಅತಿಯಾದ ಮಾಂಸಾಹಾರ, ಹುರುಳಿ, ಉದ್ದು, ಕಡಲೆಕಾಳು, ಎಳ್ಳು, ಬಟಾಣಿ, ಬದನೆ, ಅವರೆಕಾಳು, ಆಲೂಗಡ್ಡೆ, ನೇರಳೆ, ಹುಣಸೆ, ಸೀಬೆಹಣ್ಣು ಕೂಡ ವರ್ಜಿಸಬೇಕು. ಹಾಲು, ಟೀ, ಕಬ್ಬಿನ ಹಾಲು ಮತ್ತು ಮೊಸರು ಕಡ್ಡಾಯವಾಗಿ ವರ್ಜಿಸಬೇಕು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು, ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಕಡ್ಡಾಯವಾಗಿ ವರ್ಜಿಸಬೇಕು. ಮಿತವಾದ ಆಹಾರ ಸೇವನೆ ಹಾಗೂ ಶ್ರಮದ ಕೆಲಸ ಮಾಡುವವರಿಗೆ ಮಲಬದ್ಧತೆ ಭಯವಿಲ್ಲ.
2: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಮಲಬದ್ಧತೆಗೆ ಕಾರಣ ಹಾಗೂ ಪರಿಣಾಮಗಳ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ಮಹೇಶ್ ನಾವಡಗಿ. ಆರೋಗ್ಯ ಬಿಂದು ಕೇಳಿದಿರಿ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಹಾಗೆ ಅರಸು ಚಿತ್ರದಿಂದ ಕಣ್ಣು

ಕಣ್ಣುಗಳು ಸೇರಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಮನೆಯಲ್ಲಿದೆ. ವಾಟ್ಸ್ಆಪ್ ಸಂಖ್ಯೆ 9448640273ಕ್ಕೆ ತಿಳಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು. ಬಳಿಕ 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟ್ರದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೇ ಹೋದ

0: ಆಗಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು, ಎಲ್ಲ ಅಧಿಕಾರಿಗಳು ಸಂವಿಧಾನಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು KARResults.NIC.IN ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. June 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ DR.MR. ರವಿ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣ ಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ DSP ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ.

0: ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಕೇಳುವರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟಯ್ಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಹಾಗೂ ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ಕಳಿಸಿ. ಇನ್ನು ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಹಾಗೆ ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಚಹಾ ದಿನ. ಟೀ ಅಂದರೆ ಬಹುತೇಕರಿಗೆ ಅಮೃತವಿದ್ದಂತೆ. ಟೀ ಇಲ್ಲದೆ ಅವರ ದಿನವೇ ಆರಂಭವಾಗೋದಿಲ್ಲ. ಒಂದು ಟೀ ಚಹಾ, ಒಂದು ಕಪ್ ಚಹಾ ಕುಡಿಯೋದ್ರಿಂದ ಮನಸ್ಸು ಮತ್ತು ದೇಹ ಉಲ್ಲಾಸಿತಗೊಳ್ಳುತ್ತೆ. ಅದಕ್ಕಾಗಿ ಹೆಚ್ಚಿನವರು ಪ್ರತಿನಿತ್ಯ ಟೀ ಕುಡಿತಾರೆ. ಮತ್ತು ಟೀ ಮನಸ್ಸು ದೇಹವನ್ನು ರಿಫ್ರೆಶ್ ಮಾಡೋದು ಮಾತ್ರವಲ್ಲ, ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಹಾಗೆ ದೀರ್ಘ ಇತಿಹಾಸವನ್ನು ಹೊಂದಿರುವ, ಹಾಗೆ ವಿವಿಧ ದೇಶಗಳ ಸಂಸ್ಕೃತಿಗಳಲ್ಲಿ ಆಳವಾಗಿ ಬೇರೂರಿರುವಂತಹ ಚಹಾದ ಇತಿಹಾಸ, ಸಂಸ್ಕೃತಿ ಮತ್ತು ಅದರ ಆರ್ಥಿಕ ಮಹತ್ವ ಹಾಗೂ ಚಹಾದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಾವು ತಿಳಿಯಬಹುದು. ಪ್ರಯೋಜನಗಳ ಬಗ್ಗೆ ಜನರಿಗೆ ತಿಳಿಸಲು ಪ್ರತಿ ವರ್ಷ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಇದರ ಇತಿಹಾಸವೇನು ಅಂತ ನೋಡೋದಾದರೆ, ಅಂತಾರಾಷ್ಟ್ರೀಯ ಚಹಾ ದಿನದ ಮೊದಲ ಆಚರಣೆ 2005 ಪ್ರಾರಂಭವಾಯಿತು. ಇದನ್ನು ಏಷ್ಯಾ ಮತ್ತು ಆಫ್ರಿಕಾದ ಕಾರ್ಮಿಕ ಸಂಘಗಳು, ಸಣ್ಣ ಚಹಾ ಉತ್ಪಾದಕರು ಮತ್ತು ಸಾಮಾಜಿಕ ಸಂಸ್ಥೆಗಳು ಬೆಂಬಲಿಸಿದವು. ಚಹಾ ಉತ್ಪಾದಕರಿಗೆ ನ್ಯಾಯಯುತ ಬೆಲೆ ಮತ್ತು ಕಾರ್ಮಿಕರಿಗೆ ಜೀವನ ಮಟ್ಟ ಮತ್ತು ವೇತನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು ಅದರ ಗುರಿಯಾಗಿತ್ತು. ನಂತರ 2015 ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲು ಅಧಿಕೃತವಾಗಿ ಪ್ರಸ್ತಾಪ ಮಾಡಿದಂತೆ. ಆ ಬಳಿಕ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಮೊದಲ ಬಾರಿಗೆ ಮೇ 21, 2020 ಆಚರಣೆ ಮಾಡಲಾಯಿತು. ಅಂದಿನಿಂದ ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜರಾಸಂಧ ಚಿತ್ರದ ಗೀತೆಯನ್ನು.

ಹೌದು ಕೇಳಿದ್ರೆ ಅಂತಾರಾಷ್ಟ್ರೀಯ ಚಹಾ ದಿನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಇದರ ಈ ದಿನದ ಮಹತ್ವ ಏನು ಅಂತ ನೋಡೋದಾದರೆ, ಚಹಾದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಜಗತ್ತಿಗೆ ಎತ್ತಿ ತೋರಿಸೋದು ಮತ್ತು ಚಹಾ ಉದ್ಯಮದಲ್ಲಿ ತೊಡಗಿರುವಂಥ ರೈತರು ಮತ್ತು ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸೋದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಈ ದಿನ ಸುಸ್ಥಿರ ಚಹಾ ಉತ್ಪಾದನೆ ಮತ್ತು ನ್ಯಾಯಯುತ ವ್ಯಾಪಾರ ಪದ್ಧತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಕೂಡ ಹೊಂದಿದೆ. ಚಹಾವು ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಚಹಾ ಸೇವನೆಯ ಈ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಸಹ ಆಚರಣೆ ಮಾಡಲಾಗುತ್ತೆ. ಇನ್ನು ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ರಿಷಿ ಚಿತ್ರದ ಗೀತೆಯನ್ನು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ಇನ್ನು ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಚಹಾದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇನ್ನು ಇದರ ಪ್ರಯೋಜನಗಳೇನು ಅಂತ ನೋಡೋದಾದರೆ, ಗ್ರೀನ್ ಟೀಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪೋಷಕಾಂಶಗಳಿದ್ದು ಇದು ಒತ್ತಡದಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಗ್ರೀನ್ ಟೀ ಕುಡಿಯೋದ್ರಿಂದ ಕೆಲವು ರೀತಿಯ ಕ್ಯಾನ್ಸರ್ ಬರುವುದನ್ನು ಕೂಡ ತಡಿಬಹುದು ಅಂತೇಳಿ ಅಧ್ಯಯನಗಳು ಸಾಬೀತುಪಡಿಸಿದೆಯಂತೆ. ಇನ್ನು ತುಳಸಿ ಟೀ ಕುಡಿಯೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಅಲ್ಲದೆ ಇದು ಶೀತ ಗಂಟಲು ನೋವು ಸಮಸ್ಯೆಯನ್ನು ಕೂಡ ನಿವಾರಿಸಲಿಕ್ಕೆ ಸಹಕಾರಿಯಾಗುತ್ತೆ. ದಿನವಿಡೀ ಕೆಲಸ ಮಾಡಿ ದಣದಿದ್ರೆ ಲ್ಯಾವೆಂಡರ್ ಟೀ ನಮಗೆ ಶಕ್ತಿಯನ್ನು ನೀಡುತ್ತೆ. ಚೆನ್ನಾಗಿ ನಿದ್ದೆ ಮಾಡಲು ಟೀ ಸಹಕಾರಿಯಾಗುತ್ತೆ. ಇದಲ್ಲದೆ ಚರ್ಮದ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಇನ್ನು ಟೀಯಲ್ಲಿ ಕ್ಯಾಡೆಚಿನ್ ಮತ್ತು ಫ್ಲೇವನಾಯ್ಡ್ಗಳಂತಹ ಉತ್ಕರ್ಷಣ ನಿರೋಧಕಗಳಿದ್ದು ಈ ಸಂಯುಕ್ತಗಳು ಆಕ್ಸಿಡೇಟಿವ್ ಒತ್ತಡವನ್ನು ನಿವಾರಿಸಲು ಸಹಕಾರಿಯಾಗಿದೆಯಂತೆ. ಶುಂಠಿ, ಪುದೀನಾ ಮತ್ತು ಕ್ಯಾಮೊಮೈಲ್ನಂತಹ ಗಿಡಮೂಲಿಕೆ ಚಹಾಗಳು ಅಜೀರ್ಣ, ಹೊಟ್ಟೆ ಉಬ್ರ ಮತ್ತು ವಾಕರಿಕೆಯಂತಹ ಹೊಟ್ಟೆ ಸಂಬಂಧಿ ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಟೀ ಕುಡಿಯೋದ್ರಿಂದ ದೇಹಕ್ಕೆ ವಿಶ್ರಾಂತಿ ಲಭಿಸುತ್ತೆ, ಅಲ್ಲದೆ ಟೆನ್ಷನ್ ಆದಾಗ 1 ಕಪ್ ಟೀ ಕುಡಿದ್ರೆ ಮನಸ್ಸು ನಿರಾಳವಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಚಹಾವು ಫ್ಲೋರೈಡ್ ಮತ್ತು ಟ್ಯಾನಿನ್ಗಳಂತಹ ಒಂದಿರುತ್ತೆ. ಇದು ಬಾಹ್ಯ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆಯಂತೆ. ವಿಶೇಷವಾಗಿ ಗಿಡಮೂಲಿಕೆಯ ಚಹಾಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಬಹುದು. ಹಾಗೆ ಚಹಾವು ಉರಿಯೂತ ಮತ್ತು ಉತ್ಕರ್ಷಣ ನಿರೋಧನ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಹೃದ್ರೋಗ ಬಾರದಂತೆ ತಡೆಯುತ್ತೆ ಮತ್ತು ರಕ್ತದೊತ್ತಡವನ್ನು ಕೂಡ ನಿಯಂತ್ರಿಸುತ್ತೆ. ಚಹಾದಲ್ಲಿನ ಕೆಲವು ಸಂಯುಕ್ತಗಳಾದ ಕೆಫೇನ್ ಅಂತಹ ಅಂಶಗಳು ಚಯಾಪಚಯವನ್ನು ಹೆಚ್ಚಿಸಲು ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಚಹಾವು ಸಣ್ಣ ಪ್ರಮಾಣದಲ್ಲಿ ಕೆಫಿನ್ ಅಂಶವನ್ನು ಹೊಂದಿರೋದ್ರಿಂದ ಗಮನ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತೆ. ಇಷ್ಟೆಲ್ಲ ಅನುಕೂಲಗಳು ಚಹಾ ಕುಡಿಯೋದ್ರಿಂದ ಆಗುತ್ತೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಕೂಲ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಗಣೇಶ್ ಹಾಗೂ ಪ್ರಿಯದರ್ಶಿನಿ.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಇನ್ನು ಮುಂದೆ 4 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜಿನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 4:02. ಇದೀಗ ಕೇಳಿ ಜನರಂಜನಿ, ಕೇಳುಗರ ಮೆಚ್ಚಿನ ಕನ್ನಡ.

0: ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಜನರಂಜನಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಇದ್ದೀನಿ ನಾನು ಸುಮಾ. ಹಾಗೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆ ಮಾಡಬೇಕಾಗಿರುವಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444860273 ಮತ್ತೊಂದು 9141970272. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಹೆಸರೇಳಿ. ಓಕೆ, ನಳಿನಿ ಅವರಿಗೆ ಮೊದಲನೇ ಕರೆ ಸಿಕ್ಕಿದೆ. ಖುಷಿಯಾಗಿದೆ. ಖುಷಿಯಲ್ಲಿ ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ರವಿಚಂದ್ರನ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಹಾಗಾಗಿ ಹೆಚ್ಚಾಗಿ ರವಿಚಂದ್ರನ್ ಸಾಂಗ್ ಸೆಲೆಕ್ಟ್ ಮಾಡ್ತಾರೆ.
0: ಹಾಡು ತುಂಬಾ ಇಷ್ಟ ಆಗಿದೆ, ಖಂಡಿತ ಗೀತೆ ಪ್ರಸಾರ ಆಗುತ್ತೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು.
1: ಥ್ಯಾಂಕ್ ಯು.
0: ನಮಸ್ತೆ. ಸಂಗ್ರಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಸಂಗ್ರಾಮ ಚಿತ್ರದ ಗೀತೆನ ಇದೀಗ ಕೇಳಿದ್ರಿ. ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ಕಾರ, ಹೆಸರೇಳಿ.
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರು.
0: ರೂಪಾ ಅವರು, ಓಕೆ. ಯಾವ ಗೀತೆ ಬೇಕು ರೂಪಾ ನಿಮ್ಗೆ?
1: ಮೇಡಮ್ ಇವತ್ತು ಜನರಂಜನೆ ಮಾಡಿದೀರಾ, ಇದು ಎಲ್ಲಾ ಕೇಳುಗರಿಗೂ ಸಿಗ್ತಾ ಇದೆ ಮೇಡಮ್. ಈಗ
0: ಹೌದು, ಅವಕಾಶ ಸಿಗುತ್ತೆ. ಆದ್ರೆ ಪ್ರತಿದಿನ ಪ್ರತಿದಿನವೂ ಕೂಡ ಬೇರೆ ಬೇರೆ ಕಾಲು ಕೇಳುಗರು ಕಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾರ್ಯಕ್ರಮ
1: ಅಲ್ವಾ?
0: ಹೌದು, ಆದ್ರೂ ಕೂಡ ಮಾಡ್ತಾರೆ. ಓಕೆ, ಹೌದು ಹೌದು ರೂಪಾ ಅವರು. ಹೌದು, ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರಲ್ವಾ, ಎಲ್ರಿಗೂ ಕೂಡ ಅವಕಾಶ ಕೊಡಬೇಕು. ಈ ಹಾಡು ಯಾಕೆ ಇಷ್ಟ ರೂಪಾ? ರವಿಚಂದ್ರನ್ ಫ್ಯಾನ ನೀವು? ಓಕೆ, ಹಾಡು ಖಂಡಿತ ಪ್ರಸಾರ ಆಗುತ್ತೆ. ಧನ್ಯವಾದಗಳು ರೂಪಾ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ,
0: ಥ್ಯಾಂಕ್ ಯು, ನಮಸ್ತೆ. ಕೇಳುಗರೆ, ಇನ್ನು ಮುಂದೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ, ಆಕಸ್ಮಿಕ ಚಿತ್ರದಿಂದ ಈ ಹೆಣ್ಣಿಗೂ ಕಣ್ಣಿಗೂ, ಹಾಗೆ ಅರಸು ಚಿತ್ರದಿಂದ ಕಣ್ಣು ಕಣ್ಣುಗಳು ಸೇರಿ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944840724773 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಜನರಂಜನಿ ಕಾರ್ಯಕ್ರಮದಲ್ಲಿ ರಾಮಾಚಾರಿ ಚಿತ್ರದ ಗೀತೆಯನ್ನು ಕೋರಿದ್ರು. ಗೀತೆಯನ್ನು ಹಾಡಿದ್ದಾರೆ ಮನೋ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

0: ಏಯ್ ಮೆಲ್ಲಗ್ಬಿಡಿಯೋ ಅಣ್ಣ, ಈ ಹಾಡ್ರದ್ದು ಹಿಂಗೆ, ಇದರ ತಾಳಾನೇ ಹಿಂಗೆ.
1: ಬುರುಡೆ ಬುರುಡೆ ಬುರುಡೆ ಬುರುಡೆ

0: ರಾಮಚಾರ್ಯ ಚಿತ್ರದಾಗಿತ್ತೇನ ಕೇಳಿದ್ರಿ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ,
0: ಹೆಸರೇಳಿ? ಹೊನೂರ್ ಅಲಿ ಅವರು. ಓಕೆ, ಜನರಂಜನಿ ಕರೆ ಸಿಕ್ಕಿದೆ ನಿಮ್ಗೆ. ಪ್ರಯತ್ನ ಮಾಡಿದಿರಿ, ಕರೆ ಸಿಕ್ಕಿದೆ ಅಲ್ವಾ? ಓಕೆ, ಯಾವ ಗೀತೆ ಕೇಳಿಕ್ ಇಷ್ಟಪಡ್ತೀರಿ? ಓಕೆ, ಯಾಕೆ ಇಷ್ಟ ಈ ಹಾಡು? ಓಕೆ, ಇಷ್ಟವಾದ ಹಾಡುಗಳಲ್ಲಿ ಇದು ಒಂದನಾ? ಖಂಡಿತ, ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಹೊನೂರ್ ಅಲಿ ಅವರೇ. ಥ್ಯಾಂಕ್ ಯು, ನಮಸ್ತೆ. ಈ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಮನು ಹಾಗೂ ಚಿತ್ರಾ.

0: ಇದು ಜನರಂಜನಿ ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರೇಳಿ.
1: ಕಲಾವತಿ ಮೇಡಮ್, ಕೆಳಗೋಟೆ ಚಿತ್ರದುರ್ಗ.
0: ಓಕೆ, ಕಲಾವತಿ ಅವರು ಏನ್ ಮಾಡ್ಕೊಂಡಿದ್ದೀರಿ?
1: ಹೌಸ್
0: ವೈಫ್. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಹಾಡು ಎರಡು ವರ್ಷನ್ ಇದೆ ಅಲ್ವಾ, ಒಂದು ದುಃಖದ್ದು ಮತ್ತೊಂದು ಸಂತೋಷದ್ದು. ನೀವು ಯಾವ್ದನ್ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಸಂತೋಷದ ಹಾಡು. ಓಕೆ ಓಕೆ. ಕಲಾವತಿ, ನಮ್ಮ ನಿಲಯದ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಾ? ಯಾವೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗತ್ತೆ ನಿಮ್ಗೆ? ಎಲ್ಲಾ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ. ಓಕೆ ಓಕೆ, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು. ಹೇಳಿ, ಮೆಸೇಜ್ ಕಳಿಸ್ತಾ ಇರ್ತೀರಿ. ಓಕೆ ಓಕೆ ಓಕೆ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಥ್ಯಾಂಕ್ ಯು. ಕೇಳುಗರೆ, ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವೆಶ್ಚನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದಂತಹ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ಕರೆ ಮಾಡಿ ಭಾಗವಹಿಸಿ. ಈ ಸಂಜೆ 5:30 ಕ್ವೆಶ್ಚನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ. ಇನ್ನು ಜನರಂಜನಿ ಕಾರ್ಯಕ್ರಮದಲ್ಲಿ ಪುಟ್ನಂಜ ಚಿತ್ರದ ಗೀತೆಗಾಗಿ ಕರೆ ಮಾಡಿದ್ರು. ಗೀತೆಯನ್ನ ಹಾಡಿದ್ದಾರೆ ಮನು ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ. ಹೆಸರೇಳಿ. ರತ್ನಮ್ಮ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುಂಡ್ಲೂರು. ಓಕೆ ರತ್ನಮ್ಮ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಗರುಡ ರೇಖೆ ಚಿತ್ರದಿಂದ. ಯಾವ ಹಾಡು? ಓಕೆ ರತ್ನಮ್ಮ ಅವ್ರಿ, ಏನ್ ಮಾಡ್ಕೊಂಡಿರೋದು ನೀವು? ಕೃಷಿ ಮಾಡ್ತೀರಾ? ಏನ್ ಹಾಕಿ, ಏನಿದೆ ಇವಾಗ ನಿಮ್ಮ ಹೊಲದಲ್ಲಿ?

ಹೂ ಬೆಳೀತಾ ಇದ್ದೀರಾ? ಒಳ್ಳೆ ಮಾರ್ಕೆಟ್ ರೇಟ್ ಎಲ್ಲ ಸಿಗ್ತಾ ಇದೆಯಾ ನಿಮ್ಗೆ? ಫಿಕ್ಸೆಡ್ ರೇಟ್ ಕೊಡ್ತೀರಿ. ಅದ್ರ ಜೊತೆಗೆ ಕಾರ್ಯಕ್ರಮಗಳು ಕೂಡ ಕೇಳ್ತಾ ಇರ್ತೀರಿ ಅಲ್ವಾ? ಓಕೆ, ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ ರತ್ತಮ್ಮ. ನಿಮ್ ಮೆಚ್ಚಿನ ಗೀತೆ ಪ್ರಸಾರ ಆಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗರುಡ ರೇಖೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಗರುಡ ರೇಖೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದಿನ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ಹೆಸರೇಳಿ. ಸುರೇಶ್ ಬೆಣ್ಣಿ ಅವರು. ಓಕೆ, ಕರೆ ಸಿಕ್ಕಿದೆ. ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ ಓಕೆ. ಯಾಕೆ ಇಷ್ಟ ಈ ಹಾಡು? ಸೆಲೆಕ್ಟೆಡ್ ಸಾಂಗ್ಸ್ ತುಂಬಾ ಹಳೇದಲ್ಲ, 80ರ ದಶಕದ ಹಾಡಲ್ವಾ? ಹೆಚ್ಚು ಮಧುರತೆ ಇರುವಂತಹ ಹಾಡುಗಳು ಹಳೆ ಹಾಡುಗಳಲ್ವಾ? ಓಕೆ, ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸುರೇಶ್ ಬಣ್ಣಿ ಅವರೇ.
1: ನಮಸ್ತೆ.
0: ಥ್ಯಾಂಕ್ ಯು. ಕೇಳಿದರೆ ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ನಿಬಗೂರು ಗ್ರಾಮದ ಗಂಗಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳುವಿರಿ. ನಂತರ 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಪದ್ಮಾವತಿ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ನಂತರ ಜನಪದ ಗೀತೆಯನ್ನ ಕೇಳುವಿರಿ. ಇನ್ನು ಇದೀಗ ಕಾರ್ಯಕ್ರಮದಲ್ಲಿ ಪರಾಜಿತ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಜನರಂಜನಿ. ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ 102.6 ಮೆಗಾ ಹರ್ಟ್ಸ್ ಗಳಲ್ಲಿ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಹೆಸರೇಳಿ.
1: ಶಿವಣ್ಣ ಮೇಡಮ್.
0: ಹೆಸರು ಇನ್ನೊಂದ್ ಸರಿ ಹೇಳಿ. ಶಿವಣ್ಣ ಅಂತ. ಓಕೆ ಶಿವಣ್ಣ ಅವ್ರ, ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯ ಮಾಡ್ತೀರಿ? ನಮ್ಮ ನಿಲಯದ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಿ ಅಲ್ವಾ? ಓಕೆ, ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ತೀರಿ. ಕರೆ ಸಿಕ್ಕಿದೆ. ಇವತ್ತು ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ?
1: ಶ್ರೀರಾಮ್ ಚಿತ್ರದಿಂದ ಪ್ರೇಮ ಬಾಣ ಹೂಡೋ ಜಾಣ.
0: ಓಕೆ ಓಕೆ, ಗೀತೆ ಪ್ರಸಾರ ಆಗುತ್ತೆ. ಶಿವಣ್ಣ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ನಮಸ್ತೆ. ಶ್ರೀರಾಮ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಸುರೇಶ್ ವಾಡೇಕರ್ ಹಾಗೂ ಕವಿತಾ ಕೃಷ್ಣಮೂರ್ತಿ. ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಗುರುಕಿರಣ್ ಅವರ ಸಂಗೀತವಿದೆ.

ಜನರಂಜನಿ ನೇರ ಫೋನಿನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ. ಹೆಸರೇಳಿ ಸುಭಾನ್ ಕೋರಿ ಅವರು. ಓಕೆ, ಕರೆ ಸಿಕ್ಬಿಟ್ಟಿದೆ. ಯಾವ ಗೀತೆ ಕೇಳಿಕ್ ಇಷ್ಟಪಡ್ತೀರಿ? ಓಕೆ, ಈ ಗೀತೆ ಕೇಳಕ್ ಇಷ್ಟಪಡ್ತೀರಾ? ಓಕೆ, ಗೀತೆ ಪ್ರಸಾರ ಆಗುತ್ತೆ. ಧನ್ಯವಾದಗಳು ಸುಭಾನ್ ಕೋರಿ ಅವರೇ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಭಾಗವಹಿಸ್ತಾ ಇರಿ. ನಮಸ್ತೆ. ಹೆಣ್ಣು ಹುಲಿ ಚಿತ್ರದ ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ.

0: ಕಾರ್ಯಕ್ರಮದ ಮುಂದಿನ ಕರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಮಸ್ತೆ.
0: ಹೆಸರೇಳಿ. ವೇದಮೂರ್ತಿ ಅವರು, ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ರಿ. ಹೇಳಿ. ಓಕೆ, ತುಂಬಾ ಖುಷಿ ಆಗಿದೆ ಹಾಗಿದ್ರೆ ಅಲ್ವಾ? ಬೇರೆ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾ ಇರ್ತೀರಿ.
1: ಆಮೇಲೆ ಮನೆಗೆ ಹೋದ್ಮೇಲೆ ಟಿಕೆಟ್ ಬಂದಾಗ ಹಾಡು ಕೇಳಿ ಭಾರಿ ಖುಷಿಯಾಗಿ ಒಂದು 5 ಹಾಡು ಟಿವಿಯಲ್ಲಿ ಬಂದಿದ್ದು ಭಾರಿ ಖುಷಿ ಆಯ್ತು. ಆಮೇಲೆ
0: ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವ್ದಾದ್ರು ಹಾಡು. ಓಕೆ ಓಕೆ, ತುಂಬಾ ಖುಷಿಯಾಗಿದ್ದೀರಿ ಹಾಗಿದ್ರೆ ನಿಮ್ಮ ಮೆಚ್ಚಿನ ಗೀತೆ ಕೇಳಲಿಕ್ಕೆ.
1: ಓಕೆ,
0: ಧನ್ಯವಾದಗಳು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಿ. ನಮಸ್ತೆ. ಪ್ರೇಮಲೋಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಲತಾ ಹಂಸಲೇಖ ಹಾಗೂ ಸಂಗಡಿಗರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ

0: ಇನ್ನು ಜನರಂಜನಿ ಕಾರ್ಯಕ್ರಮದ ಕೊನೆಯ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ, ನಿಮ್ ಹೆಸರು?
1: ನಮ್ ಹೆಸರು ಸುಮಾ ಶಂಕರ್ ನಾರಾಯಣ್ ಅಂತ.
0: ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಚಿತ್ರದುರ್ಗದಿಂದ.
0: ಚಿತ್ರದುರ್ಗದಿಂದ ನಮ್ಮೆಲ್ಲ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಸುಮಾ ಅವರೇ? ಕೇಳ್ತಾ ಇರ್ತೀರಿ ನಿಲಯದ ಕಾರ್ಯಕ್ರಮಗಳನ್ನ ರೇಡಿಯೋ ಇಷ್ಟ ಆಗ್ಬಿಟ್ಟಿದೆ. ಓಕೆ, ಯಾವ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ? ಓಕೆ, ತುಂಬಾ ಹಳೆ ಚಿತ್ರ ಅಲ್ವಾ? ಹಾಡು ಹೌದು, ತುಂಬಾ ತುಂಬಾ ಮಧುರವಾದ ಹಾಡು. ಓಕೆ, ನಿಮ್ಮ ಗೀತೆ ಹೌದು ಹೌದು. ಓಕೆ, ನಿಮ್ ಗೀತೆ ಪ್ರಸಾರ ಆಗುತ್ತೆ ಸುಮಾ ಅವರೇ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ನಮಸ್ತೆ. ವಸಂತ ಲಕ್ಷ್ಮಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಸ್ಟುಡಿಯೋದಿಂದ ಜೊತೆಯಾಗಿರೋದು ನಾನು ನಿಮ್ಮ ಬಾನುಲಿಗಳಿಗೆ ನವೀನ್ ಮಸ್ಕಲ್. ಎಫ್ಎಂ ಸಮಯ ಸರಿಯಾಗಿ 5:21 ಇದೀಗ ನಮ್ಮಲ್ಲಿ ಇದ್ದ ಕಾರ್ಯಕ್ರಮ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಸಂದೇಶವನ್ನು ಕಳಿಸ್ಬೋದು, ಹಾಡಿನ ಕುರಿತಾಗಿ, ಗೀತೆಗಳ ಕುರಿತಾಗಿ, ಗೀತೆಗಳ ಸಾಹಿತ್ಯದ ಕುರಿತಾಗಿ, ಚಿತ್ರದ ಕುರಿತಾಗಿ ಸಂದೇಶವನ್ನು ಕಳಿಸ್ಬೋದು. ಕಳಿಸ್ಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 9444820273 ಈ ಸಂಖ್ಯೆಗೆ ಚಿತ್ರದ ಕುರಿತು, ಚಿತ್ರಗೀತೆಗಳ ಕುರಿತು ಸಂದೇಶವನ್ನು ಕೂಡ ಕಳಿಸ್ಬೋದು. ಸಂದೇಶವನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇದನ್ನು ವಿಶೇಷವಾಗಿ ಮೊದಲ ಆದ್ಯತೆಯ ಗೀತೆಯನ್ನು ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಲ್ಲರಳಿ ಹೂವಾಗಿ ಚಿತ್ರದಿಂದ. ಕಲ್ಲರಳಿ ಹೂವಾಗಿ ಚಿತ್ರ ಚಿತ್ರದುರ್ಗದ ಐತಿಹಾಸಿಕತೆಯನ್ನು ಮತ್ತು ಇಲ್ಲಿನ ಸಾಂಸ್ಕೃತಿಕತೆಯನ್ನು ಬಿಂಬಿಸುವಂಥ, ಬಹುತ್ವವನ್ನು ಗೌರವಿಸುವಂಥ ಸಾಂಸ್ಕೃತಿಕ ಅನನ್ಯತೆ ಕೃತಿಯಾಗಿರುವಂಥದ್ದು ಕಲ್ಲರಳಿ ಹೂವಾಗಿ. ಕೋಟೆನಾಡಿನ ಹೆಮ್ಮೆಯ ಕವಿಯಾದಂಥ ಡಾಕ್ಟರ್ ಬಿ ಎಲ್ ವೇಣ ಅವರ ಕಾದಂಬರಿ ಆಧರಿಸಿದಂಥ ಚಿತ್ರ ಕಲ್ಲರಳಿ ಹೂವಾಗಿ. ಈ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದು ಕನ್ನಡದ ಬಹುದೊಡ್ಡ ದಿಗ್ದರ್ಶಕರಾದಂಥ ಟಿ ಎಸ್ ನಾಗಾಭರಣ ಅವರು. ಅವರ ನಿರ್ದೇಶನದ ಚಿತ್ರ ಕಲ್ಲರಳಿ ಹೂವಾಗಿ ಮೊದಲನೇ ಆಯ್ಕೆ ಚಿತ್ರ. ಎರಡನೇ ಆಯ್ಕೆ ಚಿತ್ರ ಆಕಸ್ಮಿಕ ಚಿತ್ರದಿಂದ ಕೂಡ ಈ ಕಣ್ಣಿಗೂ ಅನ್ನುವಂಥ ಹಾಡು. ಆ ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿರುವಂಥವರು ಟಿ ಎಸ್ ನಾಗಾಭರಣ ಅವರು. ಮೂರನೇ ಗೀತೆಯಾಗಿ ಹರಸು ಚಿತ್ರದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದೇಶವನ್ನು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಮೊದಲನೇ ಹಾಡನ್ನು ಕೇಳಿ ಬರೋಣ. ಕಲ್ಲರಳಿ ಹೂವಾಗಿ ಚಿತ್ರದಿಂದ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ 102.6 ಮೆಗಾಹರ್ಟ್ಸ್ ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಅಂದ್ರೆ 102.6. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ರಿ.

ನಮ್ಮ ಹಾಡು ನಿಮ್ಮನ್ಸ್ಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮಗಳಲ್ಲಿ ಸಂದೇಶವನ್ನು ಬಹಳಷ್ಟು ಜನ ಕಳಿಸಿದ್ರಿ. ಆ ಸಂದೇಶವನ್ನು ನೋಡುವಂತಹ ಸಮಯ ಇದೀಗ. ಸಂದೇಶವನ್ನ ಕಳಿಸಿದ್ದಾರೆ, ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಿ. ಸಂದೇಶವನ್ನ ನೋಡೋಣ. ರಾಮದಾಸ್ ರಮೇಶ್ ಡಿ ಮದ್ದನಕುಂಟಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ವಿರೂಪಾಕ್ಷಪ್ಪ ಭರಮಸಾಗರ ಚಂದ್ರವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನೇತ್ರ ನಟರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳಾರ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಪಂಟರಹಳ್ಳಿ ರವಿ ಸ್ಟುಡಿಯೋ ಅವರು ಸಂದೇಶವನ್ನು ಕಳಿಸಿದ್ದಾರೆ, ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ರಾಯಭಾಗ ತಾಲೂಕು ಮುಗುಳ್ಕೋಡೆಯಿಂದ ಶಿವಲಿಂಗಯ್ಯನವರು ಸಂದೇಶವನ್ನು ಕಳಿಸಿದ್ದಾರೆ, ಎಂ ಆರ್ ಶ್ರೀಕಂಠರವರು ಸಂದೇಶವನ್ನು ಕಳಿಸಿದ್ದಾರೆ, ಶಾಂತಾಚಾರ ಬಡಗೇರ ಕೊಕ್ಕನೂರು ಅವರು ಸಂದೇಶವನ್ನು ಕಳಿಸಿದ್ದಾರೆ, ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶವನ್ನು ನೋಡೋಣ. ಆಕಾಶವಾಣಿ ಆತ್ಮೀಯ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ. ತಮಗೂ ಕೂಡ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡಿರುವ ನೀವು ನೀಡಿರುವಂಥ ಎಲ್ಲ ಗೀತೆಗಳು ಕೂಡ ಚೆನ್ನಾಗಿದೆ. ಅವುಗಳಲ್ಲಿ ನನ್ನ ಮೊದಲನೇ ಆಯ್ಕೆ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನದ 1993 ಬಿಡುಗಡೆಯಾಗಿ ತೆರೆ ಕಂಡಂಥ ಆಕಸ್ಮಿಕ ಚಿತ್ರದ ಈ ಹೆಣ್ಣಿಗೂ ಕಣ್ಣಿಗನು ಏನು ಸ್ನೇಹವೋ ಈ ಗೀತೆ ಕಾರಣ. ಗೀತೆ ಖ್ಯಾತ ನಟರುಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಮಾಧವಿ ಮತ್ತು ಗೀತಾ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಹಂಸಲೇಖ್ ಅವರ ಸಾಹಿತ್ಯ ಹಾಗೂ ಅವರದೇ ಆದ ಸಂಗೀತ ಸಂಯೋಜನೆಯೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದರೆ ಖಂಡಿತ ಪ್ರಸಾರ ಮಾಡ್ತವೆ. ರಾಯಭಾಗ ಮುಗುಳಕೋಡೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಲಿಂಗ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ ಹಿರೇಮಠ್ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ, ಅರ್ಥಗರ್ಭಿತವಾಗಿದೆ, ಸಾಹಿತ್ಯ ಮತ್ತು ಸಂಗೀತ ಸೂಪರ್. ಧನ್ಯವಾದಗಳನ್ನು ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಆತ್ಮೀಯ ನಿರೂಪಕರಿಗೆ ನಮಸ್ಕಾರ. ತಮಗೂ ಕೂಡ ಕೋಟೆನಾಡಿನ ರಮಣೀಯ ರಂಜನೆಯ ಚಂದ್ರವಳ್ಳಿ ಸುಂದರ ಸೌಗಂಧ ಕ್ಷೋಭೆಗೊಂಡಿರುವಂಥ ಮನದ ದುಃಖ ದುಮಾನಕ್ಕೆ ಮನರಂಜನೆ ದಿವ್ಯೌಷಧಿ ಚಂದ ಚಂದ ಗಾನಾಮೃತಗಳ ಹೂರಣವು ರಸಪಾಕ ಕೇಳಿಗರ ಅಭಿರುಚಿಗೆ ಒಪ್ಪ ಹೂರಣವಾಗಿ ಸುಸಜ್ಜಿತ ನಳಪಾಕವಾಗಿ ಈ ದಿನದ ಎಲ್ಲ ಸಮುದ್ರ ಗೀತೆಗಳ ಗುಚ್ಛಗಳು ಮನರಂಜನೆಗೆ

ದ ಪಾನಕ ಕ್ರಿಯಾಶೀಲವಾಗಿ ಅತಿ ಸೃಜನಶೀಲವಾಗಿ ಸಾಹಿತ್ಯದ ಮೂಲಕವಾಗಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀಯುತ ಕೈವಲ್ಯ ಸಾಹಿತಿಗಳಾದ ಬೋಪ ವೆಂಕಟೇಶ್ ಅವರು. ಲಕ್ಷ್ಮಿ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಂದರವಾಗಿದೆ. ಈ ಹಾಡುಗಳು ನನಗೆ ತುಂಬ ಇಷ್ಟ. ಮಾದಪ್ಪ ಕೃಷ್ಣ ಕೆ ಎಂ ಕಮಂಡ್ಲಗುಂದಿ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರತಿಕ್ರಿಯೆಗಾಗಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ದಿನದ ಕಾರ್ಯಕ್ರಮದಲ್ಲಿ ಆಕಸ್ಮಿಕ ಚಿತ್ರದಿಂದ ಹೆಣ್ಣಿಗೂ ಕಣ್ಣಿಗೆ ಈ ಹಾಡು ಇಷ್ಟವಾದ್ದು ಅನ್ನೋದನ್ನು ಸಂದೇಶವನ್ನು ಕಳಿಸಿದ್ದಾರೆ. ಈ ಹಾಡನ್ನು ಅದ್ಭುತವಾಗಿ ಅರ್ಥಗರ್ಭಿತವಾದ ಪದಗಳನ್ನು ಅರ್ಥಪೂರ್ಣವಾಗಿರಿಸಿರುವ ಹಾಡಾಗಿದೆ. ತುಂಬ ಚೆಂದವಾದ ಗೀತೆ. ಅಂದಿಗೂ ಇಂದಿಗೂ ಒಂದೇ ತೆರನಾದಂಥ ಸಂದೇಶವನ್ನು ಶ್ರೀಯುತರು ಕಳಿಸ್ತಾರೆ. ಬಿ ಕೆ ನಾಗರಾಜು, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ಅವರು. ಏಕತಾನತೆ ಉಂಟಾಗ್ಬಿಡುತ್ತೆ. ದಯಮಾಡಿ ತಾವು ಸ್ವಲ್ಪ ಸಂದೇಶವನ್ನು ಹೊಸ ರೀತಿಯಲ್ಲಿ ಕೂಡ ಕಳಿಸಿ ಅಂತ ವಿನಂತಿಸ್ಕೊಳ್ತಾ ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಳಿಗಾಗಿ ಧನ್ಯವಾದಗಳು ಬಿ ಕೆ ನಾಗರಾಜು, ಬಿ ಕೆ ಪದ್ಮಲತಾ ಅವರಿಗೆ. ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ನಿಂದ ನಿರೂಪಕರಿಗೆ ಸಂಜೆ ಶುಭಾಶಯಗಳು. ತಮಗೂ ಕೂಡ ಇವತ್ತಿನ ಮೂರು ಹಾಡುಗಳು ಕೂಡ ಕೇಳೋದಕ್ಕೆ ಬಹಳ ಇಂಪಾಗಿರುವ ಹಾಡುಗಳಾಗಿದೆ. ನಮ್ಮ ಕಣ್ಣುಗಳ ನೋಟದಿಂದ, ಮನಸ್ಸಿನ ಮಾತಿನೊಂದಿಗೆ, ಹೃದಯಗಳ ಬಡಿತದೊಂದಿಗೆ ಬಹಳ ಅರ್ಥಗರ್ಭಿತವಾದಂಥ ಸಾಹಿತ್ಯ ಇರುವಂಥ ಮೂರು ಹಾಡುಗಳನ್ನು ಕೇಳಲು ಬಯಸುವೆ. ಪ್ರಸಾರ ಮಾಡಿ ತುಂಬ ಹೃದಯದ ಧನ್ಯವಾದಗಳನ್ನು ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಹಾಗೆ ನೇಹಾ ವಿನಯ್ ಕುಮಾರ್ ಸೇವಾನಗರ ಜಾನ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರಸು ಚಿತ್ರದ ಹಾಡನ್ನು ಕೇಳಿ ನಮಗೆ ತುಂಬ ಸಂತೋಷವಾಯಿತು. ನಮ್ಮೆಲ್ಲರ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಮಿಸ್ ಮಾಡಿಕೊಳ್ತವೆ. ಚಿತ್ರದಲ್ಲಿ ಈ ಜೋಡಿ ಪರದೆ ಮೇಲೆ ಪರಸ್ಪರ ಹೊಗಳಿಕೊಳ್ಳುವ ರೀತಿ ಅಸಾಧಾರಣವಾಗಿದೆ. ರಮ್ಯಾ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅತ್ಯುತ್ತಮವಾದ ಜೋಡಿ. ಕಣ್ಣುಗಳ ಸಂವಹನದ ಮನಸ್ಥಿತಿಯಾದ್ದನ್ನು ಈ ಹಾಡು ವಿವರಿಸುತ್ತದೆ. ಭಾವನೆಗಳಲ್ಲಿ ವ್ಯಕ್ತಪಡಿಸುವ ಕಣ್ಣುಗಳು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ. ಈ ಹಾಡು ನನ್ನ ಮೆಚ್ಚಿನದು ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ವಿರೂಪಾಕ್ಷರಪ್ಪ ಭರಂಸಾಗರ ಚಂದ್ರವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಹಾಡುಗಳು, ಸಂಜೆ ಹಾಡುಗಳು ಸೂಪರ್, ಧನ್ಯವಾದಗಳನ್ನು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಪ್ರತಿಕ್ರಿಯೆಗಾಗಿ, ಪ್ರಶಂಸೆಗಾಗಿ. ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ. ನನ್ನ ಹಾಡುಗಳು ಇಷ್ಟ ಆಗಿದೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೂಡ ಕೇಳ್ತೇನೆ. ಧನ್ಯವಾದಗಳು. ಶುಭ ಸಂಜೆ ಫ್ರಮ್ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ. ಧನ್ಯವಾದಗಳು ತಮ್ಮ ಪ್ರತಿಕ್ರಿಯೆಗಾಗಿ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಮುಸ್ಸಂಜೆ, ನಮಸ್ಕಾರಗಳು. ನವೀನ್ ಮಸ್ಕಲ್ ಸರ್, ಪ್ರೇಮ ನಟರಾಜ್ ಅವರು ನಾಯಕನಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮಗೆ ಈ ದಿನ ಪ್ರಸಾರ ಮಾಡುವ ಹಾಡುಗಳಲ್ಲಿ ಆಕಸ್ಮಿಕ ಮತ್ತು ಅರಸು ತುಂಬ ಇಷ್ಟವಾಗಿರುವಂಥ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗೂ ಪ್ರಸಾರ ಮಾಡ್ತೇವೆ. ಹಾಗೆ ರಾಮದಾಸ್ ರಮೇಶ್ ಡಿ ಮುದ್ದನಕುಂಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ನೇತ್ರ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆ ಕುರಿತು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ. ತಮಗೂ ಕೂಡ ಮೇಡಮ್ ಬಾಗೇನಹಳ್ಳಿ ರಮ್ಯಾ, ನಿತಿನ್, ನಿಶಾಂತ್, ಸುರೇಶ್, ನೀವು ಆಯ್ಕೆ ಮಾಡಿರುವಂಥ ಮೂರು ಹಾಡುಗಳು ತುಂಬ ಇಷ್ಟ. ಕಲ್ಲರಳಿ ಹೂವಾಗಿ ಚಲನಚಿತ್ರದ ನೆಚ್ಚಿನ ಕೋಟೆಯ ಹಾಡು ತುಂಬ ಇಷ್ಟ ಆಯಿತು. ಕೋಟೆಯನ್ನು ಹಾಡಿನ ಮೂಲಕ ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ. ನಟನೆ ಕೂಡ ಅದ್ಭುತವಾಗಿದೆ. ಏಕನಾಥೇಶ್ವರಿ ಅಮ್ಮನವರ ನೆಲೆ ನಿಲ್ಲಿಸುವಂಥ ಪುಣ್ಯಸ್ಥಳ ಈ ಹಾಡು ನಮಗೆ ಇಷ್ಟ. ದಯವಿಟ್ಟು ಪ್ರಸಾರ ಮಾಡಿ ನಾವೆಲ್ಲ ಕೂಡ ಕೇಳ್ತೀವಿ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ. ನಮಗೆ ಕಲ್ಲರಳಿ ಹೂವಾಗಿ ಚಿತ್ರದಿಂದ ನನ್ನ ನೆಚ್ಚಿನ ಕೋಟೆಯ ಈ ಹಾಡು ತುಂಬ ಇಷ್ಟ. ನಮ್ಮ ಊರಿನಲ್ಲಿ ಶೂಟಿಂಗ್ ಮಾಡಿದ್ದಾರೆ ನಟ ವಿಜಯ ರಾಘವೇಂದ್ರ ಅವರ ಅಭಿನಯ. ಚಿತ್ರದ ಗೀತೆ ಕೂಡ ಅವರದೇ ಹಾಡು ಹಾಡಿದ್ದಾರೆ. ಸಾಹಿತ್ಯ ಸಂಗೀತ ಸೂಪರ್, ಈ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಈಗಾಗಲೇ ಪ್ರಸಾರ ಮಾಡಲಾಗಿದೆ. ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಆ ಮೂರು ಹಾಡುಗಳಲ್ಲಿ ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾರೆ. ರಾಮದಾಸ್ ರಮೇಶ್ ಡಿ ಆರ್ ಮದ್ದನಕುಂಟೆ ಗ್ರಾಮ ಅಮರಾಪುರ ಮಂಡಲ ಸತ್ಯಸಾಯಿ ಜಿಲ್ಲೆ ಆಂಧ್ರ ಪ್ರದೇಶದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ, ಶುಭ ಸಾಯಂಕಾಲ. ನಿಮ್ಮಲ್ಲಿ ಮೂಡಿ ಬರ್ತಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಸಂತೋಷಪಡಿಸ್ತವೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ. ಆ ಗೀತೆಗಳ ಕುರಿತಾಗಿ, ಚಿತ್ರದ ಕುರಿತಾಗಿ, ಯಾಕೆ ಇಷ್ಟ ಅನ್ನೋದು ಕುರಿತಾಗಿ ತಾವು ಸಂದೇಶವನ್ನು ಕಳಿಸಿ ಅಂತ ವಿನಿಸ್ಕೊಳ್ತಾ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು.

ಮತ್ತೊಬ್ಬರು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಸಂದೇಶವನ್ನು ಒಬ್ಬರು ಕಳಿಸಿದ್ದಾರೆ. ಮಾಂತೇಶ್ ಅವರು ಇಂದು ನೀಡಿದ ಕಲ್ಲರಳಿ ಹೂವಾಗಿ ಆಕಸ್ಮಿಕ ಹರಸು ಚಿತ್ರದ ಮೂರು ಗೀತೆಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದರಲ್ಲೂ ಚಿತ್ರದುರ್ಗದಲ್ಲಿ ಚಿತ್ರೀಕರಣಗೊಂಡಂಥ ಕಲ್ಲರಳಿ ಹೂವಾಗಿ ಚಿತ್ರದ ಹಾಡು ತುಂಬ ಮೆಚ್ಚುಗೆ ಆದಂಥದ್ದು. ಎಷ್ಟು ಬಾರಿ ಕೇಳಿದ್ರು ಕೂಡ ಮತ್ತೆ ಕೇಳಬೇಕು ಅನಿಸುತ್ತೆ ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೋಹಳೆ ಲಕ್ಷ್ಮೀ ಚಂದ್ರಶೇಖರ್ ಸಂದೇಶವನ್ನು ಕಳಿಸಿದ್ದಾರೆ. ರಾಧಾ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನೊಂದು ಸಂದೇಶವನ್ನು ನೋಡೋಣ. ಆಕಸ್ಮಿಕ ಚಿತ್ರದ ಈ ಹೆಣ್ಣಿಗೋ ಕಣ್ಣಿಗೋ ಅನ್ನಂಥ ಹಾಡು ನನ್ನ ನೆಚ್ಚಿನ ಹಾಡು. ಸೌಂದರ್ಯ, ಹೆಣ್ಣು, ಪ್ರೀತಿ ಬಗ್ಗೆ ವರ್ಣನೆ ಹಾಗೂ ಅದ್ಭುತವಾದಂಥ ಕೇಳಲು ಇಂಪಾದಂಥ ಮಧುರವಾದಂಥ ಹಾಡು ಅನ್ನೋ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. 9449371917 ಈ ಸಂಖ್ಯೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶಕ್ಕಾಗಿ ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು. ಕೇಳಿಕ್ರೆ ಇದೀಗ ಕೇಳೋಣ ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳಿ ಬರೋಣ.

0: ನಮ್ಮ ಹಾಡು ನಿಮ್ಮನ್ಸಿಗೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇದೀಗ.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
5: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
6: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ. ಈ ದಿನದ ಕೊನೆಯ ಹಾಡಾಗಿ ಕೇಳೋಣ ಹರ್ಸು ಚಿತ್ರದ ಗೀತೆಯನ್ನು. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ರಾಧಾ ಪಿ ಹೋಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೋಹಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತಮ್ಮೆಲ್ಲ ಸಂದೇಶಗಳನ್ನು ಕೊಡ್ತಾ ಉಮೇಶ್ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರೆಲ್ಲರ ಸಂದೇಶದ ಪರವಾಗಿ ಇದೀಗ ಕೇಳೋಣ ಅರಸು ಚಿತ್ರದ ಈ ಗೀತೆಯನ್ನು.

ಸ್ನೇಹಿತರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರಿ. ಕಳಿಸಿರುವಂಥ ಎಲ್ಲ ಸಂದೇಶಗಳನ್ನು ಕೂಡ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಮಯ ಅವಕಾಶ ಕಡಿಮೆ ಇರೋ ಕಾರಣಕ್ಕಾಗಿ. ಆ ಸಂದೇಶವನ್ನು ಯಾರೆಲ್ಲ ಕಳಿಸಿದಿರಿ, ತಮ್ಮೆಲ್ಲ ಸಂದೇಶಕ್ಕಾಗಿ, ಪ್ರತಿಕ್ರಿಯೆಗಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಆಕಾಶವಾಣಿ ಚಿತ್ರದುರ್ಗ ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ. FM ಸಮಯ ಸರಿಯಾಗಿ 5:30 ಸೆಕೆಂಡ್ಗಳು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ ಇದೀಗ ಕೇಳಿದ್ರೆ ತಾವು ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ ಹೀಗಿದೆ 9448640273 9141972 ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳ್ಳುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಕರೆ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಈ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದ ನಿಯಮಗಳು ಈ ರೀತಿಯಾಗಿದೆ. ಕರೆ ಸ್ವೀಕರಿಸಿದ 20 ಸೆಕೆಂಡ್ಗಳ ಒಳಗಡೆ ಉತ್ತರವನ್ನು ಹೇಳಬೇಕು. ಮೊದಲು ಹೇಳಿದ ಉತ್ತರವನ್ನೇ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ತಪ್ಪು ಉತ್ತರ ಹೇಳಿದರೆ ಮುಂದಿನ ಕರೆಯನ್ನು ಸ್ವೀಕರಿಸಲಾಗ್ತದೆ. 3 ಕರೆಗಳನ್ನು ಸ್ವೀಕರಿಸಿದ ನಂತರದಲ್ಲಿ ಯಾರು ಸರಿಯಾದ ಉತ್ತರವನ್ನು ಹೇಳದೇ ಇದ್ದರೆ ಆ ಉತ್ತರವನ್ನು ನಾವೇ ಹೇಳ್ತೇವೆ. ಇದು ಈ ಕಾರ್ಯಕ್ರಮದ ನಿಬಂಧನೆ ಮತ್ತು ನಿಯಮ ಆಗಿರ್ತದೆ. ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ ಮತ್ತೆ ಕಿತ್ತಳ ಆರಂಭ ಮಾಡೋಣ.

0: ಹಲೋ ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ರಿ? ಮತ್ತೊಮ್ಮೆ ಹೇಳಿ ಸರಿಯಾಗಿ.
1: ಮೋಹನ್
0: ಅವ್ರೆ, ಹೇಗಿದ್ರಿ? ಆರಾಮಿದ್ದೀನಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ಇದಾಗಿದೆ, ಹುಷಾರಿರ್ಲಿಲ್ಲ, ಹಾಗಾಗಿ ಧ್ವನಿ ವ್ಯತ್ಯಾಸ ಆಗಿದೆ. ಅದ್ರ ಹೊರತಾಗಿ ಕೂಡ ಹೇಳಿ ಸರಿ, ಪ್ರಶ್ನೆ ಕೇಳ್ಬೋದಲ್ಲ ತಮಗೆ? ಓಕೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆದಂತ ವರ್ಷ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆದಂತ ವರ್ಷ? ಇಪ್ಪತ್ತು ಸೆಕೆಂಡ್ಗಳ ಕಾಲಾವಕಾಶ ತಮಗಿರುತ್ತೆ ಸರ್. ಮೊಬೈಲ್ ನೋಡಿ ಸರ್ಚ್ ಮಾಡಿ ಹೇಳ್ತಿದ್ರ ಹೇಗೆ? ಯಾವ ತಿಂಗಳಂತೇನೆ ನೆನಪಿದ್ಯಾ?

0: ತಪ್ಪಾಗಿದೆ. ಭಾಗಶಃ ಉತ್ತರ ಸರಿ ಇದೆ, 1993 ಸರಿಯಾದ ಉತ್ತರ, ಆದರೆ ದಿನಾಂಕ ಸರಿ ಇಲ್ಲ. ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದು ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಅಲ್ಲ, ಆದರೆ ಶಾಸನಬದ್ಧದಂಥ ಬದ್ಧವಾದ ಒಂದು ಸಂಸ್ಥೆ. ಆಯ್ತು, ಸರಿ ಉತ್ತರವನ್ನು ಕೊಟ್ಟಿದ್ರಿ. ಮುಂದಿನ ಪ್ರಶ್ನೆ ಕೇಳ್ಬೋದಾ ತಮಗೆ? ಓಕೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು EVM ಅನ್ನು ಬಳಸಲಾಯಿತು ಮೊದಲ ಬಾರಿಗೆ? ಹಾ, ಇಂಡಿಯಾದಲ್ಲಿ. ಎಲ್ಲಿ ಆ ಸ್ಥಳದ ಹೆಸರು ಕೂಡ ಹೇಳಿ. ಹೆಸರು ಯಾವ ವರ್ಷ ಅದೇ ಯಾವ ವರ್ಷದಲ್ಲಿ ಏನ್ ಕತೆ? ಹೇಳಿ ಹೇಳಿ. 1990 ತಪ್ಪಾದ ಉತ್ತರ ಆಗಿದೆ. ಕೇರಳ ರಾಜ್ಯ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ EVM ಅನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಆ ಮಾಹಿತಿನ ತಾವು ಕರೆಕ್ಟಾಗಿ ಹೇಳ್ಬೋದಿತ್ತು ಸರ್, ಅವಕಾಶ ನೀಡಿದ್ದೇವೆ. ಇನ್ನೊಂದೆರಡು ಸೆಕೆಂಡ್ ಕಾಲಾವಕಾಶ ಇದೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್, ನಮಸ್ಕಾರ. ಸ್ನೇಹಿತರೆ, ತಾವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 944-864-2273 ಮತ್ತೊಂದು ಮೊಬೈಲ್ ಸಂಖ್ಯೆ 9141-9702-2772. ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ. ಇನ್ನೊಮ್ಮೆ ಪುನರುಚ್ಚರಿಸಿ.
1: ವೆಂಕಟೇಶ್
0: ಅವರೇ, ಹೇಗಿದ್ರಿ? ಆರಾಮಿದ್ದೇನೆ. ಈಗ ಪ್ರಶ್ನೆ ಏನು ಕೇಳಿಸ್ಕೊಂಡಿದ್ರಿ ಅನ್ಸುತ್ತೆ, ಅದೇ ಪ್ರಶ್ನೆ ಮತ್ತೆ ಪುನರ್ ತಮ್ಗೆ ಈ ಪ್ರಶ್ನೆ ಯಾಕೆ ಬರ್ತದೆ? ಹೌದು, ಕನ್ಫರ್ಮ್ ಆಗಿ ಹೇಳಬೇಕು, ಕನ್ಫರ್ಮ್ ಆಗಿ ಹೇಳಬೇಕು. ಇಲ್ಲ, ತಪ್ಪಾಗಿದೆ ಉತ್ತರ. ಇನ್ನೊಂದು ಕರೆ ಪ್ರಯತ್ನ ನೋಡೋಣ. ಧನ್ಯವಾದಗಳು. ಹಲೋ, ಹಲೋ, ಸ್ನೇಹಿತರೆ, ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ರಿ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಸ್ಪರ್ಧಾತ್ಮಕವಾದ ಪರೀಕ್ಷೆಗಳಿಗೆ ಸಜ್ಜುಗೊಳ್ಳುವಂಥ ವಿದ್ಯಾರ್ಥಿಗಳು ಮತ್ತು ನಗರದ ಕೇಂದ್ರೀಕೃತ ಗ್ರಂಥಾಲಯಗಳಲ್ಲಿ ಮತ್ತು ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಕೂಡ ಓದುವಂಥ ವಿದ್ಯಾರ್ಥಿಗಳು ತಾವು ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳ್ತಾ ಇದ್ರಿ. ಈ ಸಜ್ಜುಗೊಳಿಸುವ ಹಂತದಲ್ಲಿಯೇ ತಾವು ಕೂಡ ಕರೆ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಖ್ಯೆಯನ್ನು ಪುನರುಚ್ಚರಿಸ್ತೇನೆ. 944-864-2273 9141-9702-2772. ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡಿದರೆ ನೋಡೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ಚಿಕ್ಕಣ್ಣ ಕೂಡ
0: ಚಿಕ್ಕಣ್ಣ
2: ಚಿಕ್ಕಣ್ಣ ಸರ್,
0: ತಿಪ್ಪಣ್ಣ ಅವರೇ, ಹೇಗಿದ್ರಿ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ಪ್ರಶ್ನೆ ಕೇಳಿಸ್ಕೊಂಡಿದ್ರಿ ಅನ್ಸುತ್ತೆ, ಮತ್ತೆ ತಮ್ಗೆ ಮೂರನೇ ಪ್ರಶ್ನೆ ತಿಮ್ಮಿ ಕೇಳಿಲ್ಲ. ಓಕೆ, ಎಲೆಕ್ಟ್ರಾನಿಕ್ ಮತಯಂತ್ರ ಸರ್, ಅಂದ್ರೆ EVM ಇದೆಯಲ್ಲ EVM, ಯಾವ ವರ್ಷದಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಎಲೆಕ್ಟ್ರಾನಿಕ್ ಮತಯಂತ್ರವನ್ನ ಬಳಸಲಾಯಿತು ಅನ್ನೋದು ಪ್ರಶ್ನೆ. ಅಂದ್ರೆ ಸ್ಥಳ ಮತ್ತು ವರ್ಷವನ್ನ ಹೇಳ್ಬೇಕು. EVM ಮಿಷಿನ್ ಅಂತ ತುಂಬಾ ಬಾರಿ ಕೇಳಿರ್ತೀರಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಯೋಚನೆ ಮಾಡಿ. ಓಕೆ, ಕರೆ ಮಾಡಿದ್ಕಾಗಿ ಧನ್ಯವಾದಗಳು ಸರ್, ನಮಸ್ಕಾರ. ಹಲೋ,
3: ನಮಸ್ತೆ ಸರ್.
0: ನಮಸ್ಕಾರ, ಹೇಗಿದ್ರಿ ಸರ್?
3: ಸರ್, ಆರಾಮ.

0: ಆರಾಮಿದ್ದೀನಿ. ಗೊತ್ತಾಯ್ತು. ಓಕೆ, ಈ ಪ್ರಶ್ನೆಗೆ ಉತ್ತರ ಮತ್ತೆ ತಮಗೂ ಕೂಡ ವರ್ಗಾಯಿಸ್ಬೋದಾ ಅಥವಾ ನಾನು ಹೇಳ್ಬಿಡ್ಲಾ? ಅಲ್ಲ, ಇ ವಿ ಎಂ ಬಗ್ಗೆ ನಿಮಗೆ ಉತ್ತರ ಗೊತ್ತಿದ್ರೆ ಪರವಾಗಿಲ್ಲ, ಅವಕಾಶ ಇದೆ. ಯಾವ ವರ್ಷ ಭಾರತದಲ್ಲಿ ಪ್ರಥಮ ಬಾರಿಗೆ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಮೊದಲ ಬಾರಿಗೆ ಬಳಸಲಾಯಿತು ಅನ್ನೋದನ್ನು ಕೇಳಲಾಗಿದ್ದ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1982ರಲ್ಲಿ ಇ ವಿ ಎಂ ಅನ್ನು ಕೇರಳ ರಾಜ್ಯದ ಪರವೂರ್ ಎಂಬಲ್ಲಿ ಬಳಸಲಾಯಿತು. ಇದನ್ನು 1980ರಲ್ಲಿ ಮೊದಲ ಬಾರಿಗೆ ಶೋಧಿಸಿದಂಥವರು ಹನೀಫ್ ಅಂತಕ್ಕಂಥವರು. ಇದು ಸರಿಯಾದ ಉತ್ತರ ಆಗಿತ್ತು. ಈಗ ಪ್ರಶ್ನೆಯನ್ನು ತಮಗೆ ಕೇಳ್ತೇನೆ. ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಸ್ಟ್ಯಾಟಿಸ್ಟಿಕಲ್ ಸೆಂಟರ್ ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು? ಇನ್ನು ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಬಹುದು, ಸಮಯ ಇದೆ. ಆಯ್ಕೆಗಳಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಕೇಳಿರುವಂಥ ಪ್ರಶ್ನೆ ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅನ್ನುವಂಥದ್ದು. ಈ ಪ್ರಶ್ನೆಗೆ ತಾವು ಕೂಡ ಸರಿ ಉತ್ತರವನ್ನು ನೀಡ್ಬೋದು. ಕರೆ ಮಾಡಿ ಸರಿ ಉತ್ತರವನ್ನು ನೀಡಿ ಅಂತ ಹೇಳ್ತಾ ಕರೆ ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ರಿ? ಓ, ಆರಾಮಿದ್ದೀನಿ ಸರ್. ಈಗ ಪ್ರಶ್ನೆ ಕೇಳಿಸ್ಕೊಂಡಿದ್ರಿ ಅನ್ಸುತ್ತೆ? ಓ, ಕೇಳಿಸ್ಕೊಂಡಿಲ್ಲ. ಓಕೆ, ಈಗ ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೇನೆ. ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟರಲ್ಲಿ ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಪ್ರಶ್ನೆ ಸರ್.
1: ರಾಷ್ಟ್ರೀಯ
0: ದತ್ತಾಂಶ ಕೇಂದ್ರ, ದತ್ತಾಂಶ ಕೇಂದ್ರ ಹೌದು, ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು?
1: 1976ರಲ್ಲಿ.
0: ಯೋಚನೆ ಮಾಡಿ ಉತ್ತರ ಕೊಡ್ತಿದ್ರ ಹೆಂಗೆ? ಇಲ್ಲ ಸರ್, ಮತ್ತೊಮ್ಮೆ ಪ್ರಯತ್ನ. ಇದು ಸರಿಯಾದ ಉತ್ತರ ಅಲ್ಲ.
1: 2008
0: ಇಲ್ಲ ಇಲ್ಲ ಸರ್, ಎರಡು ಉತ್ತರನು ತಪ್ಪಾಗಿದೆ. ಓಕೆ ಓಕೆ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ. ಹಲೋ, ನಮಸ್ಕಾರ. ತಮ್ಮ ಹೆಸರಿ? ಶಿವಲಿಂಗಯ್ಯ ಹಿರೇಭಟ್ ಅವರೇ. ಪ್ರಶ್ನೆ ಕೇಳಿಸ್ಕೊಂಡಿದ್ರಲ್ಲ, ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು, ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು? ಅಲ್ಲ ರೀ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ಸಿಟಿ ಜಗದೀಶ್ ಅವರು. ಓಕೆ, ತುಂಬಾ ಉದ್ದನಾದಂತ ವಿಳಾಸವನ್ನ ತಾವ್ ಹೇಳ್ಬಿಟ್ರಿ, ಹಾಸನಿಂದ ಕರೆ ಮಾಡಿದ್ರಿ. ಪ್ರಶ್ನೆ ಕೇಳಿಸ್ಕೊಂಡಿದ್ರ ಮತ್ತೊಮ್ಮೆ ಹೇಳ್ಬೇಕಾ? ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಯ್ತು? ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯ್ತು ಅಂತ ಪ್ರಶ್ನೆ ಸರ್. ಹೌದು, ಇಲ್ಲ ಇಲ್ಲಿ ಆಯ್ಕೆಗಳಿಗೆ ಅವಕಾಶ ಇರೋದಿಲ್ಲ ಸರ್. ಸಮೀಪವರ್ತಿಯಾಗಿದ್ರಿ, ಸಮೀಪವರ್ತಿಯಾಗಿರ್ಬೋದು, ಆದ್ರೆ ಸರಿಯಾದ ಉತ್ತರವಲ್ಲ ಅದು. ಇಲ್ಲ, ಆದ್ರೂ ಕೂಡ ಸಮೀಪದ ಉತ್ತರ ಹೇಳಿದ್ರಿ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಮೂರು ಜನ ಕೂಡ ಪ್ರಶ್ನೆಯನ್ನು ಕೇಳಲಾಗಿತ್ತು, ಅವ್ರು ಮೂರು ಜನರು ಕೂಡ ಉತ್ತರವನ್ನು ನೀಡಿಲ್ಲ, ಹಾಗಾಗಿ ಹೇಳ್ಬಿಡ್ತೇನೆ. ರಾಷ್ಟ್ರೀಯ ದತ್ತಾಂಶ ಕೇಂದ್ರ ಸ್ಥಾಪನೆಯಾದಂಥ ವರ್ಷ 2001. ಮುಂದಿನ ಪ್ರಶ್ನೆಯನ್ನು ಕೇಳೋಣ, ಕರೆ ಸಿದ್ಧವಾಗಿದೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ಹಲೋ,

ஹலோ, ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಕರ್ನಾಟಕದ ಮೊಟ್ಟ ಮೊದಲ ಎಫ್ಎಂ ಕೇಂದ್ರ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಅಂದರೆ 102.6. ಹಲೋ, ನಮಸ್ಕಾರ ಸುಬ್ರಹ್ಮಣ್ಯ ಅವರೇ. ಸುಬ್ರಹ್ಮಣ್ಯ ಅವರೇ, ಪ್ರಶ್ನೆ ಮತ್ತೊಂದು ಕೇಳ್ಬೋದಲ್ಲ ನಿಮಗೆ? ದತ್ತಾಂಶದ ಬಿಟ್ಟು ಬೇರೆ ಕೇಳಿದ್ರೆ ಹೇಳ್ತೀನಿ. ಯಾವುದಕ್ಕೆ? 2001. ಈ ಪ್ರಶ್ನೆ ತಮ್ಗೆ ಇವಾಗ. ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಯಾವ್ದಾಗಿದೆ? ಅತಿ ದೊಡ್ಡ ನದಿ ದ್ವೀಪವಾಗಿರುವಂತ ಸ್ಥಳದ ಹೆಸರು

0: 2001 ಈ ಪ್ರಶ್ನೆ ತಮ್ಗೆ ಇವಾಗ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಯಾವ್ದಾಗಿದೆ? ಅತಿ ದೊಡ್ಡ ನದಿ ದ್ವೀಪವಾಗಿರುವಂತ ಸ್ಥಳದ ಹೆಸರು ಹೌದು. ನಾ ಕೇಳ್ತಿರೋ ಪ್ರಶ್ನೆ, ನದಿ ದ್ವೀಪ ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ದ್ವೀಪವಾಗಿರುವಂತ ಸ್ಥಳದ ಹೆಸರೇನು? ಅದು ಏನು? ಇನ್ನೊಂದು ಪ್ರಶ್ನೆ ಕೂಡ ಉತ್ತರ ಆಗುತ್ತೆ. ದೇಶದ ಮೊದಲ ದ್ವೀಪ ಜಿಲ್ಲೆ ಕೂಡ ಆಗಿದೆ. ಹಲೋ, ಅಲ್ಲ ನೀವು ಸ್ವಲ್ಪ ಅದನ್ನ ಕರೆಕ್ಷನ್ ಮಾಡ್ಕೊಂಡು ಹೇಳಬೇಕು. ಹಾ, ಸರಿಯಾದ ಉತ್ತರವನ್ನು ಹೇಳಿದ್ರಿ ಸರ್. ಮಜಲಿ ಸರಿಯಾದ ಉತ್ತರ. ಮಂಜಲಿ ಅಂದ್ರಲ್ಲ. ದೇಶದ ಮೊಟ್ಟ ಮೊದಲ ದ್ವೀಪ ಜಿಲ್ಲೆ ಕೂಡ ಅದಾಗಿದೆ. ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಗೊತ್ತಾಗಿದೆ ಸರ್?
1: ಇರಲಿ,
0: ಅದು ಅಸ್ಸಾಂ ರಾಜ್ಯದಲ್ಲಿದೆ. ಅಸ್ಸಾಂ ರಾಜ್ಯದಲ್ಲಿದೆ. ಇದು ಮೊದಲ ನದಿ ದ್ವೀಪ ಕೂಡ ಆಗಿದೆ. ನದಿಗೆ ಸಂಬಂಧಿಸಿದೆ ಆದ್ರಿಂದ ಮರಿಕಲ್ಚರ್ ಅಂದ್ರೆ ಏನಂತ ಗೊತ್ತಿದೆಯಾ ತಮಗೆ? ಮರಿಕಲ್ಚರ್ ಅಂತಕ್ಕಂಥದ್ದು ಮತ್ಸ್ಯೋದ್ಯಮಕ್ಕೆ ಸಂಬಂಧಿಸಿದಂತ ಒಂದು ಪಾರಿಭಾಷಿಕವಾದ ಪದ ಸರ್. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ತಾವು ಸ್ವಲ್ಪ ಈಗ ಎರಡನೇ ಪ್ರಶ್ನೆ ಕೇಳಿಸ್ಕೊಂಬಿಡಿ ಬೇಗ. ಸ್ವಾಭಾವಿಕವಾದ ರಬ್ಬರ್ನ ಏನಂತ ಕರೀತಾರೆ? ಸ್ವಾಭಾವಿಕವಾದ ರಬ್ಬರ್ನ ಯಾವ ಹೆಸರಿನೊಂದಿಗೆ ಕರೀತಾರಂದೆ? ಸರಿಯಾದ ಉತ್ತರವನ್ನು ಹೇಳಿದ್ರಿ. ಸ್ವಾಭಾವಿಕ ರಬ್ಬರನ್ನ ಲೆಟೆಕ್ಸ್ ಅಂತ ಕರೀತಾರೆ. ಸರಿಯಾದ ಉತ್ತರ. ಮತ್ತೊಂದು ಪ್ರಶ್ನೆ ತಮ್ಗೆ ಕೇಳ್ಬೋದಾ? ಓಕೆ, ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯನ್ನ ಯಾರು ಎಲ್ಲಿ ಸ್ಥಾಪನೆ ಮಾಡಿದ್ರು? ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು? ಯಾವ ವರ್ಷ? ಎರಡು ಉತ್ತರವನ್ನ ಸರಿಯಾದ ಉತ್ತರ ಹೇಳಿದ್ರಿ. ನೀವು ಪ್ರಯತ್ನ ಪಡಬೇಕು ಮೂರನೇ ಉತ್ತರಕ್ಕೆ. ಅದು ಅರ್ಧ ಉತ್ತರ ಆಯ್ತು, ಇನ್ನು ಅರ್ಧ ಉತ್ತರ ಬೇಕಲ್ಲ. ಕ್ರೇಡಲ್ ಆಫ್ ಸ್ಪೇಸ್ ಸೈನ್ಸಸ್ ಎಂದೇ ಖ್ಯಾತರಾದಂತ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯನ್ನ ಯಾರು ಯಾವ ವರ್ಷ ಸ್ಥಾಪನೆ ಮಾಡಿದ್ರು? ಅದೇ ಯಾವ ವರ್ಷ? ಸರಿಯಾದ ಉತ್ತರ. ಯಾರನ್ನ ಪಕ್ಕದಲ್ಲಿ ಹೇಳಿದ್ರ ಅಥವಾ ನೆನ್ಸ್ಕೊಂಡ್ರ? ಸುಬ್ರಹ್ಮಣ್ಯಂ. ಹೌದು ಹೌದು, ಸುಬ್ರಹ್ಮಣ್ಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ರಿ. ಓಕೆ, ಮತ್ತೊಮ್ಮೆ ನೋಡೋಣ ಯಾರು ಸರಿಯಾದ ಉತ್ತರಗಳನ್ನ ಹೇಳ್ತಾರಂತ ಪ್ರಯತ್ನ ಪಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಗಿದ ಮೊಬೈಲ್ ಸಂಖ್ಯೆ 9448640273. ಕರೆ ಸಿದ್ಧವಾಗಿದೆ.

ಓಕೆ ಪ್ರಶ್ನೆ ಕೇಳಿಸ್ಕೊಳ್ಳಿ. ಛತ್ತೀಸ್ಗಢದಲ್ಲಿ ಎಐ ಸಕ್ರಿಯಗೊಳಿಸುವಂತಹ ಡಯಲ್ 112 ಯೋಜನೆಯನ್ನ ಯಾರು ಪ್ರಾರಂಭ ಮಾಡಿದ್ರು? ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಕ್ರಿಯಗೊಳಿಸಿದ ಡಯಲ್ 112 ಯೋಜನೆಯನ್ನ ಆರಂಭ ಮಾಡಿದವರು ಯಾರು? ಹಾಗೆ ಉತ್ತರವನ್ನ ಕೊಡಬೇಡಿ, ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಛತ್ತೀಸ್ಗಢದಲ್ಲಿ ಎಐ ಸಕ್ರಿಯಗೊಳಿಸಿದ ಡಯಲ್ 112 ಯೋಜನೆಯನ್ನ ಯಾರು ಪ್ರಾರಂಭ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗಿದೆ. ಆ ಪ್ರಶ್ನೆಗೆ ತಾವು ಯೋಚನೆ ಮಾಡಿ ಉತ್ತರವನ್ನು ಕೊಡಿ. 20 ಸೆಕೆಂಡ್. ಇಲ್ಲ ಸರ್, ಉತ್ತರ ತಪ್ಪಾಗಿದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಐದು ಗಂಟೆ 52:58 ಆಗ್ತಾ ಇದೆ, ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಕ್ವಶನ್ ಬಾಕ್ಸ್ ನೇರೆ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಒಳಗೊಳ್ಬೋದು. ಸ್ಪರ್ಧಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ನೆಲೆಗಟ್ಟಿನಲ್ಲಿ ಪ್ರತಿ ನಿತ್ಯವೂ ಕೂಡ ನಿಯತಕಾಲಿಕೆಗಳನ್ನು, ದಿನಪತ್ರಿಕೆಗಳನ್ನು ಮತ್ತು ಸರ್ಕಾರದಿಂದ ಬಿಡುಗಡೆಯಾಗುವಂಥ ಅಂಕಣಗಳನ್ನು ಮತ್ತು ವಿಶೇಷವಾಗಿ ಅಂಕಣ ಬರಹಗಳನ್ನು ಅಭ್ಯಾಸ ಮಾಡೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ಪೂರಕವಾದಂಥ ವಸ್ತು ಮತ್ತು ವಿಷಯ ತಮಗೂ ಕೂಡ ಸಿಗುತ್ತೆ. ವಿಶೇಷವಾಗಿ ತಾವು ಕೂಡ ಉತ್ತರಿಸ್ಬೋದು ಅಂತ ಹೇಳ್ತಾ ಕರೆ ಸಿದ್ಧವಾಗಿದೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ಶಿವಲಿಂಗ ಹಿರೇಮಠ ಅವರೇ, ಮತ್ತೆ ಕರೆ ಸಿಕ್ಕಿದೆ ತಮಗೆ. ಪ್ರಶ್ನೆ, ಛತ್ತೀಸ್ಗಢದ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಕ್ರಿಯಗೊಳಿಸಿದ ಡಯಲ್ 112 ಯೋಜನೆಯನ್ನ ಯಾರು ಪ್ರಾರಂಭ ಮಾಡಿದ್ರು ಅನ್ನೋದು ಪ್ರಶ್ನೆ ಸರ್. ಛತ್ತೀಸ್ಗಢದಲ್ಲಿ ಎಐ ಸಕ್ರಿಯಗೊಳಿಸಿದ ಡಯಲ್ 112 ಯೋಜನೆಯನ್ನ ಆರಂಭ ಮಾಡಿದವರು ಯಾರು? ಪ್ರಾರಂಭ ಮಾಡಿದವರು, ಹೊಸ ಯೋಜನೆ ಅದು, ಎಐ ಸಂಬಂಧಿಸಿದ ಯೋಜನೆ 112 ಯೋಜನೆಯನ್ನ ಪ್ರಾರಂಭ ಮಾಡಿದವರು ಯಾರು ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಧನ್ಯವಾದಗಳು ಕರೆ ಮಾಡಿ. ವಿಶೇಷವಾಗಿ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುವಂಥ ಅಂಕಣ ಬರಹಗಳು ಮತ್ತು ಸಂಪಾದಕೀಯ ಪುಟಗಳನ್ನು ಓದೋದ್ರಿಂದ ರಾಜ್ಯ, ಅಂತಾರಾಷ್ಟ್ರೀಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ, ಕ್ರೀಡೆಗೆ ಸಂಬಂಧಿಸಿದಂತೆ, ದಿನನಿತ್ಯದ ಸಾಪ್ತಾಹಿಕ, ವಿಶೇಷವಾಗಿ ಸಾಹಿತ್ಯದ ಕುರಿತಾದಂಥ ಪ್ರಶ್ನೆಗಳಿಗೆ ಸಾಪ್ತಾಹಿಕ ಪ್ರವಣೆಯನ್ನು ಗಮನಿಸೋದ್ರಿಂದ ಕೂಡ ಸಮಕಾಲೀನ ಸಾಹಿತ್ಯದ ಬೆಳವಣಿಗೆಗಳು ಮತ್ತು ಹೊಸ ಸಾಹಿತ್ಯದ ಚರ್ಚೆಗಳು, ಸಂವಾದಗಳು, ಪುಸ್ತಕ ಬಿಡುಗಡೆಗಳು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ದಿನಪತ್ರಿಕೆಗಳ ಅಧ್ಯಯನ ಅವಶ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಹೇಳ್ತಾ ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ ಹಲೋ.

0: हेलो हेलो ನಮಸ್ಕಾರ. ತಮ್ಮ ಹೆಸರೇಳಿ ಸರ್.
1: ಸುರೇಶ್ ಅವರೇ, ಹಾ
0: ಪ್ರಶ್ನೆ ಕೇಳ್ಬೋದಲ್ಲ ತಮಗೆ?

0: ಹಲೋ
1: ಹಲೋ
0: ನಮಸ್ಕಾರ
1: ಕಿಶನ್ ಸರ್, ಬಳ್ಳಾರಿಂದ ಮಾತಾಡ್ತಾರೆ.
0: ಎಲ್ಲಿಂದ?
1: ಬಳ್ಳಾರಿಂದ ಕಿಶೋರ್ ಸರ್.
0: ಬಳ್ಳಾರಿಂದ ಕಿಶೋರ್ ಅವರೇ, ಹೇಗಿದ್ರಿ? ಕೇಳಿಸ್ತಿದ್ಯಾ? ಹಾ, ಪ್ರಶ್ನೆ ಕೇಳಿದ್ದೀನಿ. ಛತ್ತೀಸ್ಗಢದಲ್ಲಿ AI ಸಕ್ರಿಯಗೊಳಿಸಿದ ಡಯಲ್ 112 ಯೋಜನೆಯನ್ನ ಯಾರು ಪ್ರಾರಂಭ ಮಾಡಿದ್ರು ಒಂದು ಪ್ರಶ್ನೆ. ಹಾ, ಸರಿಯಾದ ಉತ್ತರ ಅಭಿನ್. ಮತ್ತೊಂದು ಪ್ರಶ್ನೆ ತಮ್ಗೆ ಕೇಳ್ಬೋದಲ್ಲ, ಏನ್ ಮಾಡ್ತಿದ್ರಿ ಕಿಶೋರ್ ಅವರೇ? ಬೆಸ್ಕಾಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಓಕೆ, ಕೇಳಿಸಿದೆಯಲ್ಲ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಯಾವ ದಿನ ಆಚರಣೆ ಮಾಡಲಾಗ್ತದೆ? ಮೇ ಓಕೆ, ಆ ಕಾರಣಕ್ಕಾಗಿ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಸರಿಯಾದ ಉತ್ತರವನ್ನ ನೀಡಿದ್ರಿ. ಮತ್ತೊಂದು ಪ್ರಶ್ನೆ ತಮ್ಗೆ ಕೇಳ್ಬೋದಾ? ಈಗ ನನ್ನ ಅಂತಃಪ್ರಜ್ಞೆಯ ರಕ್ಷಕ ಅಂತ ಯಾರ

0: ಅಂತ ಪ್ರಜ್ಞೆ
1: ಒಬ್ಬ ಮಹಾನ್ ವ್ಯಕ್ತಿ ಯಾರ ಬಗೆಗೆ ಕರ್ಕೊಂಡಿರುವಂತ ಮಾತು. ಇದು ಪ್ರಸಿದ್ಧವಾದಂತ ವಾಕ್ಯ ಕೂಡ ಹೌದು, ಘೋಷವಾಕ್ಯ. ಘೋಷವಾಕ್ಯ ಅಲ್ಲ, ಅಂದ್ರೆ ಯಾರ ಬಗೆಗೆ ಗಾಂಧೀಜಿಯವರೇ, ಗಾಂಧೀಜಿಯವರು ಯಾರ ಬಗೆಗೆ ಆ ಮಾತುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಹೇಳಿ. ಧನ್ಯವಾದಗಳು. ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡಲಿಕ್ಕೆ ಬಳಸಬೇಕಾದಂಥ ನಿಲಗಿದ ಮೊಬೈಲ್ ಸಂಖ್ಯೆನ ಮತ್ತೊಮ್ಮೆ ಹೇಳಿದ್ದೇನೆ. 944 8640273 9141970272. ಈ ಸಂಖ್ಯೆಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

ಸ್ನೇಹಿತರೆ 5:58:29 ಕೊನೆ ಕರೆಯನ್ನು ಬಹುಶಃ ಗಮನಿಸ್ಬೋದು. ಕರೆ ಮಾಡಿದಾರ, ಎಲ್ಲಿಂದ ಕರೆ ಮಾಡಿದಾರ ನೋಡೋಣ. ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ. ಶಿವಲಿಂಗಯ್ಯ ಹಿರೇಮಠ ಅವರೇ, ಮತ್ತೆ ತಮಗೆ ಕರೆ ಸಿಕ್ಕಿದೆ. ಓಕೆ, ಪ್ರಶ್ನೆ ಕೇಳ್ಬೋದಲ್ಲ ತಮಗೆ? ಮಹಾತ್ಮ ಗಾಂಧೀಜಿಯವರು ನನ್ನ ಅಂತ ಪ್ರಜ್ಞೆಯ ರಕ್ಷಕ ಅಂತ ಯಾರಿಗೆ ಕರೆದಿದ್ದಾರೆ? ರಕ್ಷಕ ಯಾರನ್ನ? ಅಲ್ಲರಿ, ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡಿ, ಸಮಯಾವಕಾಶ ಇದೆ ತಮಗೆ. ಅಲ್ಲರಿ, ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರೆ ಸಮಯ ಆಗ್ತಾ ಇದೆ, ಇನ್ನೇನು ಉತ್ತರವನ್ನು ಕೂಡ ನಾನು ಹೇಳ್ಬಿಡ್ತೇನೆ, ನೋಡೋಣ ಒಂದು ಮತ್ತೊಬ್ರು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ಬೋದೇನು. ಕರೆ ತುಂಡಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನನ್ನ ಅಂತಃಪ್ರಜ್ಞೆಯ ರಕ್ಷಕ ಅಂತ ಕರೆದಿರುವಂಥದ್ದು ರಾಜಾಜಿಯವ್ರನ್ನ, ಸಿ ರಾಜಗೋಪಾಲಾಚಾರ್ಯವರು. ICS ಪರೀಕ್ಷೆಯಲ್ಲಿ ಪಾಸಾದಂಥ ಭಾರತದ ಮೊದಲ ವ್ಯಕ್ತಿ ರಾಜಾಜಿಯವರು. ಅವರ ಕುರಿತು ನನ್ನ ಅಂತಃಪ್ರಜ್ಞೆಯ ರಕ್ಷಕನಂತ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಕೇಳಿದ್ರೆ ಈ ದಿನದ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದಂಥವರು ಸುಬ್ರಹ್ಮಣ್ಯ ಅವರು, ಬೆಂಗಳೂರಿನಿಂದ ಕರೆ ಮಾಡಿದರು. ಮೂರು ಪ್ರಶ್ನೆಗಳು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಶ್ರೀಯುತರಿಗೆ ಕಾರ್ಯಕ್ರಮದ ಪರವಾಗಿ ಮತ್ತು ನಿಲಯದ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ, ಆಕಾಶವಾಣಿ ಚಿತ್ರದುರ್ಗದ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಹಾಗೆ ಬಹಳಷ್ಟು ಜನ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮೋಹನ್, ವೆಂಕಟೇಶ್, ತಿಪ್ಪಣ್ಣ, ಸುಬ್ರಹ್ಮಣ್ಯ, ಶಿವಲಿಂಗಯ್ಯ, ಸತೀಶ್ ಅವರು, ಕಿಶೋರ್ ಅವರು, ಶಿವಲಿಂಗಯ್ಯ ಹಿರೇಮಠ ಅವರು, ಬಹಳಷ್ಟು ಜನ ಕರೆ ಮಾಡಿದರು. ಕರೆ ಮಾಡಿದಂಥವರೆಲ್ಲರಿಗೂ ಕೂಡ ಧನ್ಯವಾದಗಳು. ಸತೀಶ್ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ, ಎರಡು ಉತ್ತರಗಳನ್ನು ಹೇಳಿ ಸರಿ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವ ದೊರಕ ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ್ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ದೊರಕ?

0: ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
1: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸ್ನೇಹಿತರೆ ಇನ್ನು ಮುಂದೆ ಸಮಯ ಸರಿಯಾಗಿ 6:05 ಆಗ್ತಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ನಂತರ 6:10ಕ್ಕೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಆಲಿಸುವಿರಿ

ಇನ್ನೊಂದು ನಾಳೆ ಮುಂಜಾನೆ ದುರ್ಗೋದಯ ಪ್ರಸಾರದೊಂದಿಗೆ 6 ಗಂಟೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಆಲಿಸುವಿರಿ. 6:10 ನಮನ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, 6:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ದೇಶಭಕ್ತಿ ಗೀತೆಗಳನ್ನು ಆಲಿಸುವ್ರಿ. 7:40 ರೈತರಿಗೆ ಸಲಹೆ, 6:45 ಭಾವಗೀತೆಗಳು, 6:50 ಆರೋಗ್ಯ ಬಿಂದುವಿನಲ್ಲಿ ಆರೋಗ್ಯವೇ ಭಾಗ್ಯ. ಈ ಕುರಿತು ಭಾಗವಹಿಸುತ್ತಾರೆ ಡಾಕ್ಟರ್ ವಿ ರಾಜೇಂದ್ರ. 7:15 ಭಾವಾಂತರಂಗ, 7:30 ಸೇವಾ ಮಾಹಿತಿ, 7:45, 8:30 ಹಾಗೂ 9:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:05 ನಲ್ಲುಡಿ ಶ್ಯಾಮಸುಂದರ್ ಅವರಿಂದ, 10:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜೆ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಜನಪದ ಗೀತೆಗಳನ್ನು ಕೇಳುವಿರಿ. 11:30 ಸಾಧಕರ ಪರಿಚಯ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:00 ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಇದು ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ನಿಪಥ್ ಯೋಜನೆ ಕುರಿತು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಉಲ್ಲಾಸ, ಇದು ಭಾವಗೀತೆಗಳ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 4:00 ಜನರಂಜನಿ ನೇರ ಫೋನಿನ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ಸಿನಿ ಪ್ರಪಂಚ ವಿಶೇಷ ಕಾರ್ಯಕ್ರಮ. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ನಿಮಾನ್ಸ್ನ ತಾಯಂದ್ರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರೊಂದಿಗೆ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. 6:00 ನಿಲಯದ ಇಂದಿನ ಮತ್ತು ನಾಳೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಕೇಳುವಿರಿ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಸಿದ್ದಾಪುರ ಗ್ರಾಮದ ಗಂಗಮ್ಮ ಹಾಗೂ ಸಂಗಡಿಗರಿಂದ ಕರಿಯಮ್ಮ ದೇವರ ಪದವನ್ನು ಆಲಿಸುವಿರಿ. 6:30 ಅವಲೋಕನ, 6:35 ಸೇವಾ ಮಾಹಿತಿ, 6:51 ಕಿಳಿ ಶಿವಪ್ಪ ನಾಯಕ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಕೂನ್ಬೇವು ಗೊಲ್ರಹಟ್ಟಿಯ ಕೃಷಿಕ ಎನ್ಇ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ. 7:45 ಭಾಷಣವನ್ನು ಕೇಳಿವಿರಿ. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಸುಧಾರಣಾ ನೆಲೆಗಳ ಕುರಿತು ಮಾತನಾಡುತ್ತಾರೆ TAN ಖಂಡಿಗೆ ಅವರೊಂದಿಗೆ. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕಾರ್ಯಕ್ರಮ. 8:45 ವಚನಗಳನ್ನು ಕೇಳಿವಿರಿ. 9:15 ಭಾವಗೀತೆಗಳು, 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವಿರಿ. ಇನ್ನು 10:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಕೇಳಿಗರೆ, ಇವಿಷ್ಟು ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ನಿಬಗೂರು ಗ್ರಾಮದ ಗಂಗಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಸಮಯ 6:30 ಆಗುತ್ತಿದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ.

ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಬರೆದವರು ಎಂಕೆ ಮೋಹನ್ರಾಜ್ ಓದುತ್ತಿರುವವರು ಸುಗುಣ ಸತೀಶ್ ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ವೈಫರಿ ಆಧಾರಿತ ಆರ್

0: ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆ ಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಅನ್ನು ಸಲ್ಲಿಸಿದ್ದು, ಮುಂದಿನ 2 ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಮೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ 6:35 ಇದೀಗ ಸೇವ ಮಾಹಿತಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಆರು ಗಂಟೆ ಇವತ್ತೊಂದು ನಿಮಿಷಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಶ್ರೀಮತಿ ಪದ್ಮಾವತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ಸಂಜೆ 6:51 ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೊನ್ನಾವರ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ವಾಣಿಜ್ಯ 8:45 ನಮ್ಮ ನಿಲಯದಿಂದ ವಚನಗಳನ್ನು ಕೇಳುವಿರಿ. 9:15 ಲಘು ಸಂಗೀತವನ್ನು ಆಲಿಸುವಿರಿ.

0: ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರದ ಮುಂಚಿತವಾಗಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳುವಿರಿ, ನಂತರ ಪ್ರದೇಶ ಸಮಾಚಾರವನ್ನು ಆಲಿಸುವಿರಿ. ನಂತರ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ.
1: ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
5: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
6: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
7: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
8: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕಾಣ ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ. ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿ

0: ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25 ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1 ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ

ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ

0: ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: ನವ ದುರಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 6:51:19 ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಎಫ್ಎಂ.

ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಶ್ರೀಮತಿ ಪದ್ಮಾವತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
3: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮೆದೇಹಳ್ಳಿಯ ಶ್ರೀಮತಿ ಪದ್ಮಾವತಿ ಆರ್ ಸಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವಉದ್ಯೋಗ ಮಾಡ್ತಾರೆ, ಉಪಕಸುಬುಗಳನ್ನು ಮಾಡ್ತಾರೆ, ಅದರಲ್ಲಿ ಒಂದು ಒಳ್ಳೆ ಜೀವನವನ್ನು ಕಟ್ಕೊಂಡಿದ್ದಾರೆ. ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಈ ಥರ ಎಲ್ಲ ಮಾಡಿ ಒಳ್ಳೆ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಇದನ್ನು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಆಕಾಶವಾಣಿ ಬಂದರೆ. ಪದ್ಮತಿ ಅವರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ.
4: ನಮಸ್ತೆ.
3: ಪದ್ಮತಿ ಅವರೇ, ನೀವೆಲ್ಲ ಹುಟ್ಟೆಲ್ಲ ಬೆಳೆದಿದ್ದಲ್ಲಿ ನಿಮ್ಮ ಬಾಲ್ಯ ಜೀವನ ವಿದ್ಯಾಭ್ಯಾಸ?
4: ಸರ್, ನಾನು ಹುಟ್ಟಿದ್ದು ಶಿವಮೊಗ್ಗ, ಬೆಳೆದಿದ್ದೆಲ್ಲ ಚಿತ್ರದುರ್ಗಾನೇ, ಇಲ್ಲೇ ಇರೋದು ಸರ್. ಈಗ ಮೆದೇಹಳ್ಳಿ ವಾಸವಾಗಿದ್ದೀವಿ ಸರ್.
3: ಮೆದೇಹಳ್ಳಿ ವಾಸವಾಗಿದ್ರೆ, ಹ್ಮ್. ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಿದ್ರಿ?
4: ವಿದ್ಯಾಭ್ಯಾಸ 10th ಆಗಿದೆ.
3: 10th ಆಗಿದೆ, ಮುಂದೆ ಓದ್ಲಿಲ್ವಾ?
4: ಇಲ್ಲ ಸರ್.
3: ಮತ್ತೆ ನಿಮ್ ತಂದೆ ತಾಯಿ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ರು?
4: ತಂದೆ KSRTC ಅಲ್ಲಿ ಇದ್ರು, ಅವರು ಸ್ವಲ್ಪ ಮಗಳ ಮೇಲೆ ಪ್ರೀತಿ ಅತಿಯಾದ್ರಿಂದ ಕೆಲಸನ ಬಿಟ್ಬಿಟ್ರು ಅವರು. ಅವರು ಇದ್ರಿಂದ ಅಮ್ಮ ಹೋಟ್ಲ್ ಮಾಡ್ಕೊಂಡಿದ್ರು, ಅಮ್ಮನ ಜೊತೆ ಹೋಟ್ಲ್ ಮಾಡ್ಕೊಂಡಿದ್ದೆ ಸರ್ ನಂದು ವಿದ್ಯಾಭ್ಯಾಸ ಆದ ನಂತರ.
3: ಪದ್ಮಾವತಿ ಅವರು, ನೀವೀಗ ಪ್ರಸ್ತುತವಾಗಿ ಏನೇನ್ ಕೆಲಸ ಮಾಡ್ತಾ ಇದ್ರು?
4: ಸರ್, ಈಗ ನಾನು ಬ್ಯೂಟಿಷಿಯನ್ ಜೊತೆಗೆ ಟೈಲರಿಂಗು, ಸೀರೆ ಜಿಗ್ಜಾಗು, ಫಾಲು, ಬ್ಲೌಸು, ಮತ್ತೆ ಎಂಬ್ರಾಯ್ಡಿಂಗ್ ವರ್ಕ್, ಹ್ಯಾಂಡ್ ವರ್ಕ್ ಈ ತರ ಎಲ್ಲ ಮಾಡಿಸ್ಕೊಡ್ತೀನಿ. ಟೈಲರಿಂಗು, ಜಿಗ್ಜಾಗು, ಫಾಲ್ ಎಲ್ಲ ಮಾಡ್ತೀನಿ ಸರ್.
3: ಮಾಡ್ತೀನಿ,
4: ಅದ್ರ ಜೊತೆಗೆ ಅದು ಇಲ್ಲ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಅದು, ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ನಡೀತಾ ಇರ್ಲಿ ಅನ್ನೋದಕ್ಕೆ ಮಾಡ್ತಾ
3: ಇದ್ದೀನಿ. ಬೇರೆ ಬೇರೆ ಸಾಕಷ್ಟೆಲ್ಲ ಉಪಕಸುಬುಗಳಿದ್ವು, ಈ ಎರಡು ಉಪಕಸುಬುಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ?
4: ಈ ಎರಡು ಉಪಕಸುಬುಗಳು ಅಂದ್ರೆ ಇದು ಮಾಡ್ಬೇಕು ಅಂತ ಆಸೆ ಏನು ಇರ್ಲಿಲ್ಲ. ಹಿಂಗೆ ಯಾರೋ ಒಬ್ರು ಕಲಿಯಕ್ ಹೋಗ್ತಿದ್ದಾರೆ, ನಾನು ಹೋಗೋಣ ಅಂತ ಹೋಗಿದ್ದು. ಇದು ನನ್ನ ಜೀವನಕ್ಕೆ ಆಧಾರ ಆಯ್ತು
3: ಸರ್.
4: ಆಧಾರ ಆಯ್ತು. ಇದು ಕಲ್ತಾದ್ಮೇಲೆ ಹೆಂಗೆ ಮುಂದಕ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಹಿಂಗೆ ಹೋಗ್ತಾ ಹೋಗ್ತಾ ಒಬ್ಬೊಬ್ರೆ ಫ್ರೆಂಡ್ಸ್ ಗಳು ಪರಿಚಯ ಆದ್ರು. ಆದಷ್ಟು ನನಗೆ ಇದ್ರಲ್ಲೇ ಮುಂದುವರೆಗೆ ಸಾಧ್ಯ ಆಗಿದ್ದು ಅಂದ್ರೆ ಫ್ರೆಂಡ್ಸ್, ಕಸ್ಟಮರ್. ಅದರಿಂದ ಮುಂದುವರೆದೆ, ಹಂಗೆ ಬೇರೆ ಕಡೆ ಕೆಲಸ ಮಾಡಿದೆ. ಒಂದ್ 3-4 ಹತ್ರ ಒಂದ್ 2-2 ವರ್ಷ, 3-3 ವರ್ಷ ಕೆಲಸ ಮಾಡಿದೆ. ಕೆಲಸ ಮಾಡಿದ ನಂತರ ಹಿಂಗೆ ಒಂದ್ ಕಡೆ ಕೆಲಸ ಬಿಟ್ಮೇಲೆ ಒಂದ್ ಕಡೆ ಅಡ್ಜಸ್ಟ್ ಆಗಿರೋ ಕಸ್ಟಮರ್, ಕೆಲವರಿಗೆ ಒಬ್ರಿಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ಅವ್ರು ಬೇರೆ ಕಡೆ ಹೋಗಕ್ಕೆ ಮನ್ಸ್ ಮಾಡಲ್ಲ. ಹಂಗೆ ನನ್ನ ಲೈಫಲ್ಲೂ ಒಬ್ರು ಇಬ್ರು ಕಸ್ಟಮರು ನನ್ಗೆ ಸಪೋರ್ಟಿವ್ ಆಗಿದ್ರು. ನೀನ್ ಚೆನ್ನಾಗ್ ಮಾಡ್ತೀಯಾ, ನೀನ್ ಮಾಡೋ ಕೆಲಸ ನನ್ಗೆ ಇಷ್ಟ ಆಯ್ತು, ಈಗ ನೀನ್ ಬಿಟ್ಟು ಬೇರೆ ಕಡೆ ನಮ್ಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ನಮ್ ಕೈಲಾಗಿದ್ದ ಹೆಲ್ಪ್ ನಾವು ಮಾಡ್ತೀವಿ, ನೀನ್ ಏನಾದ್ರು ಮಾಡು, ಅಟ್ ಲೀಸ್ಟ್ ನಮಗ್ ಮನೆಗ್ ಬಂದಾದ್ರು ಮಾಡ್ಕೊಡು ಅಂತ ಹೇಳಿ ಸ್ವಲ್ಪ ಐಟಮ್ಗಳೆಲ್ಲ ಕೊಟ್ಟು ನನಗೆ ಮಾಡಕ್ ಹೇಳಿದ್ರು. ಹಂಗಾಗಿ ನಾನು ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಹೋಮ್ ಸರ್ವಿಸ್ ಆದ್ಮೇಲೆ ಮನೇಲೇ ಪಾರ್ಲರ್ ಮಾಡ್ಕೊಂಡೆ. ಮನೇಲೆ ಪಾರ್ಲರ್ ಮಾಡ್ಕೊಂಡಾಗ ಮನೇಲಿನೂ ಹಂಗೆ ಪರವಾಗಿಲ್ಲ, ಒಂದ್ ಲೆಕ್ಕಕ್ಕೆ ನಡೀತು. ಮನೇಲಿ ಮಾಡ್ಕೊಂಡ ನಂತರ ಮನೇಲೆ ಯಾಕೆ ಮಾಡ್ತೀಯ, ಹೊರಗಡೆ ಮಾಡು ಅಂತ ಅಂದ್ರು. ಸಂಘಗಳು ಇದ್ರಲ್ಲೆಲ್ಲ ಇದ್ದವರು ಮತ್ತೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಹಂಗ

0: ಮತ್ತೆ ಸವಿತಾ ಅವಳು ಅವ್ರ ಅತ್ತೆ ಹತ್ರ ಮಾತಾಡಿ ಅವ್ರದೇ ಅಂಗಡಿನ ಲೀಸಿಗೆ ಕೊಡ್ಸಿದ್ಲು. ಆ ಅಂಗಡಿಲ ಈಗ ಓನ್ ಆಗಿ ಮಾಡ್ತಾ ಇದ್ದೀನಿ.
1: ಈಗ ಯಾವುದೇ ಒಂದು ಉಪಕಸಬುಗಳು ಮಾಡ್ಲಿ ಒಂದು ತರಬೇತಿ ಬೇಕಾಗುತ್ತೆ. ನೀವು ಪ್ರಾರಂಭದಲ್ಲಿ ಏನಾದರೂ
0: ತರಬೇತಿ ತಗೊಂಡಿದ್ದೆ ಸರ್, ರಕ್ಷಿತಾ ಪಾರ್ಲರ್ ಅಂತ ಹೇಳಿ. ನನಗೆ ಆ ಪಾರ್ಲರ್ ಅಲ್ಲಿ ಮೇಡಮ್ ಹೆಸರು ಹೇಳೋದಕ್ಕಿಂತ ಅವ್ರ ತಾಯಿಯವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ, ಲಕ್ಷ್ಮೀದೇವಿ ಅಂತೇಳಿ. ಅವರು ತುಂಬಾ ಸಪೋರ್ಟಿವ್ ಆಗಿ, ಕಲಿಬೇಕಮ್ಮ ನೋಡು ನನ್ನ ಮಗಳಿಲ್ದಾಗೆ ನಿನ್ನ ಹತ್ರ ಜನ ಮಾಡಿಸ್ಕೊಳ್ಳೋದು, ನೀನ್ ಚೆನ್ನಾಗಿ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತಾಗೋದು ಅಂತ ಅವರು ಸ್ವಲ್ಪ ಪ್ರೋತ್ಸಾಹದ ಮೇಲೆ ನಾನು ಸ್ವಲ್ಪ ಧೈರ್ಯ ಮಾಡಿದೆ. ಸ್ವಲ್ಪ ಜನಕ್ಕೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಬೈತಾ ಇದ್ರು. ಧೈರ್ಯ ಸಾಕಾಗ್ತಿದ್ದಿಲ್ಲ ನನಗೆ, ಬೈಸ್ಕೋಬೇಕಲ್ಲ ಏನಂತಾರೋ ಏನೋ ಅಂತ ಗಾಬರಿ ಭಯ ಪಡ್ತಿ. ಸ್ಟಾರ್ಟಿಂಗ್ ಕಲಿಬೇಕಲ್ಲ, ಕಲಿಬೇಕು ಅನ್ನೋ ಆಸೆ ಇದೆ, ಆದ್ರೆ ಬೈತಾರೆ ಅನ್ನೋ. ಹಂಗಾಗಿ ಅವರು ಏನಾಗಲ್ಲ ಮಾಡು ಅಂತ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಈಗ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಅವ್ರ ಕೈನೂ ಇದೆ ಅದ್ರಲ್ಲಿ. ಅವ್ರನ್ನ ನಾನು ತುಂಬಾ, ಅವ್ರ ಮಗಳಿಗಿಂತ ನಾನು ಅವ್ರನ್ನ ತುಂಬಾ
1: ನೆನೆಸ್ಕೊಬೇಕು. ಪ್ರಾರಂಭದಲ್ಲಿ ತರಬೇತಿ ಪಡ್ಕೋಬಾರ್ದು, ತುಂಬಾ ಕಷ್ಟ ಆಯ್ತು?
0: ಹಾ ಕಷ್ಟ ಆಯ್ತು ಸರ್, ಯಾವುದು ಕೆಲಸನೂ ಈಸಿ ಆಗಲ್ಲ ಸರ್. ಕಲ್ತ್ರೆ ಎಲ್ಲಾದು ಕಷ್ಟನೇ, ಕಲಿಯ ತನಕ ಕಷ್ಟನೇ. ಅದು ಹೇಳ್ತಾರಲ್ಲ ಸರ್, ಕಲಿಯ ತನಕ
1: ಹಂಗೆ
0: ಸರ್ ಅದನ್ನು. ಮತ್ತೆ ಕಲ್ತ ಆದ್ಮೇಲೆ ಹಿಂಗೆ ಒಂದೊಂದೇ ಒಂದೊಂದೇ ಶುರು ಮಾಡ್ಕೊಂಡು, ಈ ಟೈಲರಿಂಗ್ ಆಗಿರ್ಬೋದು, ಟೈಲರಿಂಗು ಅಷ್ಟೇ. ಟೈಲರಿಂಗೂ ಹಿಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಫ್ರೆಂಡ್ಸ್ ಕಲಿ ಮಾಡ್ತಿರೋರ್ನ ನೋಡಿ ನೋಡಿನೇ ಕಲ್ತಿದ್ದು ಸರ್. ಎಲ್ಲೂ ಕ್ಲಾಸ್ ಅಂತ ಹೋಗ್ಲಿಲ್ಲ, ಹಿಂಗೆ ರೆಗ್ಯುಲರ್ ಆಗಿ ಅವ್ರ ಜೊತೆ ಮಾತಾಡ್ಕಂತ ಟೈಮ್ ಪಾಸ್ ಮಾಡ್ಕಂತ ಹೋಗ್ತಾ ಇದ್ದಿದ್ದು ಅಲ್ಲೇ ಮಾಡ್ಕೊಂಡಿದ್ದು ಸರ್, ಅಲ್ಲೇ ಸ್ವಲ್ಪ ಕಲ್ತಿದ್ದು.
1: ಈಗ ಈ ಬ್ಯೂಟಿಷಿಯನ್ ಮಾಡ್ತಿರಲ್ಲ, ಪ್ರಾರಂಭದಲ್ಲಿ ಯಾವ ರೀತಿ ನಿಮಗೆ ಸವಾಲುಗಳು ಎದುರಾದವು?
0: ಜಾಸ್ತಿನೇ ಎದುರಾದ್ವು ಸರ್, ಯಾಕೆಂದ್ರೆ ಎಲ್ಲಾ ತರನು ಅಲ್ಲ ಸರ್. ಬ್ಯೂಟಿಷಿಯನ್ ಅಲ್ಲಿ ಒಬ್ರು ಮಾಡ್ತಿದ್ದಾರೆ ಅಂದ್ರೆ ಜೊತೆಗಿರೋರೆ ಸಹಿಸಲ್ಲ ಸರ್. ಕಲ್ತಿದೀವಿ, ಜೊತೆಗೆ ಕಲ್ತಿದೀವಿ, ಜೊತೆಗೆ ಕೆಲಸ ಮಾಡಿದೀವಿ ಅಂದ್ರೆ ಅವ್ರಿಗೇನೆ ಇಷ್ಟ ಆಗಲ್ಲ. ಈಗ ಎಷ್ಟೋ ಜನ ನಾನು ಈಗ ಸ್ವಂತ ಮಾಡಿದೀನಿ ಅಂದ್ರೆ ಅದ್ರಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ಲ ಗೊತ್ತು. ಯಾಕೆಂದ್ರೆ ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಮಾಡಿದ್ರೆ. ಯಾಕೆ ಈಗ ಎಲ್ಲ 1 ತಿಂಗಳು 2 ತಿಂಗಳಿಗೆ ಕಲ್ತು ಬಂದ್ರು ಅಂದ್ರೆ ಪಾರ್ಲರ್ ಮಾಡ್ತಾರೆ. ನಾವೀಗ 10-15 ವರ್ಷ ಮಾಡಿದ್ರು ನಾವು ಪಾರ್ಲರ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ಈ ಪಾರ್ಲರ್ ಕೋರ್ಸ್ ಅಲ್ಲಿ ಎಷ್ಟು ಕಲ್ತ್ರು ಕಡಿಮೆನೆ. ಯಾಕಂದ್ರೆ ನಾವು ಏನೇ ಮಾಡಿದ್ರು ಸ್ಕಿನ್ ಮೇಲೆ ಮಾಡ್ತೀವಿ. ಒಂದು ಚೂರು ಏರು ಪೇರು ಆಯ್ತು ಅಂದ್ರೆ ಸ್ಕಿನ್ ಗೆ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅಲ್ಲಿಂದ ಬಂದಿದ್ದನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಆ ಭಯನ ನಾನು ಇಷ್ಟು ದಿನ ನಾನು ತುಂಬಿಕೊಂಡಿರೋದ್ರಿಂದ ನಾನು ಬೇಗ ಇದ್ ಮಾಡ್ಕೊಳಕ್ ಆಗ್ಲಿಲ್ಲ. ಈಗ್ಲೂ ಆ ಮಾಡಿದ್ರು ಸಮೇತ ನಮಗ್ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಒಬ್ಬ ಸ್ಕಿನ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ನಾವು ಮುಂದುವರಿಯಕ್ ಸಾಧ್ಯ. ಈಗ ಏನೋ 2 ತಿಂಗಳು ಕಲ್ತೆ, 3 ತಿಂಗಳು ಕಲ್ತೆ, ನಾನು ಈಗ ಮಾಡ್ತೀನಿ ಅಂತ ಮಾಡೋದಲ್ಲ. ಸಡನ್ ಆಗಿ ನಾವು ಏನೋ ಹೇಳಕ್ಕಾಗಲ್ಲ. ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಯಾವ ಕ್ರೀಮ್ ಯಾವಾಗ ಹಚ್ಚುತ್ತೀವೋ ಅದರಿಂದ ಏನಾದರೂ ಎಫೆಕ್ಟ್. ಯಾಕಂದ್ರೆ ತುಂಬಾ ಆಗಿದ್ದಾವೆ ಸರ್ ಆ ತರ. ಅದರಿಂದ ನಾವು ಈ ಕೆಲಸದಲ್ಲೂ ನೋಡ್ಕೊಂಡು ತುಂಬಾ ಹುಷಾರಾಗಿನೇ ಮಾಡ್ಬೇಕಾಗುತ್ತೆ. ಹಿಂಗೆ ಮಾಡ್ತೀವಿ ಅಂತ ಮಾಡಕ್ ಆಗಲ್ಲ. ಒಬ್ರಿಗೆ ಜಾಸ್ತಿ ಪ್ರೆಷರ್ ಕೊಟ್ಟರು ಆಗಲ್ಲ, ಕಡಿಮೆ ಕೊಟ್ಟರು ಆಗಲ್ಲ, ಆ ತರ ಇರುತ್ತೆ. ಕಸ್ಟಮರು ನಮಗ್ ಚೆನ್ನಾಗಿ ಸ್ಪಂದಿಸ್ಬೇಕು. ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಅನ್ನಂಗಿರ್ಬಾರ್ದು, ಕಿರಿಕಿರಿ ಮಾಡಂಗಿರ್ಬಾರ್ದು. ನಾವು ಮಾತಾಡಿಸ್ಬಾರ್ದು ಅವ್ರನ್ನ ಜಾಸ್ತಿ ಮಾಡ್ಬೇಕಾರೆ. ಅವ್ರು ಫೀಲ್ ಮಾಡ್ಕೊಂಡ್ರೆ ಅದು ಕೆಲಸ ಮಾಡ್ತಿದೀವಿ ಅನ್ನೋದು ಗೊತ್ತಾಗುತ್ತೆ. ಮಧ್ಯದಲ್ಲಿ ನಾವು ಮಾತಾಡಿಸ್ತಾ ಇದ್ರೆ ನಾವು ಏನ್ ಮಾಡಿರೋದು ಗೊತ್ತಾಗಲ್ಲ ಅವ್ರಿಗೆ.
1: ಈಗ ಚರ್ಮ ತುಂಬಾ ಸೂಕ್ಷ್ಮವಾದದ್ದು, ನೀವು ಹೇಳಿದ್ರೆ ಒಳ್ಳೆ ಕ್ರೀಮ್ ಗುಣಮಟ್ಟದ ಕ್ರೀಮ್ಗಳನ್ನ ಬಳಸಬೇಕಾಗುತ್ತೆ, ಇದರಲ್ಲಿ ಯಾವ ರೀತಿ ಕಾಳಜಿ ವಹಿಸ್ತೀರಾ?
0: ಸರ್, ಅವರ ಸ್ಕಿನ್ಗಳ ಮೇಲೆ ನಾವು ನೋಡ್ತೀವಿ ಸರ್. ಕೆಲವ್ರ ಸ್ಕಿನ್ ರಫ್ ಆಗಿರುತ್ತೆ, ಕೆಲವ್ರ ಸ್ಕಿನ್ ತುಂಬಾ ಸ್ಮೂತ್ ಆಗಿರುತ್ತೆ, ಕೆಲವ್ರಿಗೆ ತುಂಬಾ ಪಿಗ್ಮೆಂಟೇಷನ್ ಆಗಿರುತ್ತೆ. ಪಿಗ್ಮೆಂಟೇಷನ್ ಈಗ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ 30-40 ವರ್ಷ ಆಯ್ತು ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಂಗಾಗಿ ಅವರಿಗೆ ಪಿಗ್ಮೆಂಟೇಷನ್ ಅವೆಲ್ಲ ಜಾಸ್ತಿ ಬರುತ್ತೆ. ಅದರಿಂದ ಕ್ರೀಮ್ಗಳು ಈಗೆಲ್ಲ ಬೆಣ್ಣಮಿಟ್ಟು ಆ ತರ ಕ್ರೀಮ್ಗಳೆಲ್ಲ ಇದು ಮಾಡ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಅವರು ಹೋಮ್ ರೆಮಿಡೀಸ್ ಯೂಸ್ ಮಾಡಿ ಹಾಸ್ಪಿಟ್ಲಿಗೆ ಹೋದ್ರು ಕೆಲವರಿಗೆ ಕಮ್ಮಿ ಆಗಲ್ಲ. ಅದರಿಂದ ತುಂಬಾ ರೆಡ್ಡು ಹೋಲ್ ಹೋಲ್ ತರ ಎಲ್ಲ ಆಗಿದೆ. ಬೆಸ್ಟ್ ಅಂದ್ರೆ ಅವರಿಗೆ ಫೇಶಿಯಲ್ ಆ ತರ ಮಾಡಿಸ್ಕೊಂತೀವಿ ಅಂದ್ರು ತುಂಬಾ ರೇಟು ಆ ತರ ಅಲ್ಲ, ಫೇಸಿಗೆ ಮಸಾಜಿಂಗ್ ಬೇಕಾಗುತ್ತೆ. ಈಗ ಒಬ್ಬ ಮನುಷ್ಯನ್ಗೆ ನಾವೇ ಕೈ ಕಾಲು ಒತ್ಕೊಂತೀವಿ ಅಂತಂದ್ರೆ ಈ ಒಂದ್ ಕೈ ಒತ್ಕೊಂಡ್ರೆ ಇನ್ನೊಂದ್ ಕೈ ನೋವು ಬರುತ್ತೆ. ಅದೇ ಬೇರೆ ಯಾರೋ ಒಂದ್ ಕೈ ಈ ಕಾಲು ಒತ್ತುತ್ತಾರೆ ಅಂದ್ರೆ ಎಷ್ಟು ಆರಾಮ್ ಅನ್ಸುತ್ತೋ ಹಂಗೆ ಇದು. ಈಗ ನಾವು ಫೇಸ್ ಮಸಾಜ್ ಮಾಡ್ತಿದೀವಿ ಅಂತ ಅಂದ್ರೆ ಅದು ತುಂಬಾ ಆರಾಮ್ ಅನ್ಸುತ್ತೆ. ಅವ್ರಿಗೆ ಎಷ್ಟೇ ಟೆನ್ಷನ್ ಇದ್ರು ರಿಲೀಫ್ ಆಗುತ್ತೆ. ಅದರಿಂದ ಮಂತ್ಲಿ ಮಾಡಿಸ್ಕೊ. ಈಗ ಕೆಲವರು ಹೆದರ್ತಾರೆ, ಅಯ್ಯೋ ಒಂದ್ಸರಿ ಮಾಡಿಸಿದ್ರೆ ತಿಂಗಳ ತಿಂಗಳ ಮಾಡಿಸ್ಬೇಕು, ಆ ತರ ಏನು ಇಲ್ಲ. ಅವರಿಗೆ ಅದು ರಿಲ್ಯಾಕ್ಸ್ ಫೀಲ್ ಬಂತು ಅಂದ್ರೆ ಅವ್ರು ಯಾವಾಗ ಬೇಕಿದ್ರು ಮಾಡಿಸ್ಕೋಬಹುದು. ಮತ್ತೆ ಕ್ರೀಮ್ ಫೇಶಿಯಲ್ ಎಲ್ಲ ಮಾಡಿಸ್ ತಕ್ಷಣ ಬೆಳ್ಳಗಾಗ್ತಿವಿ ಆ ತರ ಎಲ್ಲ ಏನೋ ಸಣ್ಣ ಪುಟ್ಟ ಸ್ಕಿನ್ ಅಲ್ಲಿ ಆಗಿರೋ ಡ್ಯಾಮೇಜ್ ಅನ್ನ ರಿಮೂವ್ ಮಾಡ್ಬೋದು ಅಷ್ಟೇ. ನಾನೀಗ ಏನೋ ಯಾವ್ದೋ ಒಂದ್ ಕ್ರೀಮ್ ನಾನು 500-1,000 ತಗೊಂಡು ಒಂದ್ ಕ್ರೀಮ್ ಹಚ್ತೀನಿ ತುಂಬಾ ಕಲರ್ ಬರ್ತಾರೆ ಎಲ್ಲ ಹೋಗುತ್ತೆ ಅಂತ ಹೇಳಲ್ಲ, ಯಾರು ಹೇಳಲ್ಲ. ನಮ್ ಕಲರ್ ಎಲ್ಲ ಏನಿರುತ್ತೆ ಅದಿರುತ್ತೆ, ಬಟ್ ಕ್ಲೀನ್ ಆಗಿರುತ್ತೆ. ಮಾಡ್ಸೋದ್ರಿಂದ ಕ್ಲೀನ್ ಆಗಿರುತ್ತೆ. ಆ ಕ್ಲೀನ್ ಮತ್ತೆ ಟ್ರಸ್ಟ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಮಾಡಿಸ್ರಿ ಅಂತ ಹೇಳ್ತೀವಿ ಅಷ್ಟೇ.
1: ಈ ಬರೀ ಮುಖಕ್ಕೆ ಸಂಬಂಧಪಟ್ಟದ್ ಮಾತ್ರ ನೀವು ಮಾಡೋದು?
0: ಮುಖಕ್ಕೆ ಅಂತ ಅಲ್ಲ ಸರ್, ಒಂದು ಬಾಡಿ ಮಸಾಜ್ ಆಗಿ

0: ಆಗಿರ್ಬೋದು ಎಲ್ಲ ಪ್ರತಿಯೊಂದು ಮಾಡ್ತೀವಿ, ಬಾಡಿ ಮಸಾಜ್ ಇಂದಾನು ಮಾಡ್ತೀವಿ. ಬಟ್ ಏನಂದ್ರೆ ಬಾಡಿ ಮಸಾಜ್ ಇಂದ ಆಯಿಲ್ ಮಸಾಜ್ ಬೆಸ್ಟ್ ಎಲ್ಲದಕ್ಕೆ. ಈಗ ಕ್ರೀಮು ಕೊಡ್ತಾರೆ, ಸ್ಪಾ ಅಂತ ಹೇಳಿ ಕ್ರೀಮು ಕೊಡ್ತಾರೆ, ಬಟ್ ಆಯಿಲ್ ಮಸಾಜ್ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಕ್ರೀಮಿಂದು ಅನ್ನೋದಕ್ಕಿಂತ ಆಯಿಲ್ ಮಸಾಜ್ ಜಾಸ್ತಿ ತಗೊಂಡ್ರೆ ಬೆಸ್ಟ್. ಕೈ ಕಾಲಿಗೆ ಆರಾಮ್ ಅನ್ಸುತ್ತೆ, ಅವಾಗವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ನಾವು ಕೆಲಸ ಮಾಡ್ತಿರ್ತೀವಿ, ಹೆಣ್ಮಕ್ಳು ಜಾಸ್ತಿ ಕೈಯೇ ಭುಜಾನೇ ಕೆಲಸ ಜಾಸ್ತಿ, ಸಣ್ಣ ಸಣ್ಣ ಗಂಟು ತರ ಆಗಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಅದು ಮಸಾಜ್ ಇಂದ ಸ್ವಲ್ಪ ಕಡಿಮೆ ಆಗುತ್ತೆ.
1: ಈಗ ನೀವು ಬ್ಯೂಟಿಷಿಯನ್ ಆದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ?
0: 13 ವರ್ಷ ಆಯ್ತು ಸರ್ ನಾನು ಮಾಡಕ್ ಶುರು ಮಾಡಿ.
1: 13 ವರ್ಷದಿಂದ?
0: 13 ವರ್ಷದಿಂದ ಮಾಡ್ತಿದ್ದೀನಿ ಸರ್.
1: ಯಾವ ತರ ಹೆಚ್ಚು ಅಪೇಕ್ಷೆ ಪಡ್ತಾರೆ ಜನ
0: ಸರ್? ಜನಗಳ ನಿರೀಕ್ಷೆನ ನಾವು ಗೆಸ್ ಮಾಡಕ್ಕೆ ಆಗಲ್ಲ ಸರ್. ಈಗ ಹೆಂಗೆ ಅಂತ ಅಂದ್ರೆ ಕುರುಡ್ರ ತರ ಆಗ್ಬಿಟ್ಟಿದೆ ಸರ್. ಈ ಕೆಲ್ಸನ ನೋಡಲ್ಲ ಸರ್ ಜನ, ಈಗ ಮುಖಾನ ನೋಡ್ತಾರೆ. ಈಗ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನಿನ್ ಬ್ಯೂಟಿಷಿಯನ್ ತರ ಇದೀಯಾ ಅಂತ ಅನ್ಸಲ್ಲ ಅಂತ. ಆದ್ರೆ ನನ್ನ ಕೆಲಸ ಗುರುತಿಸೋರು ಇದಾರೆ, ಆದ್ರೆ ಈಗಿನ ಇದ್ರಲ್ಲಿ ಕೆಲಸ ಹೆಂಗ್ ಮಾಡ್ತಾರೆ ಅಂತ ನೋಡಲ್ಲ. ಇವರೇ ಹೆಂಗಿದ್ದಾರೆ ಹಿಂಗ್ ಮಾಡ್ತಾರ ಅನ್ಸುತ್ತೆ. ಅದೇ ನಾವೊಂಚೂರ್ ಚೆನ್ನಾಗಿದ್ದೀವಿ ಅಂತ ಅಂದ್ರೆ, ನಾವು ಕೆಲಸ ಮಾಡ್ಲಿಲ್ಲ ಅಂದ್ರು ಚೆನ್ನಾಗಿ ಅವರೇ ಸಿಟ್ಟು, ನಾವು ಸ್ವಲ್ಪ ಟಚ್ ಮಾಡ್ಬಿಟ್ರು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರೇ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಆ ತರ ಇರಬಾರ್ದು. ಮನುಷ್ಯ ಯಾರೇ ಆಗ್ಲಿ ಅವ್ರ ಕೆಲಸನ ಗುರುತಿಸ್ಬೇಕು ಅಂತ ಇಷ್ಟಪಡ್ತೀನಿ ಸರ್ ನಾನು ಆ ತರ.
1: ಈಗ ಚರ್ಮ ತುಂಬಾ ಸೂಕ್ಷ್ಮದಾಗಿರೋದ್ರಿಂದ ಗುಣಮಟ್ಟದ ಉತ್ಪನ್ನಗಳನ್ನ ಬಳಸಬೇಕಾಗುತ್ತೆ. ಈಗೆಲ್ಲ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಳಪೆ ಮತ್ತೆ ತುಂಬಾ ಕಡಿಮೆ ದರದಲ್ಲಿ ಸಿಗ್ತಕ್ಕಂತ ಇವೆಲ್ಲ ಪ್ರಾಡಕ್ಟ್ ಸಿಗ್ತವೆ, ಅಂತವನ್ನೆಲ್ಲ ಬಳಸಿದ್ರೆ ನಿಮ್ಮ ಒಂದು ವೃತ್ತಿಗೆ ಕೆಟ್ಟ ಹೆಸರು
0: ಬರುತ್ತೆ ಸರ್. ಆ ಒಂದು ಇದರಿಂದನೇ ನಾನು ಸ್ವಂತ ಪಾರ್ಲರ್ ಮಾಡಕ್ಕೆ ತುಂಬಾ ಟೈಮ್ ತಗೊಂಡೆ ಸರ್. ಹಂಗಾಗಿ ನನಗೆ ಎಲ್ಲ ಅದು ತಿಳಿಸ್ಕೊಡೋದು ಅಂತ ಅಂದ್ರೆ ಬ್ಯಾಂಗಲ್ ಸ್ಟೋರ್ನವರು. ಅವರು ಏನೇ ಸರ್ ಈ ತರ ನಾವು ಯೂಸ್ ಮಾಡ್ಬೇಕಾ ಬೇಡ್ವಾ, ನೀವು ನೀಟಾಗಿ ಕೇಳಿ ತರಿಸ್ಕೊಂಡಿದ್ದೀರಾ ಇಲ್ಲ, ಅವರು ನಮಗೆ ಗೈಡ್ ಮಾಡ್ತಾರೆ ಸರ್. ಹಂಗೆ ಗೊತ್ತಿರೋದ್ರಿಂದ ನಾನು ದುರ್ಗದಲ್ಲೇ ಪರ್ಚೇಸ್ ಮಾಡ್ತೀನಿ ಸರ್. ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಮೇಡಮ್ ನಾವು ನಾವೇ ಚಾಯ್ಸ್ ಮಾಡಿ ತಗೊಂಡ್ರೆ ಬೇಡ ಅಂತ ಹೇಳ್ತಾರೆ. ಮತ್ ಸುಮ್ನೆ ಕಸ್ಟಮರ್ ನೀವು ಇದ್ ಮಾಡ್ತೀರಾ, ನಿಮ್ ಮೇಲೆ ಬೇಜಾರಾಗುತ್ತೆ ಅಂತ ಹೇಳಿ ಅವ್ರ ಗುಣಮಟ್ಟದ್ದೇ ಕೊಡ್ತಾರೆ ಸರ್.
1: ಈಗ ಯಾರಾದ್ರೂ ಗ್ರಾಹಕರು ನನಗೆ ಈ ತರ ಕ್ರೀಮ್ ಆಗುತ್ತೆ ಆಗಲ್ಲ ಅಂತ ನಿಮಗೆ
0: ಹೇಳ್ತಾರೆ ಸರ್, ಈ ತರ ಹಚ್ಚಿದೀನಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಮತ್ತೆ ಈಗ ಪೆಡ್ನಾಮೆಟು ಪ್ರೆಡ್ನಾಪ್ರೆಸ್ ಈ ತರ ಕ್ರೀಮ್ಗಳೆಲ್ಲ ಹಚ್ಚಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಸರ್. ಅವರು ಸ್ಕಿನ್ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದ್ರು ಸಮೇತ ನಮಗೆ ಗೊತ್ತಾಗುತ್ತೆ ಅವ್ರು ಇದೇ ತರ ಕ್ರೀಮ್ ಹಚ್ಚಿದ್ದಾರೆ, ಅದರಿಂದಾನೇ ಅವ್ರು ಸೆನ್ಸಿಟಿವ್ ಆಗಿದೆ ಅಂತ. ಈಗ ಮೈ ಮೇಲಿರೋ ಸ್ಕಿನ್ಗೂ ಫೇಸ್ ಮೇಲಿರೋ ಸ್ಕಿನ್ಗೂ ಬೇಗ ಗೊತ್ತಾಗುತ್ತೆ ಸರ್, ಯಾಕಂದ್ರೆ ರಫ್ ಆಗಿರೋದು ಬೇಗ ಸೆನ್ಸಿಟಿವ್ ಆಗುತ್ತಲ್ಲ ಸರ್, ಗೊತ್ತಾಗ್ಬಿಡುತ್ತೆ.
1: ಈ ತರ ಸಮಸ್ಯೆಗಳು ಯಾವಾಗಾದ್ರೂ ನೀವು ಫೇಸ್ ಮಾಡಿದ್ರೆ?
0: ಮಾಡಿ ತುಂಬಾ ಜನ ಜಾಸ್ತಿ ಫೇಸ್ ಮಾಡ್ತಾ ಇರೋದೇ ಅದೇ ಸ್ಕಿನ್ ಸರ್. ಒಂದ್ ಮೇಕಪ್ ಅಲ್ಲಿ ಆಗಿರ್ಬೋದು, ಮೇಕಪ್ ಅಲ್ಲಿ ಹೋದಾಗ ಆ ತರ ಸ್ಕಿನ್ ಬಂತು ಅಂದ್ರೆ ಪ್ಯಾಚಿ ಪ್ಯಾಚಿ ಆಗ್ಬಿಡುತ್ತೆ ಸರ್, ಬೇಗ ಅವರಿಗೆ ಕೂರಲ್ಲ ಮೇಕಪ್. ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತವ್ರು ಹತ್ರ ನಾವು ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಒಬ್ರಿಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಬಂದಿರೋ ಜನ ಎಲ್ಲ ನೋಡಿ ಹೇಳ್ತಾರೆ ಇದು ಮೇಕಪ್ ಚೆನ್ನಾಗಿದೆಯಾ ಇಲ್ಲ ಅಂತ, ಅದು ನಮಗೆ ಫೇಸ್ ಮಾಡ್ಬೇಕಾಗಿರುತ್ತೆ.
1: ಯಾವಾದ್ರೂ ನಿಮ್ಮ ಇಷ್ಟು ವರ್ಷದ ಒಂದು ಅನುಭವದಲ್ಲಿ ತುಂಬಾ ಕಹಿ ಘಟನೆಗಳು ಅಥವಾ ತುಂಬಾ ಚೆನ್ನಾಗಿ ಮಾಡ್ಬಿಟ್ನಪ್ಪ ಎಲ್ಲ ಸಾಕಷ್ಟು ಜನ ಒಪ್ಪಿದ್ರು ಅನ್ನೋ ಸಂತೋಷದ ಘಟನೆಗಳು
0: ತುಂಬಾನೇ ಇದೆ ಸರ್. ತುಂಬಾ ಚೆನ್ನಾಗಿ ಮಾಡಿ ನಮ್ಗೆ, ಯಾಕಂದ್ರೆ ಎಷ್ಟು ಲಕ್ಷ ಕೊಟ್ರು ಕಮ್ಮಿನೇ ಬೇಕು ಅನ್ಸುತ್ತೆ, ಆದ್ರೆ ಅವರು ಇಟ್ಟು ವಿಶ್ವಾಸ ಇರುತ್ತಲ್ಲ ಅದು ತುಂಬಾನೇ ಕಡಿಮೆನೆ ನಾವು ಹೇಳ್ಕೊಳಕದನ್ನ. ತುಂಬಾ ಆಗಿದೆ ಸರ್ ಹಂಗೆ. ಆದ್ರೆ ಇತ್ತೀಚೆಗೆ ಆಗಿರೋದನ್ನ ನಾನು ಮಾಡಿದ್ದು ಬರೀ 8,000 ಸರ್ ಅದು. ಅವರು ನನಗೆ ಅರಶಿನ ಕುಂಕುಮ ಕೊಟ್ಟು ಬಟ್ಟೆ ಸಮೇತ ಕೊಟ್ಟರು, ಅದು ನಾನು ತುಂಬಾ ಖುಷಿ ಪಡ್ತೀನಿ ಸರ್. ಇಷ್ಟು ತುಂಬಾ 13 ನಾನು ಮಾಡಿರೋ, ನಾನು 25-30,000 ತನಕನೂ ತಗೊಂಡಿದ್ದೀನಿ ಅಮೌಂಟ್, ಅದೇ 8,000 ನನ್ಗೆ ಅವ್ರ ಅದು ಕೊಟ್ರಲ್ಲ ತುಂಬಾ ಖುಷಿ ಅನಿಸ್ತು
1: ಸರ್. ಗೌರವ
0: ಅಂದ್ರೆ ಯಾಕೆಂದ್ರೆ ನಾನು ಹೆಚ್ಚಾಗಿ ನನಗಿಂತ ನನಗೆ ಗೌರವ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಕೆಲ್ಸಕ್ಕೆ ಗೌರವ ಸಿಗ್ಬೇಕು ಅಂತ ಆಸೆ ಪಡ್ತೀನಿ. ಅವ್ರು ನನ್ನ ಕೆಲ್ಸಕ್ಕೆ ಗೌರವ ಕೊಟ್ರು, ನನಗೂ ಗೌರವ ಕೊಟ್ರು ಸರ್ ನನಗೆ ಅದು ಕೊಟ್ಟು.
1: ಈ ತರ ಮಾಡಿಸ್ಕೊಂಡ್ರೆಲ್ಲ ನಿಮ್ಮ ಅಂಗಡಿಗೆ ಬರ್ಬೇಕಾ ಅಥವಾ ನೀವು ಮನೆಗೂ ಹೋಗಿ ಮಾಡೋದು ಅಥವಾ ಯಾವ್ದೋ ಮದುವೆ ಫಂಕ್ಷನ್ ಬೇರೆ ಬೇರೆ ಫಂಕ್ಷನ್ ಗಳೆಲ್ಲ ಇರ್ತಾವಲ್ಲ ಅಲ್ಲಿಗೂ ಹೋಗಿ ಅಟೆಂಡ್ ಮಾಡ್ತೀರಾ?
0: ಹಾ ಸರ್, ಇಲ್ಲೇ ಸುತ್ತಮುತ್ತ ಅನ್ನೋದಕ್ಕಿಂತ ಬೇರೆ ಬೇರೆ ಕಡೆನೂ ಹೋಗಿದ್ದೀನಿ ಸರ್. ಹುಬ್ಳಿ ಧಾರವಾಡ ಸೈಡ್ ಎಲ್ಲ
1: ಹೋಗಿದ್ದೀವಿ
0: ಸರ್ ನಾವು. ಹಂಗೆ ಇಲ್ಲಿ ಮನೆಯಲ್ಲೂ ಈಗ ಇಲ್ಲ ತುಂಬಾ ನಾವು ಮಾಡಿಸ್ಕೊಳ್ಳೋದಿದೆ ದೂರ ಆಗುತ್ತೆ ಬರಲ್ಲ ಅಂದವರಿಗೆ ಮನೆಗೂ ಹೋಗಿ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ ಸರ್.
1: ಈಗ ಗ್ರಾಹಕರನ್ನ ಒಂದು ಸೆಳೆಯಬೇಕು, ಒಂದು ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕಂದ್ರೆ ಯಾವ ತರ ಮಾಡ್ತಾರೆ?
0: ಗ್ರಾಹಕರನ್ನ ಸೆಳಿಬೇಕು ಅನ್ನೋದೇನಿಲ್ಲ ಸರ್, ನಾವು ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಗ್ರಾಹಕರು ಅವ್ರ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತಾರೆ
1: ಸರ್. ಬಾಯಿಂದ ಬಾಯಿಗೆ ಮಾರ್ಕೆಟ್ ಸೃಷ್ಟಿ ಆಗುತ್ತೆ.
0: ಯಾಕೆಂದ್ರೆ ಇಲ್ಲಿ ನಾವು ನಮ್ ಕೆಲಸ ಹೆಂಗೆ ಅಂದ್ರೆ ಮಾತಾಡೋದ್ರಲ್ಲಿ ಏನು ಇಲ್ಲ ಸರ್, ನಾವು ಕೆಲಸ ಮಾಡ್ಬೇಕು, ನಾವ್ ಎಷ್ಟು ಕೆಲ್ಸದ ಮೇಲೆ ಪ್ರೆಷರ್ ಕೊಡ್ತೀವೋ ಅಷ್ಟು ಅದು ನಮ್ ಮೇಲೆ ಪ್ರೆಷರ್ ಕೊಡುತ್ತೆ ಸರ್. ಈಗ ನಾವು ಒಬ್ಬ ಕಸ್ಟಮರ್ಗೆ ಅವ್ರಿಗೆ ಇಷ್ಟ ಆಗೋ ತರ ಮಾಡಿದ್ವಿ ಅಂದ್ರೆ ಅವ್ರು ಇನ್ನೊಬ್ರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿ ಹೋಗಿದ್ದೇನೆ ಅವ್ರು ಬರಲ್ಲ ಅಂದ್ರೂ ಅವ್ರಿಗೆ ಫೋರ್ಸ್ ಮಾಡು, ಒಂದ್ ಸರಿ ನೀನ್ ಅಲ್ಲಿ ಹೋಗ್ಬಾ ಆಮೇಲೆ ನೀನ್ ನೆಕ್ಸ್ಟ್ ನಾನು ಕರೆಯೋದೇ ಇಲ್ಲ ಅಂತ ಅನ್ನಂಗ್ ನಾವು ಮಾಡ್ಬೇಕು.

0: ಹಂಗ್ ಮಾಡಿದ್ರೆ ಅವ್ರು ಖಂಡಿತ ಕರ್ಕೊಂಡ್ ಬರ್ತಾರೆ ಸರ್.
1: ನಿಮ್ ಕೆಲಸದಲ್ಲಿ ತುಂಬಾ ಸವಾಲುಗಳು ಇರ್ತಾವ?
0: ಇರುತ್ತೆ ಸರ್, ತುಂಬಾ ಇರುತ್ತೆ ಸರ್. ಈಗ ಒಂದ್ ಚೌಟ್ರಿಗೆ ಹೋಗಿದೀವಿ ಅಂದ್ರೆ ಹುಡುಗನ್ ಕಡೆಯವ್ರು ಬೇರೆಯವ್ರನ್ನ ಕರೆಸಿರ್ತಾರೆ, ಹುಡುಗಿ ಕಡೆಯವ್ರು ಬೇರೆಯವ್ರನ್ನ ಕರೆಸಿರ್ತಾರೆ. ಅಲ್ಲಲ್ಲೇ ಯಾಕೋ ಇದು ಸರಿ ಹೋಗಿಲ್ಲ ನೋಡು, ನಿಮ್ ಕಡೆಯವ್ರು ಯಾರು ಮಾಡಿದಾರೆ ಹೇಳ್ರಿ ಅನ್ನೋರು ಇರ್ತಾರೆ. ಕೆಲವ್ರು ಇಷ್ಟ ಪಡೋರು ಇರ್ತಾರೆ. ಅದು ಆವಾಗ ಕಸ್ಟಮರ್ಗೆ ಹೆಂಗಾಗುತ್ತೆ ಅಂದ್ರೆ, ಹುಡುಗನ್ ಕಡೆಯವರು ಅಲ್ಲಿ ಯಾರೋ ಬ್ಯೂಟಿಷಿಯನ್ ಬಂದಿದ್ದಾರೆ, ಅವ್ರು ಹೇಳಿದ್ರು ಇದು ಸರಿ ಹೋಗಿಲ್ಲ ಅಂದಾಗ ನಾವು ಅದನ್ನ ಫೇಸ್ ಮಾಡ್ಬೇಕಾಗುತ್ತೆ. ಏನಾಗಿದೆ ಅಂತ ಕೇಳ್ಬೇಕು, ಅವ್ರಿಗೆ ಅದನ್ನ ಸರಿ ಮಾಡ್ಕೊಡ್ಬೇಕು, ಇಲ್ಲ ಅದು ಸರಿ ಹೋಯ್ತು ಅಂತ ಅದು ಅವರಿಗೂ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವ್ರು ಮಾಡಿದ್ದು ಚೆನ್ನಾಗಿದೆ ಅಂತ ಅಂದ್ರೆ ಅಲ್ಲಿ ಎರಡು ಕಡೆ ಚೆನ್ನಾಗಿರುತ್ತೆ. ಬ್ಯೂಟಿಷಿಯನ್ ಇದನ್ನ ಅರ್ಥ ಮಾಡ್ಕೋಬೇಕು, ಈಗ ನಾವು ಮಾಡಿರೋದೇನೆ ಚೆನ್ನಾಗಿದೆ ಅವ್ರು ಮಾಡಿದ್ ಚೆನ್ನಾಗಿಲ್ಲ ಅಂತ ಅನ್ನಕೋಬಾರ್ದು. ಯಾಕೆಂದ್ರೆ ಅವ್ರವ್ರ ಕೆಲಸ, ಅವ್ರು ಯಾರ್ಯಾರು ಹೆಂಗೆ ಆ ಕೆಲಸದ ಮೇಲೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೋ ಅದು ಅವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಂಗಂತ ನಾವು ಬೇರೆಯವರಿಗೆ ನಾವು ಟೀಕೆ
1: ಮಾಡ್ಬಾರ್ದು,
0: ನೀವು ಸರಿ ಮಾಡಿಲ್ಲ ಅಂತ
1: ಹಂಗನ್ಬಾರ್ದು. ಸ್ವಲ್ಪ ಕಡಿಮೆ ಇದ್ರೂ ಚೆನ್ನಾಗಿ
0: ಮಾಡಿದ್ದಾರೆ,
1: ಅವರು ನಿಮ್ದು ಒಪ್ಪಿಗೆಬೇಕು, ನೀವು ಆ ತರ ಇದ್ದಾಗ
0: ಸರಿ ಇಲ್ಲ ಅಂದ್ರೆ ನಾವು ಬೇಕಿದ್ರೆ ಡೈರೆಕ್ಟ್ ಅವರಿಗೆ ಹೋಗಿ ಹೇಳೋಣ, ಮೇಡಮ್ ನೀವು ಯಾಕೋ ಈ ತರ ಮಾಡಿದೀರಾ. ನಾವು ಕಸ್ಟಮರ್ ಹೇಳ್ಬಾರ್ದು, ಯಾಕಂದ್ರೆ ಅವ್ರ ವ್ಯವಹಾರ ನಾವು ಕೆಡಿಸ್ದಂಗ ಆಗುತ್ತೆ.
1: ಈಗ ಬೇರೆ ಬೇರೆ ಎಲ್ಲ ಒಂದು ರಂಗದಲ್ಲೂ ಸಾಕಷ್ಟು ಕಾಂಪಿಟೇಷನ್ ಇದೆ. ಈಗ ಪದ್ಮಾವತಿ ಅವರು 10,000 ಮಾಡ್ತಾರೆ, ನಾನು 8,000 ಮಾಡಿದೆ ಅಂತ ಈ ತರ ನಿಮ್ಮದ್ರಲ್ಲಿ ಕಾಂಪಿಟೇಷನ್
0: ಆಗಿದೆ ಸರ್. ಅಡ್ವಾನ್ಸ್ ಕೊಟ್ಟಿರೋಂಥವ್ರು ವಾಪಸ್ ತಗೊಂಡಿದ್ದಾರೆ, ಮತ್ತೆ ಬೇರೆ ಕಡೆ ಅಡ್ವಾನ್ಸ್ ಕೊಟ್ಟು ವಾಪಸ್ ತಂದು ನನಗೂ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಅಲ್ಲಿ ಆ ತರ ಆದಾಗ ತುಂಬಾ ಬೇಜಾರಾಗಿತ್ತು ಸರ್. ನನ್ನ ಹತ್ರ ಅಡ್ವಾನ್ಸ್ ಕೊಟ್ಟು ಬೇರೆ ಕಡೆ ಕೊಟ್ಟಾಗ ತುಂಬಾ ಬೇಜಾರು ಆಗಿತ್ತು, ಹಿಂಗಾಯ್ತಲ್ಲ ಅನ್ನೋ ಒಂದ್ ಇದ್ರಲ್ಲಿ ಅನ್ಕೊಂಡು. ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಅದು ಅಭ್ಯಾಸ ಆಯ್ತು, ಯಾಕಂದ್ರೆ ಒಂದೊಂದ್ ಕಡೆ ಅವ್ರಿಗೆ ಇಷ್ಟ ಆಯ್ತು ಅಂತ. ಅದೇ ಲಾಸ್ಟ್ ಅದೇ ಫಸ್ಟ್ ಸರ್. ಮತ್ತೆ ಅಡ್ವಾನ್ಸ್ ಕೊಟ್ಟವ್ರು ಯಾರು ಇವತ್ತಿನವರೆಗೂ ವಾಪಸ್ ಇಸ್ಕೊಂಡಿಲ್ಲ, ಕೊಟ್ಟವರೆಲ್ಲ ಮಾಡಿಸ್ಕೊಂಡಿದ್ದಾರೆ. ಅದು ಒಂದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅದು ನಾವು ತಡ್ಕೊಳಕ್ ಸಾಧ್ಯ ಆಯ್ತು. ಅದು ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹಂಗಾಯ್ತು, ಸ್ಟಾರ್ಟಿಂಗ್ ಅಲ್ಲೇ ಹಂಗಾಗಿರೋದ್ರಿಂದ ನನಗೆ ಅದು ಒಳ್ಳೇದೇ ಆಯ್ತು. ಯಾಕಂದ್ರೆ ಈಗ ದುಡ್ಡು ಜಾಸ್ತಿ ನೋಡ್ತಾ ನೋಡ್ತಾ ಆಗಿದ್ದಿದ್ರೆ ಸ್ವಾರ್ಥಿ ಆಗ್ತಿದ್ನೇನೋ ಗೊತ್ತಿಲ್ಲ. ಅದು ಒಂದು ಆಗಿದ್ದು ಒಂದು ಒಳ್ಳೆ ಅನುಭವ ಆಯ್ತು.
1: ಬ್ಯೂಟಿ ಇದಕ್ಕೆಲ್ಲ ಮಾಡಿಸ್ಕೋಬೇಕಂದ್ರೆ ತುಂಬಾ ಕಾಸ್ಟ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಇತ್ತೀಚೆಗೆ, ತುಂಬಾ ಕಾಸ್ಟ್ಲಿ
0: ಸರ್? ತುಂಬಾ ಕಾಸ್ಟ್ಲಿ ಅಂತ ಅಂದ್ರೆ ನಾವು ದುಡ್ಡು ಹಾಕ್ತಂಗೆ ಸರ್. ನನ್ನ ಪ್ರಕಾರ ಹೇಳೋದಾದ್ರೆ ನಾವು ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾಣ್ಬೇಕು, ತುಂಬಾ ಅಂತ ಅಲ್ಲ, ಒಟ್ಟು ಅಚ್ಚುಕಟ್ಟಾಗಿ ಕಾಣ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿದ್ರೆ ಸಾಕು. ಇನ್ನೂ ಆ ತರ ಈ ತರ ಅಂತ ಹೋದ್ರೆ ನಾವ್ ಎಷ್ಟು ಖರ್ಚು ಮಾಡಿದ್ರು ಕಡಿಮೆನೆ ಸರ್. ಅದಕ್ಕೆ
1: ತುಂಬಾ ಕಡಿಮೆ ಅಂದ್ರೆ ಎಷ್ಟಕ್ಕೆ ಮಾಡಿದ್ರ ನೀವು? ತುಂಬಾ ಜಾಸ್ತಿ ರೇಟ್ ಅಲ್ಲಿ ಮಾಡಿದ್ರ
0: ಸರ್? ಅವಾಗೆಲ್ಲ ತುಂಬಾ ಕಡಿಮೆ ಅಂದ್ರೆ 1,500-2,000 ಮಾಡಿದೀವಿ ಸರ್. ಈಗೆಲ್ಲ ಸ್ವಲ್ಪ ಪ್ರಾಡಕ್ಟ್ ರೇಟ್ ಹೋಗೋದು ಬರೋದು ಅಂತ ಹೇಳಿ ಅದು ಮಾಡ್ಲೇಬೇಕು ಅಂತ ಇಲ್ಲ. ಈಗ ಸ್ವಲ್ಪ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಮಾಡ್ತೀವಿ ಸರ್. 10,000-12,000 15,000 ತನಕನೂ ಇದೆ. ಅವ್ರು ಯಾವ್ಯಾವ ತರ ಕೇಳ್ತಾರ ಅದ್ರ ಮೇಲೆ ಡಿಪೆಂಡ್
1: ಆಗುತ್ತೆ. ಈಗ ಪ್ರಾಡಕ್ಟ್ ಅಂದ್ರೆ ಪ್ರಾಡಕ್ಟ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ತೀರ
0: ಸರ್? ಇಲ್ಲೇ ದುರ್ಗದಲ್ಲೇ ಜಿ ಬ್ಯಾಂಗಲ್ ಸ್ಟೋರ್ ಅಲ್ಲಿ ತಗೊಂತೀವಿ ಸರ್. ಯಾಕಂದ್ರೆ ಅವರು ನಮಗೆ ತುಂಬಾ ಸಜೆಷನ್ ಮಾಡ್ತಾರೆ, ಮತ್ತೆ ನನಗೂ ಸಪೋರ್ಟಿವ್ ಆಗಿದ್ದಾರೆ ಸರ್. ನನಗೆ ಈಗ ಫ್ರೆಂಡ್ಸ್ಗಳು ಹೆಂಗ್ ಸಪೋರ್ಟಿವ್ ಆಗಿದ್ದಾರೆ ಅವರು ನಮ್ಗೆ ಅದೇ ತರ ಸಪೋರ್ಟಿವ್ ಆಗಿದ್ದಾರೆ.
1: ಬೆಂಗಳೂರು ಆ ಕಡೆ ಎಲ್ಲ ಹೋದ್ರೆ ತುಂಬಾ ಸ್ವಲ್ಪ ಕಡಿಮೆ ದರದಲ್ಲಿ
0: ಸಿಗುತ್ತೆ ಸರ್. ಇಲ್ಲಿ ಹೇಳಿದ್ರೆ ಅವರು ತರಿಸ್ಕೊಡ್ತಾರೆ,
1: ಸಾಕಷ್ಟು ಖರ್ಚು ಬರುತ್ತೆ
0: ಸಮಯ ಹೋಗುತ್ತೆ. ಇಲ್ಲಿ ಈಗ ಹೊರಟಿರೋ ಟೈಮ್ ಅಲ್ಲಿ ಯಾರಾದ್ರೂ ಒಬ್ಬ ಕಸ್ಟಮರ್ ಬರ್ತಾರೆ, 500 ಆಗಿರ್ಬೋದು 1,000 ಆಗಿರ್ಬೋದು, ಮೇಡಮ್ ನಮ್ಗೆ ಇಂಥದೊಂದೇನೋ ಮಾಡಿಸ್ಬೇಕಿತ್ತು ಅಂತಾರೆ. ಆ ಟೈಮ್ ಅಲ್ಲಿ ಬಿಟ್ಟೋದ್ವಿ ಅಂದ್ರೆ ಅಲ್ಲಿ ವ್ಯವಹಾರನೂ ವೇಸ್ಟ್, ಟೈಮು ವೇಸ್ಟು. ಇಲ್ಲಿ ಅಂದ್ರೆ ತೀರಾ ನಮ್ದು ಸರ್ ತುಂಬಾ ಎಮರ್ಜೆನ್ಸಿ ಇದೆ ಅಂತ ಅಂದ್ರೆ ಮನೆಗೂ ಕಳಿಸ್ಕೊಡ್ತಾರೆ, ನಾವು ಶಾಪ್ಗಳಿಗೂ ಕಳಿಸ್ಕೊಡ್ತಾರೆ ಸರ್. ಅವರು
1: ವಾರ ಪೂರ್ತಿ ಕೆಲಸ ಮಾಡ್ತಾರೆ, ವಾರದಲ್ಲಿ ಒಂದು ದಿವಸ ರಜೆ ಮಾಡೋದು
0: ಸರ್? ವಾರ ಪೂರ್ತಿನೂ ಮಾಡ್ತೀವಿ ನಾವು, ಕೆಲ್ಸಕ್ಕೆ ರಜೆ ಅಂತ ಏನಿಲ್ಲ ಸರ್. ನಾವು ರಜೆ ತಗೊಂಡ್ರೆ ರಜೆ ಅಷ್ಟೇ. ಈಗ ಸೀಸನ್ ಅನ್ ಸೀಸನ್ ಸ್ಟಾರ್ಟ್ ಆದಾಗ ಸ್ವಲ್ಪ ನಮಗೆ 6-3 ಕೆಲಸನೇ ಇರೋದಿಲ್ಲ ಸರ್ ಆ ಟೈಮಲ್ಲಿ. ಆ ಟೈಮಲ್ಲಿ ಹಿಂಗೆ ಸೀರೆ ಜಿಗ್ಜಾಗು ಪೆಂಡಿಂಗ್ ಇಟ್ಕೊಂಡಿರೋ ಕುಚ್ಚು ಈ ತರ ಎಲ್ಲ ಮಾಡ್ತೀವಿ ಸರ್.
1: ಈಗ ಸೀಸನ್ ಅನ್ ಸೀಸನ್ ಅಂದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಹೆಚ್ಚು?
0: ಸ್ವಲ್ಪ ಜಾಸ್ತಿ ಆಷಾಢ ಶ್ರಾವಣದಲ್ಲಿ ಹೊಡ್ತಾ ಬೀಳೋದು ಜಾಸ್ತಿ.
1: ಆ ಟೈಮಲ್ಲಿ ಯಾವ ಶುಭ ಕಾರ್ಯಗಳು
0: ಇರೋದಿಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಆ ಟೈಮಲ್ಲಿ.
1: ಈ ಮದುವೆ ಸೀಸನ್ ಅಲ್ಲೆಲ್ಲ
0: ಚೆನ್ನಾಗಿ ನಡೆಯುತ್ತೆ ಸರ್. ಮದುವೆ ಸೀಸನ್ ಅಲ್ಲೆಲ್ಲ ಚೆನ್ನಾಗಿ ನಡೆಯುತ್ತೆ. ಮದುವೆ ಸೀಸನ್, ಬಸವ ಜಯಂತಿ ಎಲ್ಲ ಆಯ್ತು ಅಂದ್ರೆ ಸೀಸನ್, ಗೃಹ ಪ್ರವೇಶ ಇವೆಲ್ಲ ಜಾಸ್ತಿ ಇರುತ್ತಲ್ಲ ಸರ್.
1: ಬಿಡುವಲ್ದ ಕೆಲಸ ಇರುತ್ತಾ?
0: ಬಿಡುವ ಅಂದ್ರೆ ಅದೇ ಆಷಾಢ ಶ್ರಾವಣನೇ ಸ್ವಲ್ಪ ಕಮ್ಮಿ ಸರ್,
1: ಅವಾಗ ಕಡಿಮೆ ಇರುತ್ತೆ. ಈಗ ನೀವು ರಾತ್ರಿ ಪೂರ್ತಿ ಕೆಲವು ಟೈಮ್ ಎಲ್ಲ ನಿದ್ದೆ ಕಟ್ಕೊಂಡು ಮಾಡಂತ ಪ್ರಸಂಗಗಳು ಇರ್ತಾವ?
0: ಇರುತ್ತೆ ಸರ್. ಈಗ ಕೆಲವೊಂದ್ಸರಿ ಮುಹೂರ್ತಗಳಿಲ್ಲ ಅಂತ ಹೇಳಿ 5:30 5 ಇಡ್ತಾರೆ. ಲಾಕ್ಡೌನ್ ಅಲ್ಲೆಲ್ಲ 3:30-4 ಮಾಡ್ಬಿಟ್ರು. ಆ ಟೈಮಲ್ಲೂ ಅಷ್ಟೇ. ಆ ಟೈಮಲ್ಲಿ ನನ್ನ ಕೆಲಸ ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್. ಯಾಕಂದ್ರೆ ಸಣ್ಣ ಏನು ಕೆಲ್ಸಕ್ಕೆ ಬರದೇ ಇರೋಂತ ಸೆಟ್ಗಳೆಲ್ಲ 1,000-1,500 ಹೋಗ್ಬಿಡ್ತು. ಅವತ್ತಿನ ದಿನ ಅನ್ನ ಹಾಕಿದ್ದ ಅದೇ.
1: ಮೇಡಮ್, ಇದ್ರ ಜೊತೆಗೆ ಈ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ಇದನ್ನ ಎಲ್ಲಾದ್ರೂ ತರಬೇತಿ ಪಡ್ಕೊಂಡ್ರೆ ಹೆಂಗ್ ಕಲ್ತ್ಕೊಂಡ್ರಿ
0: ಟೈಲರಿಂಗ್ ತರಬೇತಿ? ಹಿಂಗೆ ಫ್ರೆಂಡ್ಸ್ ಹತ್ರನೇ ಹಿಂಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇರತ್ರ ಮನೇಲೇ ಮಾಡ್ತಾ ಇದ್ನಲ್ಲ ಪಾರ್ಲರ್, ಆ ಟೈಮಲ್ಲಿ ಅವ್ರ ಜೊತೆ ಕುತ್ಕೊಂಡು ಸಣ್ಣ ಪುಟ್ಟ ಕಲ್ತಿದ್ದು ಸರ್ ಅಲ್ಲಿ.
1: ಈಗ ಮಾಡ್ಕೊಂಡು

0: ಟೈಲರಿಂಗ್ ಮಾಡ್ಕೊಳ್ಳಿಕ್ಕೆಲ್ಲ ನಿಮಗೆ ಟೈಮ್ ಸಿಗುತ್ತೆ?
1: ಹಾ ಆಗುತ್ತೆ ಸರ್. ಅಂದ್ರೆ ಟೈಮ್ ಅಂದ್ರೆ ಈಗ ಇದು ಇತ್ತು ಅಂದ್ರೆ ಇದೆಲ್ಲ ಫೋನ್ ಮಾಡ್ಕೊಂಡು ಬರ್ತಾರಲ್ಲ, ಹಂಗಾಗಿ ಅದೇನಾದ್ರೂ ಬ್ಯಾಲೆನ್ಸ್ ಇತ್ತು ಅಂದ್ರೆ ಕವರ್ ಮಾಡ್ಕೊಂಡ್ಬಿಡ್ತೀವಿ. ಈಗ ಕೆಲವರು ಫೋನ್ ಮಾಡೋದಿಲ್ಲ, ಹಂಗೆ ಬಂದ್ ಬಿಡ್ತಾರೆ, ಆ ಟೈಮಲ್ಲಿ ನಾವು ರಾತ್ರಿನು ಕೆಲಸ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಪೆಂಡಿಂಗ್ ಇಟ್ಟಿರ್ತೀವಲ್ಲ, ನಮ್ ಕೆಲಸ ಹೆಂಗೆ ಅಂತ ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಯಾರು ಬರ್ತಾರೆ ಇಲ್ಲ ಅಂತ. ಈ ಟೈಲರಿಂಗ್ ಇಂದಾದ್ರೆ ನಾವು ಹೇಳಿರ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿರ್ತೀವಿ, ಆ ಟೈಮಲ್ಲಿ ಎಷ್ಟೊತ್ತಾಗಾದ್ರೂ ನಾವು ಕೊಡ್ಬೋದು. ಇವ್ರಂದ್ರೆ ಹಂಗಲ್ಲ, ಯಾವಾಗ ಕೆಲವರು ಹೇಳಿ ಬರ್ತಾರೆ, ಕೆಲವರು ಹೇಳದಲ್ಲೇ ಬರ್ತಾರೆ,
0: ಆ ಟೈಮ್ದಲ್ಲಿ ಅವ್ರು ಕೆಲಸ ಮಾಡ್ಕೊಡ್ಬೇಕಾಗತ್ತೆ. ಈ ಟೈಲರಿಂಗ್ ಅಲ್ಲಿ ಏನೇನ್ ಮಾಡ್ತೀರಾ?
1: ಟೈಲರಿಂಗ್ ಅಲ್ಲಿ ಬ್ಲೌಸ್, ಡ್ರೆಸ್, ನೈಟಿಗಳು ಹಿಡ್ಕೊಡೋದು ಯಾವ್ದನ್ನು ಬಿಡಲ್ಲ ಸರ್, ಮಾಡ್ಕೊಡ್ತೀವಿ. ಅದ್ರಲ್ಲಿ ಈಗ ಬಂದವರಿಗೆ ಯಾವ್ದಕ್ಕೂ ವಾಪಸ್ ಅಂತ ಕಳ್ಸಲ್ಲ, ಮಾಡ್ಕೊಡ್ತೀವಿ.
0: ನಿಮ್ಗೆಲ್ಲ ಆರ್ಡರ್ ಸಾಕಷ್ಟು ಸಿಗುತ್ತಾ?
1: ಹಾ ಸಿಗುತ್ತೆ ಸರ್,
0: ಸಿಗುತ್ತೆ.
1: ನನ್ಗೆ ಸ್ವಲ್ಪ ಹಳ್ಳಿ ಕಸ್ಟಮರ್ಸೇ ಜಾಸ್ತಿ ಸರ್. ಹಳ್ಳಿ ಕಸ್ಟಮರ್ಸ್ ಅಂದ್ರೆ ಅವರು ಈಗ ಕಷ್ಟ ಪಡ್ತಾರಲ್ಲ ಸರ್ ಮೇಕಪ್ಗೆಲ್ಲ ಜಾಸ್ತಿ, ಏನೋ ಅಚ್ಚುಕಟ್ಟಾಗಿ ಈಗ ನಮಗೆ ಟೈಮ್ ಆಗಲ್ಲ, ಟೈಮಿಗೆ ರೆಡಿ ಆಗಕ್ಕಾಗಲ್ಲ ಅನ್ನೋದಕ್ಕೆ ಹಳ್ಳಿ ಕಸ್ಟಮರ್ಸ್ ಅಚ್ಚುಕಟ್ಟಾಗಿ ಬೇಗ ಬೇಗ ಮಾಡಿಕೊಟ್ರೆ ಸಾಕು. ಈಗ ಪ್ರೊಫೆಷನಲ್ ಮೇಕಪ್ ಎಲ್ಲ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್, ಅವ್ರು ಹಂಗೆ ಕೇಳಿದ್ರೆ ಹಂಗೆ ಮಾಡಲೇಬೇಕಾಗುತ್ತೆ, ಆ ಥರ ಏನು ಇವ್ರಿಗೆ ಬೇಕಾಗಲ್ಲ, ನಾರ್ಮಲ್ ಮೇಕಪ್ ಸಾಕು ನಮಗೆ ಅಂತ ಹೇಳ್ತಾರೆ. ಹಂಗಾಗಿ ಹಳ್ಳಿ ಕಸ್ಟಮರ್ಸ್ ಜಾಸ್ತಿ.
0: ನಾರ್ಮಲ್ ಮೇಕಪ್ ಅಂದ್ರೆ ಕಡಿಮೆ ಇರುತ್ತೆ?
1: ನಾರ್ಮಲ್ ಮೇಕಪ್ ಅಂದ್ರೆ 12,000-13,000 ಇರುತ್ತೆ ಸರ್, ಅದು ಏನು ಕಡಿಮೆ ಅಂತಲ್ಲ.
0: ಒಂದ್ ದಿವಸದ ಮಟ್ಟಕ್ಕೆ ಇದ್ ಮಾಡ್ಲಿಕ್ಕೂ ಅಷ್ಟೊಂದು ಖರ್ಚು ಮಾಡ್ತಾರ?
1: ಹಾ ಮಾಡ್ತಾರೆ ಸರ್. ಈಗ ಜಾಸ್ತಿ ಖರ್ಚು ಆಗ್ತಿರೋದೇ ಅಲ್ಲೇ ಸರ್, ಪಾರ್ಲರಿಗೆ, ಬ್ಲೌಸಿಗೆ, ವರ್ಕ್ಗಳು, ಸೀರೆ ಕುಚ್ಚು, ಫಾಲು, ಇದಕ್ಕೆ ಜಾಸ್ತಿ ಖರ್ಚಾಗ್ತಿರೋದು ಸರ್. ಯಾರೇ ದುಡಿದ್ರು, ಯಾರೇ ಕೆಲಸ ಮಾಡ್ತಿದಾರೆ ಅಂದ್ರೆ ಅದಕ್ಕೆ ಜಾಸ್ತಿ ಖರ್ಚಾಗ್ತಾ ಇರೋದು ಸರ್.
0: ಈಗೆಲ್ಲ ಬಡವರೆಲ್ಲ ಮದುವೆ ಮಾಡೋದೆಲ್ಲ ತುಂಬಾ ಕಷ್ಟದ ಪರಿಸ್ಥಿತಿ ಬಂದೋಗಿದೆ.
1: ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಅಲ್ಲೂ ಹೊರಗಡೆ ಹೋಗ್ಬೇಕಾಗುತ್ತೆ, ಅದಕ್ಕೂ ಇಷ್ಟು ಚಾರ್ಜಸ್ ಅಂತ ಇರುತ್ತೆ. ಯಾಕಂದ್ರೆ ನಾವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಒಂದು ದಿನದ. ಈಗ ನಾನು ದುಡಿಲಿ ಬಿಡ್ಲಿ ಒಂದು ದಿನಕ್ಕೆ ಇಷ್ಟು ದುಡಿತೀನಿ ಅನ್ನೋದಿಂದಿರುತ್ತೆ. 1,000 ಆಗಿರ್ಬೋದು, 1.5 ಸಾವಿರ, 2 ದಿನ ಕರ್ಕೊಂಡು ಹೋಗ್ತಾರೆ ಅಂದ್ರೆ 2,000, 2.5 ಸಾವಿರ, 3,000 ಈ ತರ ಇರುತ್ತೆ ಸರ್. ಇಲ್ಲೇ ಆದ್ರೆ 1 ರೇಟು, ಮತ್ತೆ ಹೊರಗಡೆ ಕರ್ಕೊಂಡು ಹೋದ್ರೆ ಹೊರಗಡೆ 1 ರೇಟು, ಆ ತರ ಎಲ್ಲ ಇರುತ್ತೆ ಸರ್.
0: ನಿಮ್ಗೂ ಖರ್ಚು ಇರುತ್ತಾ?
1: ಹಾ ಸರ್ ಇರುತ್ತೆ ಖರ್ಚು, ಖರ್ಚು ಹಾಕಿರಲ್ಲ ಸರ್, ಖರ್ಚು ಇರುತ್ತೆ. ಯಾಕಂದ್ರೆ ಅವರು ಕೇಳಿತರ ನಾವು ಬಂಡವಾಳ ಹಾಕ್ಬೇಕಲ್ಲ ಸರ್, ಎಲ್ಲ ಅದು ಒಂದೇ ತರ ಇರಲ್ಲ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ನಮ್ಗೆ ಈ ತರನೇ ಬೇಕು, ಇದೇ ಸಟ್ಟೆ ಬೇಕು ಅಂತಾರೆ. ಆ ಸೆಟ್ ಹುಡುಕ್ಬೇಕು, ಇಲ್ಲ ಸಿಗ್ಲಿಲ್ಲ ಅಂದ್ರೆ ಓನ್ ತಗೋಬೇಕು, ಇಲ್ಲ ಕನ್ವಿನ್ಸ್ ಮಾಡ್ಬೇಕು ಅವರಿಗೆ. ಅವ್ರು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಒಂದು 20,000-25,000 ಖರ್ಚಾಗುತ್ತೆ. ಸೆಟ್ಟಿನ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಈಗ 2,000 ಸಿಗುತ್ತೆ ಸಟ್ಟು, 3,000 ಸಿಗುತ್ತೆ. ಮತ್ತೆ ಜಾಸ್ತಿ ಅಂತ ಅವರು ಕ್ವಾಲಿಟಿ ಮತ್ತೆ ತುಂಬಾ ಹೆವಿ ಇರೋದು ಅಂದ್ರೆ 10,000-15,000 ತನಕನು ಹೋಗುತ್ತೆ ಸರ್.
0: ಈಗ ಈ ಟೈಲರಿಂಗ್ ಮಾಡ್ತಿರಲ್ಲ, ಯೂನಿಫಾರ್ಮ್ಸ್, ಡ್ರೆಸ್, ಚೂಡಿದಾರ
1: ಆತರ ಏನಿಲ್ಲ ಸರ್. ಡ್ರೆಸ್ಗಳು ಮಾತ್ರ, ಡ್ರೆಸ್, ಬ್ಲೌಸ್, ಸೀರೆ ಜಿಗ್ ಜಾಗ್ ಇಂದು ಫಾಲ್ ಇಂದು ಮಾಡ್ತೀವಿ ಸರ್.
0: ಯಾವ ಸಮಯದಲ್ಲಿ ಹೆಚ್ಚು ಕೆಲಸ ಇರುತ್ತೆ ನಿಮ್ಗೆ? ಯುಗಾದಿ, ದಸರಾ, ದೀಪಾವಳಿ
1: ಎಲ್ಲ ಇದು ಪಾರ್ಲರ್ ಇಂದು ಬ್ಲೌಸ್ಗಳದ್ದು ಎಲ್ಲ ಒಂದೇ ಸೀಸನ್ ಸರ್. ಅದು ಹಬ್ಬ ಟೈಮಲ್ಲೂ ಮತ್ತೆ ಮದ್ವೆ ಟೈಮಲ್ಲೂ ಈ ಗೃಹ ಪ್ರವೇಶಗಳ ಟೈಮಲ್ಲೂ ಎಲ್ಲ ಅದು ಬಿಟ್ಟು ಮಾಡ್ತೀವಿ ಅನ್ನ, ಎರಡು ಒಂದೇ ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ಸರ್. ಆತರ ಅದು ಸೀಸನ್.
0: ಮಾಡ್ತೀರಾ?
1: ಅದೇ ಹೇಳಿದ್ನಲ್ಲ ಸರ್, ಈಗ ಇದು ಇತ್ತು ಅಂದ್ರೆ ಇದನ್ನ ಅಂದ್ರೆ ಪೆಂಡಿಂಗ್ ಇಡಕ್ಕಾಗಲ್ಲ, ಪಾರ್ಲರ್ ಕೆಲಸ ಇದನ್ ಮಾಡ್ಬಿಡ್ಬೇಕು. ಅದು ಈಗ ಮಾಡಕ್ಕಾಗಿಲ್ಲ ಅಂದ್ರೆ ನೈಟ್ ಎಲ್ಲ ಆದ್ರೂ ನಾವು ಮಾಡ್ಬೇಕಾಗುತ್ತೆ.
0: ಈಗ ಮದುವೆ ಅವರು ಪಾರ್ಲರ್ ಬಂದ್ರೆ ನೀವು ಟೈಲರಿಂಗ್ ಮಾಡೋದು ನೋಡಿ ಅಲ್ಲಿನು ಸಾಕಷ್ಟು ಆರ್ಡರ್ ಕೊಡ್ತಾರೆ
1: ಸರ್. ನೋಡಿರ್ತಾರಲ್ಲ ಸರ್, ಅವ್ರಿಗೆ ಇಷ್ಟ. ಈಗ ಹೊಲ್ದಿರೋನ ಇಟ್ಟಿರ್ತೀವಿ ಅಂದ್ರೆ ನೋಡ್ತಾರೆ, ನೋಡೋದ್ರಿಂದ ಕೊಡ್ತಾರೆ ಸರ್.
0: ಈ ಟೈಲರಿಂಗ್ ಅಲ್ಲಿ ಏನು ಜಾಸ್ತಿ ಕಂಪ್ಲೇಂಟ್ಸ್ ಬರೋದಿಲ್ಲ? ಈಗ ಹೆಣ್ಮಕ್ಳು ಸಾಕಷ್ಟು
1: ಸರ್ ಕಂಪ್ಲೇಂಟ್ಸ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಲೂಸ್ ಆಯ್ತು, ಟೈಟ್ ಆಯ್ತು ಅಂತ ಅಂತಿರ್ತಾರೆ ಸರ್. ಸರಿ ಮಾಡ್ಕೊಡ್ಬೇಕು, ಯಾಕಂದ್ರೆ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಮೇಲೆ ಕೊಟ್ಟಿರ್ತಾರೆ. ನಾವು ಹಂಗೆ ಹೇಳೇ ಇಸ್ಕೊಂಡಿರ್ತೀವಲ್ಲ ಸರ್, ಅವ್ರಿಗೆ ಮನ್ಸಿಗೆ ಖುಷಿ ಪಟ್ರೇನೆ ಅಲ್ವಾ ಮತ್ತೆ ಬರೋದು, ಅವ್ರಿಗೆ ಖುಷಿ ಪಡಂಗೆ ಮಾಡ್ಕೊಡ್ಬೇಕು ಸರ್.
0: ಈಗ ಹಬ್ಬದ ಸಮೇತ ಜಾಸ್ತಿ ಕೆಲಸ ಬಂದ್ರೆ ಪೀಸ್ ವರ್ಕ್ ಮಾಡಿಸ್ತಾರೆ?
1: ಪೀಸ್ ವರ್ಕ್ ಅಂದ್ರೆ ಫ್ರೆಂಡ್ಸ್ ಇದಾರೆ ಸರ್, ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಅವ್ರ ಜೊತೆಗೆ ಮಾಡ್ಕೊಂಡು ಹೋಗ್ತೀವಿ. ಬಂದಿದ್ರಲ್ಲಿ ಇಷ್ಟು ಅಂತ ಹಂಚ್ಕೊಂತೀವಿ. ಎಲ್ಲ ಹೆಣ್ಮಕ್ಳೆ ಸರ್, ಎಲ್ಲ ಸ್ವಂತಕ್ಕೆ ದುಡಿಬೇಕು ಅನ್ನೋ ಮನೋಭಾವ ಇಟ್ಕೊಂಡಿರೋರೆ ಮಾಡ್ತಾರೆ ಸರ್.
0: ಈ ಟೈಲರಿಂಗ್ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಬರೀ ನೀವೊಬ್ಬರೇ ಮಾಡ್ತೀರಾ? ಯಾರಾದರೂ ಕಲೀಲಿಕ್ಕೆ ಆಸಕ್ತಿ ಇರೋಂಥವ್ರಿಗೆ ತರಬೇತಿನ ಕಲಿಸ್ಕೊಡೋದನ್ನು ಈ ಥರ ಮಾಡ್ತೀರಿ?
1: ಕಲಿಸ್ಕೊಡೋದನ್ನು ಮಾಡ್ತೀನಿ ಸರ್. ಅಂದರೆ ಈಗ ಸದ್ಯಕ್ಕೆ ಕಲಿಸ್ತಾ ಇಲ್ಲ ಸರ್, ನಾನು ಮನೆಯಲ್ಲೇ ಮಾಡ್ಕೊಂಡಿದ್ನಲ್ಲ ಸರ್, ಹಂಗಾಗಿ ಈಗ ಪಾರ್ಲರ್ ಮಾಡಿದ್ದೀನಿ, ಇನ್ಮೇಲೆ ಕಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ.
0: ಈಗ ಸಾಕಷ್ಟು ಮಹಿಳೆಯರು ವಿದ್ಯಾಭ್ಯಾಸ ಮಾಡಿರ್ತಾರೆ, ಏನು ಕೆಲಸ ಇರೋದಿಲ್ಲ, ಸುಮ್ಮನೆ ಇರ್ತಾರೆ, ಅಂತವರು ಈ ಥರದ ಯಾವ್ದಾದ್ರು ಒಂದು ಉಪಕರಣ ಜೀವನಕ್ಕೆ ಅನುಕೂಲ ಆಗುತ್ತೆ?
1: ಖಂಡಿತ, ಜೀವನಕ್ಕೆ. ಅವರು ಹೊರಗಡೆ ಮೇಕಪ್ಗೆಲ್ಲ ಹೋಗ್ಲಿಲ್ಲ ಅಂದ್ರೂ ಡೈಲಿ 100 ರೂಪಾಯಿ ಆದ್ರೂ ಅವ್ರ ಮಕ್ಕಳು ತಿಂಡಿಗಾದ್ರೂ ಖರ್ಚಿಗೆ ಅವ್ರ ಹೆಣ್ಮಕ್ಳು ದುಡಿದ್ರೆ ಗಂಡಂದು 100 ರೂಪಾಯಿ ಆದ್ರೂ ಸೇವ್ ಆಗುತ್ತೆ ಸರ್. 50 ರೂಪಾಯಿ ಮಾಡಿದ್ರೆ 5 ರೂಪಾಯಿ ಬರುತ್ತೆ, ಒಂದು 5 ರೂಪಾಯಿ ಬಿಸ್ಕೆಟ್, ಮಕ್ಳಿಗೆ ಏನೋ ಕೇಳಿದ್ರೆ ಬಿಸ್ಕೆಟ್, ಪೆನ್ನು, ಪೆನ್ಸಿಲ್, ರಬ್ಬರು, ಇಂಥವಕ್ಕಾದ್ರೂ ಆಯ್ತು ಅಂದ್ರೆ ಗಂಡಂಗೆ 100 ರೂಪಾಯಿ ಸೇವ್ ಆಗುತ್ತೆ, ಖುಷಿ ಪಡ್ತಾರೆ. ಮನೇಲಿ ಗಂಡನು ಖುಷಿ ಪಡ್ತಾರೆ,

0: ಹೆಂಡತಿನೂ ಖುಷಿ
1: ಖುಷಿ ಪಡ್ತಾರೆ. ಗಂಡನಿಗೂ ಸಹಕಾರ ಆಗಿ ಕೊಟ್ಟಲ್ಲಿ ಕೊಟ್ಟು ದುಡಿಬೇಕು ಹೆಣ್ಣು ಮಹಿಳೆಯರು. ಮತ್ತೆ ಈಗೆಲ್ಲ ಸಾಕಷ್ಟು ಅವಕಾಶಗಳಿದ್ದಾವೆ, ಸಾಕಷ್ಟು ತರಬೇತಿಗಳಿದ್ದಾವೆ.
0: ರೂಟ್ ಸಂಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ಗಳು ಕೊಡ್ತಾ ಇದ್ದಾರೆ, ಅದನ್ನ
1: ಉಪಯೋಗ ಮಾಡ್ಕೋಬಹುದು. ಮತ್ತೆ ಸರ್ಕಾರದಿಂದ ಸಾಕಷ್ಟು ಸಾಲ
0: ಸೌಲಭ್ಯ ಕೊಡ್ತಾ ಇದ್ದಾರೆ ಸರ್.
1: ಮಹಿಳೆಯರೆಲ್ಲ ಸಾಕಷ್ಟು ಮಹಿಳಾ ಸಂಘಗಳು
0: ಆದ್ರೂ ಈಗ ಧರ್ಮಸ್ಥಳ ಸಂಘ, ಸ್ವಸಹಾಯ ಸಂಘ ಈ ತರ ಸಂಘದಿಂದಾನೇ ನಾನು ತಗೊಂಡು ಈಗ ಪಾರ್ಲರ್ ಮಾಡ್ಕೊಂಡಿರೋದು.
1: ನಾನು ಕೇಳಬೇಕಾಗಿತ್ತು, ನೀವು ಎಲ್ಲ ಬಂಡವಾಳ ನೀವೇ ಸ್ವಂತ ಬಂಡವಾಳ ಹಾಕಿದ್ರೆ?
0: ಇಲ್ಲ ಇಲ್ಲ ಸರ್, ನಾನು ಧರ್ಮಸ್ಥಳ ಸಂಘದಿಂದ ನನಗೆ ಅಲ್ಲೂ ಹೆಲ್ಪ್ ಆಯ್ತು, ಮತ್ತೆ ಸ್ವಸಹಾಯ ಸಂಘದಿಂದನೂ ಹೆಲ್ಪ್ ಆಯ್ತು. ಪ್ರತಿ ಸರಿ ನಾನು ನನ್ನ ಪಾರ್ಲರ್ ನ ಒಂದು ಹಂತಕ್ಕೆ ತಗೊಂಡ್ಬರ್ತಿದ್ದೀನಿ ಅಂತಂದ್ರೆ ಸಂಘ ಸಂಸ್ಥೆಲೆ ನಾನು ತಗೊಂಡಿರೋದು ಸರ್. ಫಸ್ಟ್ ಗೆ ನಾನು ತಗೊಂಡು ಸ್ವಲ್ಪ ಬಂಡವಾಳ ಹಾಕೊಂಡಾಗ ಚೇರು, ಬೆಡ್ ಆಗಿರ್ಬೋದು, ಸೆಟ್ಗಳಾಗಿರ್ಬೋದು, ಕಿಟ್ ಆಗಿರ್ಬೋದು, ನಮ್ದು ಬರೀ ನೋಡಕ್ಕೆ ಚಿಕ್ಕ ಕಿಟ್ ಇದ್ರು ಅದ್ರಲ್ಲಿ ಏನಿಲ್ಲ ಅಂದ್ರೂ ಒಂದು 15,000-20,000 ರೂಪಾಯಿ ಬಂಡವಾಳ ಇರುತ್ತೆ, ಸಣ್ಣ ಸಣ್ಣ ಬ್ರಷ್ ಇಂದ ಅಂತಾನು. ಅದು ಎಲ್ಲ ನನ್ನ ಧರ್ಮಸ್ಥಳ ಸಂಘದಿಂದ. ಮತ್ತೆ ಈಗ ಪಾರ್ಲರ್ ಮಾಡ್ತೀವಿ, ಸ್ವಂತ ಪಾರ್ಲರ್ ಮಾಡ್ಕೊಂಡಿದೀನಿ ಅಂದ್ರೆ ಅದು ಲೀಸಿಗೆ ಹಾಕ್ಸ್ಕೊಳಕ್ಕೆ ಅಮೌಂಟ್ ಬೇಕು, ಮತ್ತೆ ಎಕ್ಸ್ಟ್ರಾ ಖರ್ಚು, ಆ ಡೋರು ಅದು ಇದು ಅಂತ ಹೇಳಿ ಅದು ಸ್ವಸಹಾಯ ಸಂಘದಿಂದಾನೇ ತಗೊಂಡು ಮಾಡ್ಕೊಂಡಿರೋದು ಸರ್.
1: ಪ್ರಾರಂಭದಲ್ಲಿ ಎಷ್ಟು ಬಂಡವಾಳ ಹಾಕಿದ್ರಿ
0: ಸರ್? ಪ್ರಾರಂಭದಲ್ಲಿ ಎರಡು ಸರಿ ಹಾಕಿದ್ರು 1.5-2 ಲಕ್ಷನೇ ಹಾಕೊಂಡಿದ್ದೀನಿ ಸರ್.
1: ಮಹಿಳಾ ಸಂಘದಲ್ಲೆಲ್ಲ ನಿಮಗೆ ಸಾಲ ಸೌಲಭ್ಯ ಸಿಕ್ಕಿರೋದ್ರಿಂದ ಅನುಕೂಲ ಆಗಿದೆ. ನಾವು ಹೊರಗಡೆಯಿಂದ ತಗೊಂಡ್ಬರ್ಬೇಕಂದ್ರೆ ಅದಕ್ಕೆ ಸಾಕಷ್ಟು ಬಡ್ಡಿನೇ ಕಟ್ಟಬೇಕಾಗುತ್ತೆ.
0: ಹೌದು ಸರ್, 2 ರೂಪಾಯಿ ಇಲ್ದಲೇ ಇಲ್ಲ 2-3 ರೂಪಾಯಿ ಬಡ್ಡಿ ಇಲ್ದಲೇ ಯಾರು ಕೊಡಲ್ಲ ಸರ್. ಹಂಗಾಗಿ ಸಂಘ ಸಂಸ್ಥೆಗಳಿಂದಾನೇ ನನಗೆ ಹೆಲ್ಪ್ ಆಗಿರೋದು ಸರ್.
1: ಅಂಗಡಿ ಸ್ವಂತ ಮನೆಯಲ್ಲೇ ಮಾಡ್ತಾ ಇದ್ರೆ ಹೊರಗಡೆ?
0: ಈಗ ಅದೇ, ಈಗ ಮಾತ್ರ ಹೊರಗಡೆ ಮಾಡಿದೀನಿ ಸರ್, ಮೊದ್ಲೆಲ್ಲ ಮನೆಯಲ್ಲೇ
1: ಮಾಡ್ಕೊಂಡಿದ್ರಿ. ಹೊರಗಡೆ ಅಂದ್ರೆ ಅದಕ್ಕೆಲ್ಲ ಬಾಡಿಗೆ ಕೊಡೋದು
0: ಮನೆಯಲ್ಲೇ ಮಾಡ್ಕೊಂಡಿದ್ದೆ ಸರ್. ಈಗ ನನ್ನ ಫ್ರೆಂಡ್ ಅವರು ಅವ್ರ ಅತ್ತೆ ಸಪೋರ್ಟ್ ಇಂದ ನಾನು, ಅವ್ರ ಅತ್ತೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಹಂಗಾಗಿ ಹೆಣ್ಮಕ್ಳು ಹೆಂಗೋ ಮುಂದುವರಿಬೇಕು ಅಂತ ಅವ್ರು ಹೇಳಿದ್ದಕ್ಕೆ ಮಾಡ್ಕೊಂಡಿದ್ದೆ ಸರ್. ನಮ್ದೇ ಅಂಗಡಿ ಇದೆ, ಮಾಡ್ಕೊಳಮ್ಮ, ಯಾರಾದ್ರೆ ಮಾಡಿದ್ ಮುಂದ್ವಂದ್ರೆ ಸಾಕು ಹೆಣ್ಮಕ್ಳು ಅನ್ನೋದ್ರಿಂದ ಮಾಡಿದ್ದೆ ಸರ್.
1: ನಿಮ್ಗೆಲ್ಲ ಸ್ನೇಹಿತರೆಲ್ಲ ಸಾಕಷ್ಟು ಸಹಕಾರ ಮಾಡಿದ್ರು ಅಂತಂದ್ರೆ ಅದೆಲ್ಲ ನಿಮ್ಗೆ ಹೆಚ್ಚು ಅನುಕೂಲ ಆಯ್ತು ಅನ್ಸ?
0: ಹೌದು ಸರ್, ಅವ್ರ ಹೆಸರನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಮೊದ್ಲು ಅಂದ್ರೆ ಶ್ರುತಿ ಸರ್, ಶ್ರುತಿ ಅಂತ ಇಬ್ಬರಿದ್ದಾರೆ, ಶ್ರುತಿ ಶ್ರುತಿ ಅನ್ನೋರು. ಆಮೇಲೆ ಸವಿತಾ, ಆಮೇಲೆ ಎಲ್ಲರಿಗಿಂತ ದೊಡ್ಡವರು ಜಯಶೀಲಾ ಅಂತೇಳಿ, ಅವರು ಧರ್ಮಸ್ಥಳ ಸಂಘದಲ್ಲಿ SP ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ತಾಯಿ ತರನೇ ಅನ್ಬೋದು, ತುಂಬಾ ಸಪೋರ್ಟಿವ್ ಆಗಿದ್ರು. ಅದು ಆದ್ಮೇಲೆ ಇನ್ನು ತುಂಬಾ ಜನ ಇದ್ದಾರೆ ಸರ್, ಆದ್ರೆ ಅದಕ್ಕಿಂತ ಹೆಚ್ಚು ಅಂದ್ರೆ ಕಸ್ಟಮರ್. ಇಲ್ಲಿಗೆ ಬಂದ್ಮೇಲೆ ಫ್ರೆಂಡ್ಸ್ ಅಂದ್ರೆ ನನ್ ಇನ್ನು ಈ ವೃತ್ತಿ ಗೊತ್ತಿಲ್ಲದೆ ಇಲ್ಲ, ಆಗ ಪರಿಚಯ ಆಗಿದ್ದು ಶಾಲಿನಿ ಮತ್ತೆ ರಂಜನ ಅಂತ ಸರ್, ಅವರು ಕಸ್ಟಮರ್ ಸರ್. ಅವ್ರಿಗೆ ನಾನು ಮಾಡೋ ಕೆಲಸ ಇಷ್ಟ ಆಗಿರೋದ್ರಿಂದ ಅವ್ರು ನನಗೆ, ನಾವು ಹೆಲ್ಪ್ ಮಾಡ್ತೀವಿ, ನೀನು ಮುಂದೆ ಬಾ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಮಾಡಿರೋದ್ರಿಂದ ನಾನು ಮುಂದೆ ಬರಕ್ ಸರ್. ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಯ್ತು ಸರ್.
1: ಈಗ ಸಾಕಷ್ಟು ಪ್ರಚಾರ ಬೇಕಾಗುತ್ತೆ, ಅಥವಾ ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕು, ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋಗಿ ಸಾಕಷ್ಟು ಮಾಡ್ತೀರ ತರ ಪದ್ಮಾವತಿಯವರು ಇಷ್ಟು ಚೆನ್ನಾಗಿ ಮಾಡ್ತಾರ ಅಂತ ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ
0: ಸರ್? ನನಗೆ ಈಗೆಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಐಡಿ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ನಂದು ಐಡಿ ಇದೆ, ಬಟ್ ನಾನು ಅದರಲ್ಲಿ ಜಾಸ್ತಿ ಏನು ಹಾಕಿಲ್ಲ. ನನಗೆ ಕಸ್ಟಮರೇ ಜಾಸ್ತಿ ಹೇಳಿ ಕಸ್ಟಮರ್ನ ಕೊಟ್ಟಿರೋದು ಸರ್. ನನಗೆ ಹೊರಗಡೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಈಗ ಒಬ್ರು ಬರ್ತಾರೆ ಇನ್ನೊಬ್ರಿಗೆ ಹೇಳ್ತಾರೆ, ಹಂಗಾಗಿ ಜಾಸ್ತಿ ಕಸ್ಟಮರ್ ಇದ್ದಾರೆ.
1: ಬಾಯಿಂದ
0: ಬಾಯಿಗೆ ನನಗೆ ಕಸ್ಟಮರ್ ಆಗಿರೋದು ಜಾಸ್ತಿ ಆಗಿದ್ದಾರೆ ಸರ್.
1: ಮುಂದಿನ ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು
0: ಸರ್? ಮುಂದೆ ಇನ್ನು ಇದ್ರಲ್ಲೇ ಇನ್ನು ಚೆನ್ನಾಗಿ ಮುಂದುವರಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇದೆ ಸರ್ ನನಗೆ. ನೋಡ್ಬೇಕು ಸರ್, ದೇವರು ಎಲ್ಲಿಂದ ಎಲ್ಲಿ ತನಕ ತಗೊಂಡೋಗ್ತಾನ ಅನ್ನೋದು.
1: ಇನ್ನು ಒಂದು ಎರಡು ಎಕ್ಸ್ಟ್ರಾ ಅಂಗಡಿ ಮಾಡ್ಬಿಟ್ಟು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು ಅನ್ನೋದು?
0: ಒಂದು ಎರಡು ಅಂಗಡಿ ಮಾಡ್ಬೇಕನ್ನೋದೇನಿಲ್ಲ ಸರ್, ಇದೇ ಅಂಗಡಿನೇ ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ ಮಾಡ್ಬೇಕು. ಅಂಗಡಿ ದೊಡ್ಡದಾಗ್ ಮಾಡ್ಬೇಕು ಅನ್ನೋದಕ್ಕಿಂತ ಇದ್ರಲ್ಲೇ ನನ್ನನ್ನ ಗುರುತಿಸ್ಕೋಬೇಕು ಇನ್ನು ಅನ್ನೋದು ಬಹಳ ಇದೆ ಸರ್.
1: ಇದೆಲ್ಲ ಈ ಬದುಕು ನಿಮಗೆ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ?
0: ತುಂಬಾ ಸಂತೋಷ ತಂದ್ಕೊಟ್ಟಿದ್ದೆ ಸರ್ ನನಗೆ. ಮತ್ತೆ ಇದು ನಮ್ಮ ಮನೆಯವ್ರ ಸಪೋರ್ಟ್ ಇಲ್ದಲೇ ನಾನು ಮಾಡಕ್ ಆಗ್ತಿಲ್ಲ. ನಮ್ಮ ಮನೆಯವರು ಮತ್ತೆ ನನ್ನ ತಂದೆ ಅವರು ಕಲಿಯಮ್ಮ ಆಯ್ತು, ಮಗು ಚಿಕ್ಕವನಿದ್ದ, ನೋಡ್ಕೊಂತೀನಿ ನಾನು ಅಂತ ಅಂದು ಇದ್ ಮಾಡ. ಫಸ್ಟ್ಗೆ ನಮ್ಮ ಯಜಮಾನ್ರು ಬೇಡ ಅಂದ್ರು, ಬೇಡ ನೀನೇನ್ ದುಡಿತೀಯ, ಬೇಡ ಬೇಡ ಅಂದ್ರು. ಆಮೇಲೆ ಅವ್ರಿಗೆ ಏನು ಮನ್ಸು ಬಂತ ಗೊತ್ತಿಲ್ಲ, ಆಯ್ತು ಅಂತ ಅವರು ಸಪೋರ್ಟ್. ಯಾಕೆಂದ್ರೆ ಹೊರಗಡೆ ನಾವು ಒಂದು ದಿನ ಹೋಗಿ ಒಂದ್ ನೈಟ್ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಅಂದ್ರೆ ಕಷ್ಟನೇ ಇರುತ್ತೆ, ಹೆಣ್ಮಕ್ಳು ಫೇಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಆ ವಿಚಾರದಲ್ಲಿ ನಮ್ಮ ಮನೆಯವ್ರು ನನಗೆ ತುಂಬಾ ಸಪೋರ್ಟಿವ್ ಆಗಿ ಇದಾರೆ, ಇವತ್ತು ಇಲ್ಲಿಗೆ ಬರಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ಸಾಕು,
1: ಸಾಕಷ್ಟು ಮಹಿಳೆಯರೆಲ್ಲ ಈ ತರ ಒಂದು ಮಾಡ್ಬೇಕನ್ನೋ ಒಂದು ಆಸಕ್ತಿ ಇರುತ್ತೆ, ಅವ್ರಿಗೆ ಹೆಚ್ಚು ಸಪೋರ್ಟ್ ಸಿಗೋದಿಲ್ಲ ನೀವು ಹೇಳ್ದಂಗೆ ಮನೆ ಕಡೆಯಿಂದ ಆಗಿರ್ಬೋದು.
0: ಇಲ್ಲಿ ನಂಬಿಕೆ ತುಂಬಾ ಮುಖ್ಯ, ಮಾಡೋರಿಗೆ ಮನೇಲಿ ಇರೋರು ತುಂಬಾ ಸಪೋರ್ಟ್ ಮಾಡಿದ್ರೆ ಅವರು ಮುಂದೆ ಬರಕ್ ಸಾಧ್ಯ. ಹೆಣ್ಮಕ್ಳು ಯಾರೇ ಆಗಿರ್ಲಿ ಅವ್ರ ಕೆಲಸ ಮಾಡ್ಲಿ ಬಿಡ್ಲಿ ಸ್ವಂತ ಕಲಿಕೆ ಅನ್ನೋದು ಇರ್ಲೇಬೇಕು ಸರ್, ಕೈಯಲ್ಲಿ ಯಾವ್ದಾದ್ರು ಒಂದು ಕಲಿಕೆ ಅನ್ನೋದು ಇರ್ಲೇಬೇಕು. ಯಾಕಂದ್ರೆ ಸಮಯ ಸಂದರ್ಭ ಹೆಂಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ಒಟ್ಟು ಹೊರಗಡೆ ಹೋಗೋ ರೂಢಿ ಹೆಣ್ಮಕ್ಳಿಗೆ

0: ಬಿಟ್ಟೆ ಒಳ್ಳೇದು. ಯಾವ ಟೈಮಲ್ಲಿ ಈಗ ಎಲ್ಲೂ ಹೋಗೇ ಇರಲ್ಲ, ಆದ್ರೂ ಹೋಗೋ ಸಂದರ್ಭ ಬಂದಾಗ ಹೋಗಕ್ಕಾಗಲ್ಲ. ನನಗೇನು ಗೊತ್ತಿಲ್ಲ ಅಂತ ಮೂಲೆಯಲ್ಲಿ ಕೂತ್ರೆ ಯಾರು ಒಂದಿನ ಯಾರಾದ್ರೂ ಒಂದಿನ ಮಾಡ್ಕೊಡ್ತಾರೆ, ಇವತ್ತು ಹೋಗಿ ಬರ್ರಿ ನಾಳೆ ಹೋಗಿ ಬರ್ರಿ, ಮೂರನೇ ದಿನ ಯಾರು ಬರಲ್ಲ, ನಿಮ್ ಕೆಲಸ ನೀವು ಮಾಡ್ರಿ, ನಾವಿಂಗೆ ಆಗ್ಲಲ್ಲ ಹೇಳಿದ್ರೆ ಅಂತ ಅಂತಾರೆ. ಅದಕ್ಕೋಸ್ಕರನಾದ್ರೂ ಹೆಣ್ಮಕ್ಳು ಏನಾದ್ರೂ ಕಲಿಬೇಕು, ಹೊರಗಡೆ ಓಡಾಡಬೇಕು, ಯಾರ ಮೇಲೂ ನಿರೀಕ್ಷೆ ಇಟ್ಕೋಬಾರ್ದು.
1: ಹೆಣ್ಮಕ್ಳು ಏನಾದ್ರೂ ಕಲಿಬೇಕು ಅಂತಂದ್ರೆ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿ ನಿರುದ್ಯೋಗಿ ಮಹಿಳೆಯರು ಇರ್ತಾರೆ, ಅವ್ರು ಏನಾದ್ರೂ ಬಂದು ನನಗೆ ತರಬೇತಿ ಕೊಡಿ ಮೇಡಮ್ ಅಂದ್ರೆ
0: ಖಂಡಿತ ಕೊಡ್ತೀವಿ ಸರ್. ಖಂಡಿತ ಕೊಡ್ತೀವಿ, ತುಂಬಾ ಚಾರ್ಜು ಮಾಡಲ್ಲ. ಅಂದ್ರೆ ಆಸಕ್ತಿಯನ್ನ ನಾನು ತುಂಬಾ ನಿರೀಕ್ಷೆ ಮಾಡ್ತೀನಿ ಸರ್ ಅವರಿಗೆ. ಇದು ನಾನು ಕಲಿಬೇಕು, ಫಸ್ಟ್ ಆ ಕಲಿಕೆಗೆ ಗೌರವ ಇರಬೇಕು, ಇದು ನನ್ನ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇರಬೇಕು, ಅದ್ರ ಮೇಲೆ ಅವರಿಗೆ ಒಂದು ಭಕ್ತಿ ಇರಬೇಕು.
1: ಹೌದು, ಪದ್ಮಾವತಿ ಅವರೇ ಈ ಕಾರ್ಯಕ್ರಮ ಕೇಳಂತ ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು
0: ಸರ್? ಫೋನ್ ನಂಬರ್ ಮುಖಾಂತರ ಮಾಡಬಹುದು ಸರ್ ಅವರು.
1: ಫೋನ್ ನಂಬರ್ ಹೇಳಿ
0: ಸರ್. 7020281097.
1: ಕೇಳಿದ್ರೆ ಪದ್ಮಾವತಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7020281097. ಬಹಳ ಸಂತೋಷ ಪದ್ಮಾವತಿ ಅವರೇ, ಇದುವರೆಗೂ ನಿಮ್ಮ ಉಪಕಸ್ಬಿನ ಸಾಕಷ್ಟು ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರೆ. ಇದೇ ರೀತಿ ಈ ಬದುಕಲ್ಲಿ ನಿಮ್ಗಿನ್ನ ಹೆಚ್ಚಿನ ಯಶಸ್ ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ನಿಮಗೂ ಕೂಡ ಧನ್ಯವಾದ ಸರ್.
2: ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಉಪಕಸುಬಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮೆದೆಹಳ್ಳಿಯ ಶ್ರೀಮತಿ ಪದ್ಮಾವತಿ ಆರ್ಸಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳೊಂದಿಗೆ ಜನಪದ ಗೀತೆಯನ್ನು ಕೇಳೋಣ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
6: ಸಿಕ್ಕಿಬಿದ್ರು.
7: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
5: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
6: ಸಿಕ್ಕಿಬಿದ್ರು.
7: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
8: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ BK ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳುತ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತೆ ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ. ಅಂದರೆ ಸಮ ಪ್ರಮಾಣ, ಮೈಲು ತುತ್ತನೂ 1 kg ಬೇಕಾಗುತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 grams ಸಾಕಾಗುತ್ತೆ. ಮೈಲು ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲು ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲು ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter 40 liter ನೀರನ್ನು ಮೈಲು ತುತ್ತಿಗೂ ಹಾಕಿ

ಮತ್ತು ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 ಲೀಟರ್ ಹಾಕಿಬಿಟ್ಟು ಒಟ್ಟು ಅಂದರೆ 50 ಲೀಟರ್ ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 ಲೀಟರ್ ನೀರಾಗುತ್ತೆ, ಸುಣ್ಣಕ್ಕೂ 50 ಲೀಟರ್ ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 ಲೀಟರ್ ದ್ರಾವಣ ರೆಡಿ ಆಗುತ್ತೆ. ಈ 100 ಲೀಟರ್ ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ದರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನು ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pHನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9000684 1846 ಸಂಪರ್ಕಿಸಿ. ಧನ್ಯವಾದಗಳು.

0: ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.
1: ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ 6.5% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4% ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು

0: ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟ್ರಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ಧತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವ ಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80ಕ್ಕೂ ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31 ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ

ಮಾನತೆಯ ಸಮತೋಲನವನ್ನ ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲೇಪುಲೇಖ್ ಮತ್ತು ನಾಥುಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88214ಕ್ಕೆ ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿ ಆಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ 6.5ಕ್ಕೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 7:45:29 ಇದೀಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವ ಸಮಯ.

ಕೆಳಗುರ ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ತಾವು ಸಂದೇಶವನ್ನು ಕಳಿಸಬಹುದು. ಸಂದೇಶವನ್ನು ಕಳಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ವಾಟ್ಸಪ್ ಸಂಖ್ಯೆ ಹೀಗಿದೆ: 9448640273. ಈ ಸಂಖ್ಯೆಗೆ ನಿಮ್ಮ ಆಯ್ಕೆಯ ಗೀತೆಯನ್ನು ಕುರಿತು ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8 ಗಂಟೆಗೆ.

ಹಿಂದಿ ಚಿತ್ರಗೀತೆಗಳ ಚಿತ್ರಗೀತೆಗಳ ಆರಂಭದಲ್ಲಿ ಇದೀಗ ಕೇಳಿ ದಿಲ್ಸೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್, ಕವಿತಾ ಕೃಷ್ಣಮೂರ್ತಿ.

ಇದೀಗ ಕೇಳಿ ಗೈಡ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಕಂಠಸಿರಿಯಲ್ಲಿ 1965 ತೆರೆ ಕಂಡಂಥ ಚಿತ್ರ ಗೈಡ್.

ಕೇಳಿದ್ರೆ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆನಾಡಿನ ಏಕೈಕ ಬಾನುಲಿ ಚಿತ್ರದುರ್ಗ ಕೇಂದ್ರದಿಂದ ಇಂದು ರಾತ್ರಿ 8 ಗಂಟೆಗೆ ಸರಿಯಾಗಿ ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು. ನಿಮ್ಮಿಷ್ಟದ ಗೀತೆಯನ್ನು ಕುರಿತು ಸಂದೇಶವನ್ನು ಕೂಡ ಕಳಿಸ್ಬೋದು. ಸಂದೇಶವನ್ನು ಕಳಿಸಲಿಕ್ಕೆ ಬಳಸಬೇಕಾದಂಥ ನಿಲಯದ ವಾಟ್ಸಪ್ ಸಂಖ್ಯೆ ಹೀಗಿದೆ: 944-864-0723. ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮಿಷ್ಟದ ಗೀತೆಗಳನ್ನು ನಿಮ್ಗೆ ಕೇಳಲಿಕ್ಕೆ ಕೂಡ ಅವಕಾಶ ಇದೆ. ಇಂದಿನ ವಾರ ಯಾರು ಗೀತೆಗಳನ್ನು ಆಯ್ಕೆ ಮಾಡಿಕೊಂಡಿದ್ರಿ ಅದನ್ನು ಹೊರತುಪಡಿಸಿ ಹೊಸದಾಗಿ ಮತ್ತೆ ಹಾಡನ್ನು ಕೇಳಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಅನಿಸ್ಕೊಳ್ತಾ

ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಅನುಗುಣವಾಗಿ ನೋಡ್ತಾ ಇಂದಿನ ವಾರ ಪುನರಾವರ್ತನೆಯಾಗಿರುವಂಥ ಸಂದೇಶವನ್ನು ಹೊರತುಪಡಿಸಿ ಆರಂಭದಲ್ಲಿ ಕೇಳೋಣ. ಮೂರುವರೆ ವಜ್ರಗಳು ಚಿತ್ರದ ಗೀತೆಯನ್ನು, ಕೃಷ್ಣ ಎಂದರೆ ಎನ್ನುವಂಥ ಹಾಡನ್ನು, ಈ ಹಾಡನ್ನು ಕೋರಿ ಸಂದೇಶವನ್ನು ಕಳಿಸಿರುವಂಥವರು HR ನಾಗರಾಜ ಸ್ವಾಮಿ, ಇಂಡಸ್ ಕೆರೆ ತಿಪ್ಟೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ.

1973 ರಲ್ಲಿ ತೆರೆಕಂಡಂತ ಚಿತ್ರ ಮೂರುವರೆ ವಜ್ರಗಳು. ಹಾಡಿದ್ದಾರೆ ಎಸ್ ಜಾನಕಿ, ಜಯದೇವ್ ಹಾಗೂ ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಆರ್ ಸುದರ್ಶನ್ ಅವರದು.

ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಮುಂದಿನ ಗೀತೆಯನ್ನು ಪಲ್ಲವಿಯನ್ನು ಪಲ್ಲವಿ ಚಿತ್ರದ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಮೀರಾ ನಾಟಿಗ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪಲ್ಲವಿ ಅನ್ ಪಲ್ಲವಿ ಚಿತ್ರದ ಗೀತೆಯನ್ನು ಕೋರಿ ಇದೀಗ ಕೇಳಿ ಪಲ್ಲವಿ ಅನ್ ಪಲ್ಲವಿ ಚಿತ್ರದ ಈ ಗೀತೆ.

ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನ ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ, ಅವರ ಮೆಚ್ಚಿನ ಗೀತೆಯನ್ನು ಕೇಳುವಂಥ ಸಮಯ ಇದೀಗ. ಅಬ್ದುಲ್ ರೆಹಮಾನ್ ಅವರು ಹರಪನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಲಿ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಕೋರಿ, ಅವರ ಕೋರಿಕೆ ಈ ಗೀತೆ ಇದೀಗ ಕೇಳಿ.

0: ಇವನ ಮುದ್ದಾದ ಮಗನು ಅತಿ ಚಂದ ರಾಜಾಧಿರಾಜ.
1: ಅಮ್ಮಣ್ಣಿ, ಇವ್ರ ಯಾರು ನಿನಗ್ ಗೊತ್ತಾ?

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ 9:30. ಜನರಂಜನಿ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನನಾಯಕ ಚಿತ್ರದ ಗೀತೆಯನ್ನು. ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ ತಿರುಕನ ಬಳಗ ಮಲ್ನಾಡೆ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಈ ಗೀತೆ ಕೇಳಿ. 1988 ತೆರೆ ಕಂಡಂಥ ಚಿತ್ರ, ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಜೊತೆಗೆ ಸಂಗಡಿಗರು ಸಾಹಿತ್ಯ ಶ್ಯಾಮ್ ಸುಂದರ್ ಅವರದು, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಕೇಳಿ ಈ ಗೀತೆಯನ್ನು.

ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ. ಸೋನು ಚಿತ್ರದುರ್ಗ ಹಾಗೂ ಸಂಗಡಿಗರು ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗಾಗಿ ಅವರ ಕೋರಿಕೆಯ ಗೀತೆ ಪೈಲ್ವಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್, ಕೈಲಾಶ್ ಖೇರ್ ಹಾಗೂ ಚಂದನ್ ಶೆಟ್ಟಿ ಸಂಗಡಿಗರು. ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅರ್ಜುನ್ ಜನ್ಯಾಲ್.

ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಇದೀಗ ಕೇಳೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಕೋರಿ ಹಿರಿಯೂರು ತಾಲೂಕು ಧರ್ಮಪುರದಿಂದ ಓಂಕಾರ ಅವರು ಕರೆ ಸಂದೇಶವನ್ನು ಕಳಿಸಿದ್ದಾರೆ. ಕೋರಿಕೆ ಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಈ ಗೀತೆ ಇದೀಗ ಕೇಳಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಂಗೀತಂ ಶ್ರೀನಿವಾಸ್ ಅವರ ಸಂಗೀತಕ್ಕೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು. 1985 ತೆರೆ ಕಂಡಂಥ ಚಿತ್ರ ಭಾಗ್ಯದ ಲಕ್ಷ್ಮೀ ಬಾರಮ್ಮ.

ಜನರಂಜನೆ ವಾಟ್ಸಾಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯಾಗಿ ಇದೀಗ ಕೇಳೋಣ. ಜಸ್ಟ್ ಮಾತ್ಮಾತಲ್ಲಿ ಚಿತ್ರದ ಗೀತೆಯನ್ನು, ಈ ಗೀತೆಯನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಜೆ ಸಿ ಆರ್ ಬಡಾವಣೆ ಚಿತ್ರದುರ್ಗದಿಂದ ಹಿಮಾಂಶಿ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಕೋರಿಕೆ ಈ ಗೀತೆ, ಇದೀಗ ಕೇಳಿ.

ಸಂದೇಶವನ್ನು ಕಳಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ನಾಗೇಂದ್ರಪ್ಪ ಉಡೆಯವರು. ಅವರ ಮೆಚ್ಚಿನ ಗೀತೆ ಪ್ರೇಮಗಂಗೆ ಚಿತ್ರದ ಈ ಗೀತೆ, ಇದೀಗ ಕೇಳಿ.

ಕೇಳಿದ್ರೆ ಇದುವರೆಗೂ ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಮಯ ಸರಿಯಾಗಿ 8:44:55 ಆಗ್ತಾ ಇದೆ. ಜನರಂಜನೆ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 8:45. ಇದೀಗ ವಚನಗಳನ್ನು ಕೇಳುವ ಸಮಯ. ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಟ್ಟ ಶ್ರೇಷ್ಠ ಮತ್ತು ಮೌಲಿಕವಾದ ಕೊಡುಗೆ ವಚನಗಳು. ಅಂತಹ ವಚನಗಳಲ್ಲಿ ಮೊದಲಿಗೆ ಕೇಳೋಣ ಬಸವಣ್ಣನವರ ಒಂದು ವಚನ.

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯಿದೆ, ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸವಿ ಸವಿ ನೆನಪು.
5: ಹಾಡು ಹಳೆಯದಾದರೇನು, ಭಾವ ನವನವೀನ. ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು.

ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ

ಇದುವರೆಗೂ ವಚನಗಳನ್ನು ಕೇಳಿದ್ರಿ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. FM ಸಮಯ ಸರಿಯಾಗಿ 9 ಗಂಟೆ ಆಗುತ್ತಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಿವಿರಿ. ನಂತರ 9:15 ನಮ್ಮ ನಿಲಯದಿಂದ ಲಘು ಸಂಗೀತವನ್ನು, 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿವಿರಿ. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ. FM ಸಮಯ 8:59:44.

ಇದೀಗ ಕೇಳಿ ಬೇಂದ್ರೆಯವರ ಮತ್ತೊಂದು ಕವಿತೆ, ಶ್ರಾವಣ ಕವನ ಸಂಕಲನದ ಕವಿತೆ. ಹಾಡಿದ್ದಾರೆ ಸಂಗೀತ ಕಟ್ಟಿ

0: ಕೇಳಿದ್ರೆ ಇದುವರೆಗೂ ನಿಲ್ಲಿದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ ಗಳ ತರಂಗಾಂತರಗಳಲ್ಲಿ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗದ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾವಗೀತೆಯನ್ನು ಬೇರೆ ಅಂದರೆ ದರಾ ಬೇಂದ್ರೆಯವರ ರಚನೆಯ ಭಾವಗೀತೆಗಳನ್ನು ಕೇಳಿದ್ರಿ. ಸಂಗೀತದ ಸಹಚರಿಯೊಂದಿಗೆ ಲಘು ಸಂಗೀತದೊಂದಿಗೆ ಕೇಳಿದ್ರಿ. ಸಮಯ ಸರಿಯಾಗಿ 9:30 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಭಾರತಿ ಕೇಳಿ ಕನ್ನಡ ಭಾರತಿ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನ ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು. ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
3: ನಮಸ್ಕಾರ ಮೇಡಮ್.
2: ಶ್ರೀಪಾದ್ ಶೆಟ್ಟಿ ಅವರ ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದದ್ದು ಹೊನ್ನಾವರದಲ್ಲೇನೆ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
3: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವ್ರಿಗೆ ಸಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವ್ರ ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು. ಅದು ತಗೊಳ್ಳಿ ಅಂತ ಹೇಳಿದ್ರು, ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯೋದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚೋದು, ಬರೆಯೋದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ ಹಚ್ಚಿದವರು ನಮ್ಮ ಗುರುಗಳು ಜಯರಾಮ್. ಆ ನಂತರ ಅದು ಮುಂದುವರಿತಾ ಹೋಯ್ತು. ನಾನು ಅದಕ್ಕೂ ಮೊದಲೇನೆ ಸ್ವಲ್ಪ ಬರೀತಾ ಇದ್ದೆ ಎಲ್ಲೋ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನ, ದಾಸರ ಹಾಡುಗಳನ್ನ, ವಚನಗಳನ್ನ ಎಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುಬುದ್ಧವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
2: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ ತಮ್ಮ ಸಾಹಿತ್ಯ.
3: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುಬಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳಿಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತು ಅವನು ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತೂ ಯಾವಾಗ ಹೇಗೆ ಉತ್ತರಿಸ್ಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು ಒಂದು ಆ ಕುತೂಹಲದಿಂದ ಅದು ನನ್ನ ಒಳಗೆ ಸೇರ್ಕೊಳ್ತು.
2: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
3: ಹೌದು, ಮೊದಲ ಕವನ ಸಂಕಲನ.
2: ನಿಸರ್ಗ ಜಲಪಾತಗಳು,
3: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
2: ಕಡಲ ಒಡಲಲ್ಲಿ
3: ಬಿತ್ತು
2: ಮೌನ ಕಣಿವೆಯ ಒಡಲು. ಅಂದ್ರೆ ಈ ಒಂದು ಟೈಟಲ್ ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ ಗಳನ್ನ ನೋಡಿದ್ರೆ ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ.

0: ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರುತ್ತೆ.
1: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು. ನಾವು ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ, ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರು ಶ್ರೀಪಾದ, ಇಂತ ಶರಾವತಿ ಮಡ್ಲಲ್ಲಿದ್ಯ ನೀನು, ನಿನ್ನೂರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವ್ದು ನಿನ್ನನ್ನು ತಟ್ಟುದಿಲ್ವೇನೋ ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲೇ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುದು, ಆಮೇಲೆ ಪರಿಹಾರದ ನಾಟಕ ನಡೆಯುವುದು, ಆಮೇಲೆ ಏನಾಗುತ್ತೆ, ಈ ಯಾರಿಗೂ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡು ಹೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಹಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರುವುದಿಲ್ಲ. ಅವರ ಕರುಳು ಕೂಗುವ ಆಕ್ರಂದವನ್ನು ಕಂಡು ನಾನು ಬರೆದೆ, ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು. ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳು ಮಡಿಲಲ್ಲಿ ಅವಳು ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ಅನ್ನಿಟ್ಟುಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದ್ರೆ, ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯೆಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದ್ರೆ ಯಾರು ಮರವನ್ನು ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಏನೋ ಕೃತಕ ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ, ಅದು ಅವನು ಒಬ್ಬನಿಗೆ ನಾಲ್ಕು ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬಹುದು, ಆದ್ರೆ ಬಡವರಿಗೆ ಎಷ್ಟು ಕಷ್ಟ. ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
0: ಹೌದು, ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ. ಅಂದ್ರೆ ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬೋದು.
1: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ. ಸರ್ವಜ್ಞಂದು ಈ ಸರ್ವಜ್ಞ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ. ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವು ಇಷ್ಟು ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ಮ ಜಾತಿಯವರು ಸತ್ತೋದ್ರೆ ಕೇಳ್ತಾರೆ. ಸಾಯುವರೆಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭಾವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನು ಹೊಗಳುತ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತೇಳಿ ನನ್ನ ಗುರುಗಳಾದ MB ಕೊಟ್ರಶೆಟ್ಟಿಯವರು, ಮಹಾದೇವ್ ಕೊಟ್ರಶೆಟ್ಟಿಯವರು ಬಹಳ ಎಳೆ ವಯಸ್ಸಿನಲ್ಲಿ ತೀರೋದ್ರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ರು. ಏ ನೀ ಇಲ್ಲಿ ಇರಬಾರ್ದು, ನೀನು ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಮ್ ವ್ಯವಸ್ಥೆ ಮಾಡ್ತೇನೆ ಅಲ್ಲೋಲ್ಲಿಗೆ ವಿಧಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ಬಿಟ್ಟು. ನನಗೆ ಬಹಳ ಅಂತ ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದ್ದಾರೆ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು ಹೊರಟೋದ್ರು ಮೇಡಮ್. ಈಗ ಅವರೆಲ್ಲ ಕೊಟ್ರ ಶೆಟ್ಟಿಯವರು ಇರ್ಬೋದು, GK ರವೀಂದ್ರ ಕುಮಾರ್ ಜಸ್ಟ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಬಂದಾಗಲೂ ಅನಾಯಾಸವಾಗಿ ಅಂದ್ರೆ ಮರಣ ಅದೆಲ್ಲ ನೋವು ಎಲ್ಲೋ ಗಾಯವಾಗಿ ಉಳ್ಕೊಂಡು ಬಿಟ್ಟಿವೆ ಮೇಡಮ್. ಆದ್ರೆ ದಿನಕರ್ ದೇಸಾಯಿ ಮಾತ್ರ ನನಗೆ ಪಂಜು ಹಚ್ಚಿದವರು, ಬದುಕಿದಂತೆ ಬರೆದವರು. ಅವರು ಹೇಳ್ತಾರೆ ನನ್ನ ಚುಟುಕದ ನನ್ನದೇ, ಇವನು ಅಂಕೋಲೆಯವ ಮುದುಕಾಗಿ ಸತ್ತ, ಇವನ ಕೈಯೊಳಗಿತ್ತು ಚೌಪದಿಯ ಬೆತ್ತ. ಆ ಬೆತ್ತದ ಮೂಲಕವಾಗಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಯಾರಿಗೂ ಅವರು ಮುಲಾಜ್ ಮಾಡೋದಿಲ್ಲಾಗಿತ್ತು. ಅವರು ಎಷ್ಟು ನೇರ ಅಂದ್ರೆ ಅಷ್ಟೇ ನೇರ, ಅಷ್ಟೇ ಸರಳ, ಅಷ್ಟೇ ಸಹಜ. ಬಡವರು ಕಂಡ್ರೆ ಅವ್ರ ಕರುಳು ಮಿಡಿತಾ ಇತ್ತು ಅಂತ ಅಪರೂಪದ ವ್ಯಕ್ತಿ.
0: ಅಂದ್ರೆ ಬರೀ ನಾಲ್ಕು ಸಾಲಿನ ಚೌಪದಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಎಲ್ಲಾ ಸ್ತರದಲ್ಲೂ ಅವರು

0: ಚೌಪದಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ವಾತಂತ್ರ್ಯಕ್ಕಾಗಿ ಇರಬಹುದು, ಸಬಲೀಕರಣಕ್ಕಾಗಿ ಇರಬಹುದು, ಸಾಕ್ಷರತೆಗಾಗಿ ಇರಬಹುದು, ಎಲ್ಲದರಲ್ಲೂ ಚೌಪದಿಗಳು.
1: ಬಾಪೂಜಿ ನಿನ್ನ ಕೈಯೊಳಗಿತ್ತು ಕಾಂಚನದ ಸೂಚಿ, ಚಿಂದಿಯಾದರೂ ಪೃಥ್ವಿ ಹೋರಾಟದಿಂದ, ಅದನ್ನು ಹೊಲಿಯುವ ಶಕ್ತಿ ನಿನಗಿತ್ತು ತಂದೆ ಅಂತ ಹೇಳ್ತಾರೆ ಗಾಂಧಿ ಬಗ್ಗೆ. ಆಮೇಲೆ ಗಾಂಧಿ ಬಗ್ಗೆ ಒಂದು ಕವನ, ನಿನ್ನ ಪ್ರತಿಮೆಯ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಮರಣದೊಳಗಿರಲಿ ಅದರ ಅರ್ಥ, ನಿನ್ನ ಭಸ್ಮಕ್ಕೆ ಬೇಕಿಲ್ಲ ಕಾಶಿ ಗೋಕರ್ಣ, ಲೋಕವನೇ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ.
0: ನೋಡ್ರಿ
1: ಎಂತ ಮಾತು ಗಾಂಧಿ ಬಗ್ಗೆ ಅವರು ಬರೆದಿರುವಂತ ಒಂದು.
0: ನಿಜವಾಗ್ಲು
1: ಹೌದು.
0: ಈಗ ತಾವು ದಿನಕರ್ ದೇಸಾಯಿ ಅವರ ಒಂದು ಬದುಕು ಬರಹ, ಅದರ ಮೇಲೆ ತಾವು ಮಹಾಪ್ರಬಂಧವನ್ನು ಕೂಡ ಬರೆದಿದ್ದೀರಿ. ಅದರ ಜೊತೆಗೆ ದಿನಕರ ದೇಸಾಯಿ ಅವರ ಚೌಪದಿಗಳಲ್ಲಿ ಏನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಅದ, ಒಂದು ಸಾಮಾಜಿಕ ಬದಲಾವಣೆ ಆಗಬಹುದು, ಈ ತರದಲ್ಲಿ ಹಲವಾರು ಪ್ರಕಟಣೆಗಳನ್ನ ತಾವು ತಗೊಂಡ್ ಬಂದಿದ್ದೀರಿ.
1: ತೋರಣ ಅಂತ ನಾನು ರವೀಂದ್ರ ಕುಮಾರ್ ಅವರೇ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರು ಆಕಾಶವಾಣಿ ವೃತ್ತಿಯಿಂದ ಚುಟುಕ ಚಿಂತನ ಅಂತಲೇ ಒಂದು ಕಾರ್ಯಕ್ರಮ ಕೊಟ್ಟು ದಿನಕರ್ನ ಚುಟುಕುಗಳ ಬಗ್ಗೆ ಮಾತನಾಡಿಸಿದ್ರು. ಅದರಲ್ಲಿಯೂ ಸಹ ಒಂದೊಂದು ಚುಟುಕ ಹೇಗಿದೆ ಅಂತ ಅದರ ಅರ್ಥವನ್ನು ಹುಡುಕ್ತಾ ಹೋಗಿದ್ದೆ. ಅದು ಹೇಗೆ ಅಂದ್ರೆ, ಕಿರಿದರೋಳು ಪಿರಿದರ್ಥದ ಚಳಕ ಅಂತೇಳಿ, ಅತ್ಯಂತ ಸಣ್ಣ ವಾಕ್ಯದಲ್ಲಿ ಗಹನವಾದ ಗಂಭೀರವಾದ ಬದುಕಿಗೆ ಪೂರಕವಾದ ಸತ್ಯವನ್ನು ಸಾತತ್ಯವಾಗಿ ನುಡಿದವರು ದಿನಕರ್ ದೇಸಾಯಿ. ಯಾಕಂದ್ರೆ ಅವರ ರೀತಿನೇ ಹಾಗೆ. ಅದಕ್ಕೆ ಅವರು ಚುಟುಕ, ಅವರು ಬರೆದ ಕವಿತೆಗಳು ಸಹ ಚುಟುಕದ ರೀತಿಯಲ್ಲೇ ಇರ್ತವೆ. ನನ್ನ ದೇಹದ ಬೂದಿ ಗಾಳಿಯನ್ನು ತೂರಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ತನ್ನ ಬದುಕನ್ನ ಸಾವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನುವ ಇದನ್ನ ಇಟ್ಟುಕೊಂಡವರು.
0: ಈಗ ಶ್ರೀಪಾದ್ ಶೆಟ್ಟಿ ಅವರ, ನಿಮ್ಮ ಈ ಒಂದು ಪ್ರಕಟಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಿಮ್ಮ ಓದುವಿಕೆಯ ಬಗ್ಗೆ ನನಗೆ ಬಹಳಷ್ಟು ಅಗಾಧತೆ ಅನ್ನಿಸ್ತದೆ. ಅಂದ್ರೆ ಯಾವ ವ್ಯಕ್ತಿ ನಿರಂತರ ಓದುಗ ಆಗಿರ್ತಾರೆ ಅವರ ಲೇಖನಿಯಿಂದ ಮಾತ್ರ ಪುಸ್ತಕಗಳು ಹೊರಗೆ ಬರಲಿಕ್ಕೆ ಸಾಧ್ಯ?
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುಳ ಮೇಡಮ್ ಅವರೇ. ಯಾಕಂದ್ರೆ ಜನ್ನ ಕಾವ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಕಟ್ಟಿಯು ಮೇನೋ ಮಾಲೆಗಾರನು ಹೊಸ ಬಾಸಿಂಗಮಂ, ಮುಡಿಯುವ ಬೋಗಿಗಳಿಲ್ಲದೆ ಪೋಕುಮೆ ಅಂತ. ಒಬ್ಬ ಮಾಲೆಗಾರ, ಮಾಲೆ ಕಟ್ಟೋನು ಹೊಸ ಹೊಸ ಹೂ ಮಾಲೆ ಕಟ್ತಾನೆ, ಮುಡಿಯೋರು ಇಲ್ದ ಹೋದ್ರೆ ಹೇಗೆ? ಆ ಹೂ ಮಾಲೆ ಕಟ್ಟುವ ಕೆಲಸ ಮಾಡಿದೀವಿ ಹೇಗಾಗಿದೆ ಅಂದ್ರೆ ನನ್ನ ಓದು. ನಾನು ಬಾಲ್ಯದಿಂದಲೂ, ನನಗೆ ಪುರುಷೋತ್ತಿದ್ರೆ ನಾನು ಓದ್ನಲ್ಲೇ, ನಾನು ಕೆಲವೊಮ್ಮೆ ಪುಸ್ತಕ ಇಟ್ಕೊಂಡೇ ನಿದ್ದೆ ಮಾಡ್ಬಿಡ್ತೀನಿ, ಮತ್ತೆ ಕೆಲವೊಮ್ಮೆ ಪುಸ್ತಕ ಎದ್ದಾಗ್ಲೂ ಪುಸ್ತಕ ಜೊತೆಗೆ ಇರ್ತದೆ. ಜಿ ಎಫ್ ಅಥರ್ಟನ್ ಅಂತ ಒಬ್ಬ ಮೇಧಾವಿ ಹೇಳ್ತಾನೆ, ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರ್ಲಿ. ನಾವು ಪುಸ್ತಕವನ್ನು ಓದ್ತಾ ಇದ್ರೆ ಅದೊಂದು ಧ್ಯಾನ, ಅದು ನಾವು ಮತ್ತೇನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಪುಟಗಳಲ್ಲೇ ಸೇರ್ ಹೋಗ್ತೀವಿ, ಅಲ್ಲಿ ಸೃಷ್ಟಿಯಾಗುವಂತ ಜಗತ್ನಲ್ಲಿ ನಾವು ಒಂದಾಗ್ಬಿಡ್ತೀವಿ, ಅದು ದೊಡ್ಡದು. ಉದಾಹರಣೆಗೆ ಒಮ್ಮೆ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಶಿಕ್ಷಕರ ಶಿಬಿರ ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಶಿಕ್ಷಕ ವೃತ್ತಿ ಅಂದ್ರೆ ಕಬ್ಬು ಕೊಟ್ಟು ದುಡ್ಡು ಕೊಟ್ಟಂಗೆ ಅಂತ. ಅವನು ಪಾಠ ಮಾಡುದು ಅಂದ್ರೆ ಅವನಿಗೆ ಕಬ್ಬು ತಿಂದಂಗೆ, ಅವನಿಗೆ ತಿಂಗಳ ವೇತನ ಇದೆಯಲ್ಲ, ಆ ಕಬ್ಬು ತಿಂದದಕ್ಕೆ ಸಿಕ್ಕ ಪಗಾರು ಅದು ಒಂದು ರೀತಿ. ಅದೇ ರೀತಿ ನಾನು ದಿನಕರ್ ದೇಸಾಯಿ ಬಗ್ಗೆ ಬರಿತಾ ಹೋದಾಗ ನನ್ನನ್ನ ನಾನು ಕಳ್ಕೊಂಡೆ, ನಾನು ಅವರ ಬೆಳವಣಿಗೆಯಲ್ಲಿ ನಾನು ಒಂದು ಅವರ ಜೊತೆಗೂಡಿದೆ. ಅವರ ಆದರ್ಶಗಳು, ಅವರ ಆಶಯಗಳು, ಅವರ ಬದುಕಿನ ರೀತಿಗಳು, ಅವರ ನೀತಿಗಳು, ಇವೆಲ್ಲವೂ ನನ್ನನ್ನ ದಿನದಿಂದ ದಿನಕ್ಕೆ ಬೆಳೆಸಿದೆ. ಕೆಲವೊಮ್ಮೆ ಪಿ ಎಚ್ ಡಿ ಬಗ್ಗೆ ಹಾಮೆ ನಾಯಕರು ಒಂದ್ಸಲ ಹೇಳಿದ್ರು, ಪಿ ಎಚ್ ಡಿ ಅಂದ್ರೆ ಪೀಕ್ ಅವರ್ ಡಿಗ್ರಿ ಅಂತ. ಆ ಡಿಗ್ರಿ ನಮ್ ಗರೀಶ್ ಕಾಕಿಣಿ ಅವರು ನನ್ನ ಥೀಸಿಸ್ಗೆ ಚಂದ ಬೆನ್ನುಡಿ ಬರ್ದಾರ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ರು, ಶ್ರೀಪಾದ್ ಶೆಟ್ಟಿ ಇಷ್ಟೆಲ್ಲ ನೀವ್ ಹೆಂಗ್ ಬರೀತೀರಿ, ಇಷ್ಟ ಹೆಂಗ್ ಓದ್ತೀರಿ, ನಂಗೆ ಆಶ್ಚರ್ಯ. ನಮ್ ಬಹಳ ಜನ ಲೆಕ್ಚರ್ಸ್ ಪಾಸ್ಬುಕ್ ಓದ್ತಾರೆ, ಮತ್ ಚೆಕ್ ಬುಕ್ ಮಾತ್ರ ಬರೀತಾರೆ ಅಂತ. ಅವ್ರು ಹೇಳದ ಮಾತು ಕಾಯ್ಕಿಣಿಯನು ಹಂಗೆ, ಅವ್ರು ಇಡೀ ದಿನ ಓದ್ತಾ ಇದ್ರು. ನಿಜವಾಗ ಅವ್ರಿಗೆ ಪಂಪ ಪ್ರಶಸ್ತಿ ಸಿಗ್ಲಿಲ್ಲ, ಅವ್ರಿಗೆ ಏನೇನೆಲ್ಲ ಸಿಗ್ಬೇಕಿತ್ತು, ಆ ಮನುಷ್ಯ ಉತ್ತರ ಕನ್ನಡದಲ್ಲಿ ಹುಟ್ಟು ಕಾರಣಕ್ಕಾಗೇ ಸಿಗ್ಲಿಲ್ವೇನೆ. ನಮ್ಗೆಲ್ಲರ ಕತೆ ಅದೇ. ಈಗ ನಮ್ ಜಯಂತ ಈಗ ಬೆಂಗಳೂರಿಗೆ ಹೋಗಿ ಅವ ಅಷ್ಟು ಸುದ್ದಿ ಆದ, ಮತ್ತೆ ಆತ ಒಂದು ರೀತಿಯಲ್ಲಿ ಶೈನ್ ಆದ, ಅದು ಇಲ್ಲೇ ಉತ್ತರ ಕನ್ನಡದಲ್ಲಿ ಇದ್ರೆ. ನಮ್ಮ ನಾಗೇಶ್ ಹೆಗಡೆ ಬಕ್ಕೆ ಮನೆ ಬಾಳ ಚಂದ ಹೇಳ್ತಿದ್ರು, ದೊರೆಸ್ವಾಮಿ, ವ್ಯಾಸರಾವ್ ನಿಂಜೂರು ಮತ್ತು ಮಾಧವ್ ಗಾಡುವಿಳೆ ಎಲ್ಲ 84ರಲ್ಲಿ ಅಂಕೋಲೆಗೆ ಬಂದಿದ್ರು, ಅವರಿಗೆಲ್ಲ ಆತಿಥ್ಯ ನೋಡ್ಲಿಕ್ಕೆ ಕಾಲೇಜಿನ ಆಡಳಿತ ನನಗೆ ಒದಗಿಸಿತ್ತು. ಆವತ್ತು ನಾಗೇಶ್ ಹೆಗಡೆ, ಶ್ರೀಪಾದ್ ಶೆಟ್ಟರೆ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಲ್ರ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅದು. ಈಗ ಯಾವ್ದ್ರಲ್ಲಿ ಬಂದ್ರು ಕೊನೆಗೆ ಬರುವ ಹೆಸರೇ ಅದೇ, ನಮ್ ಜಿಲ್ಲೆ ಹೆಸರೇ ಅದು, ಮೊದ್ಲು ಬರುವುದಿಲ್ಲ. ಆಮೇಲೆ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಈಗ ನೋಡ್ರಿ, ಕೆಲವರು ಯಾವ್ದೋ ಒಂದು ಪುಸ್ತಕ ಬರೆದ್ರೆ ಅದಕ್ಕೆ ಯಾವ ಪ್ರಶಸ್ತಿಗೆ ಎಲ್ಲಿಗೆ ಯಾವಾಗ ಯಾರಿಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಎಲ್ಲಿ ಸೆಮಿನಾರ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಯಾವ ಕಮ್ಮಟ ಮಾಡಿಸ್ಬೇಕು ಮಾಡ್ತಾರೆ, ಅದು ಯಾರಿಂದ ಎಲ್ಲಿ ಪ್ರಶಸ್ತಿ ಬರ್ತಾ ಅಂತ ಅಲ್ಲಿ ಮೊದ್ಲು ಅವ್ರ ಜನ ಕಳ್ಸ್ ಮಾಡಿಸ್ತಾರೆ. ನಾವು ಅಂತದ್ದೇನು ಮಾಡ್ಲೇ ಇಲ್ಲ ಮೇಡಮ್. ಅದು ಬಹಳ ಚಂದವಾಗಿ ಕುವೆಂಪು ಹೇಳುದು, ಕವಿ ಗರಸು ಗಿರಸುಗಳ ಋಣವಿಲ್ಲ, ಅವನ ಅಗ್ನಿ ಮುಖಿ ಯಾವ್ದು ಯಾರೇನು ಕೊಡುದು ಬೇಡ, ನಂಗೆ ಈ ಪ್ರಕೃತಿ ಕೊಟ್ಟಿದೆ, ನಿಮ್ಮಂತವ್ರ ಪ್ರೀತಿ ನನಗೆ ಕೊಟ್ಟಿದೆ. ಯಾರು ಓದ್ತಾರಲ್ಲ, ಓದಿದ್ರು ಒಂದು ಪ್ರೀತಿಯಿಂದ ನಾನು ಹೇಳಿದ್ರು.

0: ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ. ಈ ಸತ್ತೋದ್ಮೇಲೆ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಆದ್ರೆ ಬದುಕಿದ್ದಾಗ ಎಲ್ಲರೂ ಆಡೋ ಒಳ್ಳೆ ಮಾತುಗಳು ಇರ್ತಾವಲ್ಲ ಅದೇ.
1: ಹೌದು ಮೇಡಮ್. ಈಗ ತಮಗೆ ಮತ್ತೆ ಆಕಾಶವಾಣಿಗೆ ಒಂದು ಅವಿನಾಭಾವ ಸಂಬಂಧ, ಎಷ್ಟೋ ವರ್ಷಗಳಿಂದ ತಾವು
0: 70 ದಶಕದಿಂದ MSK ಪ್ರಭು ಅವರು ನನ್ನನ್ನು ಕರೆಸಿ ಮಾತಾಡ್ತಿದ್ರು. ಆಗ ಇಲ್ಲಿ ಬರ್ತಾ ಇದ್ವಿ. ಆಗ ಇವರಿದ್ರು ಬಹಳ ಹಿರಿಯರೊಬ್ರು, ನಮ್ಮ ಬೆಳ್ಳಕ್ಕೆ ಅವ್ರ ತಂದೆ ಇದ್ರು,
1: ಯುಬಿ ಬೆಳ್ಳಕ್ಕೆ
0: ಅವರಿದ್ರು, ಆಮೇಲೆ ಹಿರಿಯರೆಲ್ಲ ಇದ್ರು ಮೇಡಮ್. ಆಗ ಹಾಗೆ MSK ಪ್ರಭು ಅವರು ನನಗೆ ಒಂದು ರೇಡಿಯೋ ಟಾಕ್ ಕೊಟ್ಟಿದ್ರು, ಚಿಲ್ಡ್ರನ್ಸ್ ಮೇ ನಾಟ್ ಬಿ ಪ್ಯಾಂಪರ್ಡ್ ಟು ಬಿ ಮೇಡ್ ವರ್ಕ್ ಹಾರ್ಡ್ ಅಂತ. ಅದ್ರ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ನೀವು ಒಂದು ಭಾಷಣ ಮಾಡಿದೆ, ಬಹಳ ಚೆನ್ನಾಗಿ. ಮಕ್ಕಳನ್ನ ಮುದ್ದಿಸಬಾರ್ದು, ಅವ್ರನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಇಷ್ಟೆಲ್ಲ ಮಾಡುವ ಮಕ್ಕಳನ್ನ ಕೆಲವೇ ನಾವು ಮುದ್ದಿಸಿ ಅವ್ರು ಕೆಲವೇ ಯಾವ ಟ್ರ್ಯಾಕ್ ನಲ್ಲಿ ಹೋಗ್ತಾರೋ ಹೋಗ್ಲಿ, ಅಥವಾ ನಮಗೆ ಈ ಸಬ್ಜೆಕ್ಟ್ ಯಾಕೆ ಬರ್ತದಪ್ಪ ಅನ್ನುವಂಗೂ ಆಗಿರ್ತದೆ.
1: ಈಗ ಅಂದ್ರೆ ಅಷ್ಟು ನೀವು 70ರ ದಶಕದಿಂದ ಆಕಾಶವಾಣಿಗೆ ಬರ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಕೂಡ ತಮ್ಮ ಹಲವಾರು ಭಾಷಣಗಳು, ಚಿಂತನೆಗಳು,
0: ರಾಷ್ಟ್ರೀಯ ಕವಿಗೋಷ್ಠಿ
1: ಅದನ್ನೇ ನ್ಯಾಷನಲ್ ಸಿಂಪೋಸಿಯಂ ಆಫ್ ಪೋಯೆಟ್ಸ್ ಅದ್ರಲ್ಲಿ ಕೂಡ ಭಾಗವಹಿಸಿದಿರಿ, ಯುಗಾದಿ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಯುವ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ. ಅಂದ್ರೆ ಆಗಿನಿಂದ ನೀವು ಈ ಬಾನುಲಿಯ ಒಂದು ಒಡನಾಟದಲ್ಲಿ ಇದ್ದೀರಿ. ಇವತ್ತು ನಮ್ಮ ಬಾನುಲಿ
0: ನನ್ನ ಬೆಳೆಸದ್ದು ಧಾರವಾಡದ ಬಾನುಲಿ, ಅದಕ್ಕೆ ಆಮೇಲೆ ಕಾರವಾರ ಆಯ್ತು ಬಿಡಿ. ಅದಕ್ಕೆ ನಾನು ನಿಜವಾಗಿ ನತಮಸ್ತಕನಾಗ್ತಾ ಇದ್ದೇನೆ. ನನ್ನ ಏನಿಲ್ರಿ, ನನ್ನ ಅಪರಂಪಾರವಾದ ಕೃತಜ್ಞತೆ ಸಲ್ಲಿಸ್ತಾ ಇದೆ. ಇಲ್ಲಿ ಬಂದವರೆಲ್ಲರೂ ಹಾಗೆ ಒಳ್ಳೆಯವರು. ಈ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿಯನ್ನು ಮಾತಾಡ್ತಾರೆ, ಉತ್ತಮರ ಬದುಕು ಎಂದರೆ ಶ್ರುತಿ ಮಾಡಿಟ್ಟ ವೀಣೆಯಂತೆ, ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ. ಹಾಗೆ ಇಲ್ಲಿ ಬಂದು ಎಲ್ಲರೂ ನನ್ನ ಪ್ರೀತಿಯನ್ನು ನೋಡ್ಕೊಂಡಿದ್ದಾರೆ. ಇವನಾರವೇ ಎನ್ನದಿರಯ್ಯ, ಇವನಮ್ಮವ ಇವನ ಅನ್ನುವಂತೆ ನನ್ನನ್ನ ಆಕಾಶವಾಣಿಯವರೆಲ್ಲ ಬರಮಾಡ್ಕೊಂಡಿದ್ದಾರೆ. ಅದು ನನಗೆ ಬಹುಶಃ ಇಷ್ಟು ವರ್ಷ ಬದುಕಲಿಕ್ಕೂ ಕಾರಣ ಆಗಿರ್ಬೋದು.
1: ಅಲ್ಲ, ಅದು ಹೇಗೆ ಅಂದ್ರೆ ಸರ್, ಎರಡು ಕೈಗಳ ಚಪ್ಪಾಳೆ ಇದ್ದಾಗೆ. ತಾವು ಸಾಕಷ್ಟು ಕವನಗಳನ್ನು ಬರೆದಿದ್ದೀರಿ, ನಮ್ಮ ಕೇಳುಗರಿಗಾಗಿ ಒಂದು ಕವನ ಓದಬಹುದಾ?
0: ಹೌದು, ಖಂಡಿತ. ಕುಗಿದಿಟ್ಟ ಮೌನ ಅಂತೇಳಿ ಅದು ಕೊರೋನಾ ಸಂದರ್ಭದಲ್ಲಿ ಬರೆದದ್ದು. ಅದು ಆ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಆಮೇಲೆ ನಂದು ಸತ್ಯದ ದೀಪಗಳು ಅಂತ ಒಂದು ಕವನ ಸಂಕಲನ, ಎರಡು ಸಣ್ಣ ಕವಿತೆ ನಿಮ್ಮ. ಜನ ನಿಂತೇ ಇದ್ದಾರೆ ಅಂತ ಶೀರ್ಷಿಕೆ. ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಯಾಕೆ ನಿಂತಿದ್ದಾರೋ ಅವರು, ಹೊಟ್ಟೆಯ ಹಸಿವನ್ನು ಮೀರಿ ನಿಂತವರು, ಬಟ್ಟೆಯ ಹಸಿವನ್ನೂ ತೀರಿಸಿದವರು, ವಸತಿಗೆಂದು ಸೌಧವನ್ನು ಕಟ್ಟಿಸಿಕೊಂಡವರು, ಮನ್ನಣೆಯ ದಾಹದಲ್ಲಿ ಬಾಯಾರಿದವರು, ಯಾರದೋ ಮಾತಿಗೆ ಇನ್ನು ಯಾರದೋ ಭರವಸೆಗೆ ಹಾದಿಹೋಕನೊಬ್ಬ ಒಡ್ಡಿದ ಪ್ರಲೋಭನೆಗೆ ಮೂಗಿಗೆ ತುಪ್ಪ ಹಚ್ಚಿದವರಂತೆ ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಸುಡುವ ಬಿರುಬಿಸಿಲು, ಸುರಿವ ಬೆವರು, ನಿಂತು ನಿಂತೂ ಸೋತ ಕಾಲುಗಳು, ಜೋಣು ಹಿಡಿದರೂ ಅವರು ನಿಂತೇ ಇದ್ದಾರೆ, ಜೋಮು ಹಿಡಿದರು ಅವರು ನಿಂತೇ ಇದ್ದಾರೆ. ಯಾಕೆ ನಿಂತಿರುವರು ಇವರು? ಅಕ್ಷಯಾಂಬರಕ್ಕೆ ಕಾದ ದ್ರೌಪದಿಯಂತೆ ಇವರು, ರೇಷನ್ನು ಅಂಗಡಿಯ ಸರತಿ ಸಾಲಿನವರಲ್ಲ, ನೋಟುಗಳ ಬದಲಾವಣೆಗೆ ಬ್ಯಾಂಕಿಗೆ ಬಂದವರಲ್ಲ, ಮಂತ್ರಿ ಮಾನ್ಯರ ಭರವಸೆ ಹಾರೈಸಿ ಬಂದವರಲ್ಲ, ಸ್ವಾಮಿ ಪೀಠಾಧಿಪತಿಗಳ ಕಾಣ ಬಂದವರಲ್ಲ, ಸರ್ಕಸ್ಸಿನ ಚಮತ್ಕಾರವನ್ನು ನೋಡ ಬಂದವರಲ್ಲ, ಬೀದಿ ಜಗಳವ ಕಾಣಲೆಂದು ಬಂದವರೂ ಇವರಲ್ಲ. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಸ್ಫೋಟಗೊಳ್ಳದ ಬಾಂಬಿನಂತೆಯವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು, ಇನ್ನು ನಿಂತೇ ಇಹರು, ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ, ಸಂಭವಾಮಿ ಎಂದರೆ ಏನೆಂದು ಅರಿಯದವರು, ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ, ಪ್ರಶ್ನಾರ್ಥಕದಂತೆ, ಉದ್ಘಾರ ವಾಚಕದಂತೆ. ಈ ಜನ ಎಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸಕ, ಅದವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಗಾರ ನಿಂತೆ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲನದಿಂದ. ಇನ್ನೊಂದು ಕವಿತೆ, ಬಾಡದ ಹೂವು ಅಂತ. ಹೂವು ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ
1: ಆರ್ಟಿಫಿಷಿಯಲ್
0: ಹೂವು ಅಂತ ಹೇಳ್ತು. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂವು. ಕನಕದಾಸರು
1: ಬಾಡ,
0: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಗುರುವಿತ್ತ ಬಾಳೆಹಣ್ಣನ್ನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆ ಹಣ್ಣಾಯಿತೇನು, ಬಾಳೆ ಹಣ್ಣಾಯಿತೇನು, ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ, ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು, ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ, ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ, ನಳ ಚರಿತೆಯನ್ನು

ರೂಪಿಸಿದ ಕವಿಕುಲದ ರನ್ನಮಣಿಯೇ, ಕನಕನಾಗುವ ತಿಮ್ಮಪ್ಪ, ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ. ವರಕವಿಗಳೆದುರು ನರಕವಿಗಳ ತೋರಬಾರದು ಎಂದ ದಾಸವರೇಣ್ಯನೆ, ಜನಮನದ ಮಾತಿಗೆ ಮಾತ ಕೊಟ್ಟವನೆ. ಆರು ಹಿತವರು ಎಂದು ನಂಬಬೇಡ, ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೆ. ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವು ತುಡಿದಂತ ಬಾಡದ ಹೂವೆ, ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು?

0: ಸೋಳವನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವು ತುಡಿದಂತ ಬಾಡದ ಹೂವೆ ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು? ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು?
1: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ್ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
0: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ, ಓದೋರೆಲ್ಲ ವಾಟ್ಸಪ್ ಓದೋರು, ಕವಿತೆ ಬರೆದು ವಾಟ್ಸಪ್ ಓದಲ್ಲೇ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗ್ಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ, ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗ್ಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ ಸತತಾಭ್ಯಾಸಂ, ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಗೆ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೊಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅವನು ಹೀಗೀಗ್ ಮಾಡ್ಬೇಕು, ಅವನು ಕಾವ್ಯ ಓದ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಬರ್ದನ್ ಇನ್ನೊಬ್ಬರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು. ಹಾಗೆ ಮಾಡ್ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
1: ಅದು ಯಾರು ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
0: ಕೂಡಲೇ ಪ್ರಶಸ್ತಿ ಬರಬೇಕು,
1: ಪ್ರಶಸ್ತಿ ಬರಬೇಕು, ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು.
0: ಹೌದು
1: ಅನ್ನೋದು ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ
0: ಯಾರು
1: ಜನ ಸಿದ್ಧರಾಗಿಲ್ಲ.
0: ಬೇಂದ್ರೆ ಎಲ್ಲ ಹುಟ್ಟ ಕವಿಗಳು.
1: ಹೌದು,
0: ಅವ್ರು ಕುಣಿಯೋಣು ಬಾರ ಕುಣಿಯೋಣು ಬಾರ, ಆಕಾಗಿ ಈಕಾಗಿ ಯಾಕಾಗಿ ಬೇಕಾಗಿ ಸಾಕಾಗಿ ಕುಣಿಯೋಣು ಬಾರ, ಅಲ್ಲಿಗೆ ಇಲ್ಲಿಗೆ ಎಲ್ಲಿಗೆ ಮಲ್ಲಿಗೆ ಕುಣಿಯೋಣ, ಶಬ್ದಗಳನ್ನೇ ಕುಣಿಸ್ತಾ ಇದ್ರು. ಅವರು ವರಕವಿ, ಶಬ್ದಗಾರುಡಿಗ. ಹಾಗೆ ಕುವೆಂಪು ಹಾಗೆ ಅವರು ಬ್ರಹ್ಮ ಮಾನಸ ಮಹದ್ ಗರ್ಭ ಸಂಭವೆ ಭವ್ಯಾನಂದ ಪ್ರಭವೆ ವಿಭವೆ ಶಾರದೆ ಭಾವಚಿಂತಾಕನಿ ಹೇಳು ವೀಣೆ ಹೇಳು ಹೇಳು ಮುಂದಣ ಕಥಾ ವಿಸ್ತರಮಂ ಅಂತ ಚಿತ್ರಾಂಗದ ಕಾವ್ಯದಲ್ಲಿ ಕೇಳ್ತಾರೆ. ಇದೆ ಅವರೆಲ್ಲ ಕವಿಗಳಾಗೇ ಇದ್ದವರು. ಯಾಕಂದ್ರೆ ಈ ಎರಡು ರೀತಿ ಕವಿಗಳು, ನರ ಕವಿಗಳು ಬೇರೆ, ವರ ಕವಿಗಳು ಬೇರೆ. ಈಗ ಮಾಡೋರೆಲ್ಲ ನರ ಕವಿಗಳು ಬರೆದಿದ್ದೆಲ್ಲ, ಆದ್ರೆ ಅವರು ವರ ಕವಿಗಳು.
1: ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಶ್ರೀಪಾದ್ ಶೆಟ್ಟಿ ಅವರು, ತಮಗೆ ಈಗ ಎಷ್ಟು ವಯಸ್ಸು?
0: ನಂಗೀಗ 71 ಮೇಗೆ 72 ಪದಾರ್ಪಣೆ ಮಾಡ್ತಾ ಇದ್ದೀನಿ.
1: ಈ 70 ವಯಸ್ಸಿನಲ್ಲಿ ಇಷ್ಟೊಂದು ಚುಟು ಚುಟು ಆಗಿ ಒಂದು ಜೀವನ ಪ್ರೀತಿ ಉತ್ಸಾಹ, ಇವತ್ತಿಗೂ ಕೂಡ ನಿರಂತರ ಓದು, ಒಟ್ಟು ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದೆಯಲ್ಲ, ಏನು ಇದರ ಗುಣ?
0: ನನ್ನ ತಾಯಿ ನನಗೆ ದೀಪಸ್ತಂಭ. ನನ್ನ ತಾಯಿ ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಮಾನಸಿಕ ಅಸ್ವಸ್ಥಲಾಗಿ ಇಡೀ ದಿನ ಮಾತಾಡ್ತಿದ್ಲು, ಹಾಡು ಹೇಳ್ತಿದ್ಲು. ಅದು ಎಷ್ಟು ಜೀವನ ಪ್ರೀತಿ ಅಂದ್ರೆ ಅಡುಗೆ ಮಾಡ್ತಿದ್ಲು, ಆಮೇಲೆ ದೇವ್ರ ಪೂಜೆ ರಾತ್ರಿ ಮಧ್ಯಾಹ್ನ 3 ಆದ್ರೂ ಪೂಜೆ ಮಾಡ್ತಿದ್ಲು. ಒಂದ್ಸಲ ನಾನು ಅಂಕೋಲೆಯಿಂದ ಬರುವಾಗ ನಮ್ಮ ಮನೆ ಹತ್ರ ಕೋಡಿ ಇದೆ, ಬಾಳಕ್ಕೆ ಒಂದು ಆಳು ಆಳ, ಅದು ಅಲ್ಲಿಂದ ಮಣ್ಣು ತೆಗೆದು ಮ್ಯಾಲ ಹಾಕ್ತಿದ್ಲು. ನಿಜ, ಅವಳಿಗೆ ಎಷ್ಟು ಮೆಮರಿ ಅಂದ್ರೆ ಊರಲ್ಲಿ ಯಾರು ಗರ್ಭಿಣಿಯರು, ಯಾರಿಗೆ ಎಷ್ಟು ಮಕ್ಕಳಾಗ್ರೆ, ಯಾರು ಹೆಂಗಿದ್ದಾರೆ, ಎಷ್ಟು ಜೀವನ ಪ್ರೀತಿ. ಬಹುಶಃ ಅದು ನನಗೆ
1: ಅಲ್ಲ, ನಿಮ್ಮ ಜ್ಞಾಪಕ ಶಕ್ತಿನೂ ಕೂಡ ನನಗೆ ಬಹಳಷ್ಟು ಆಗಾಧ ಅನ್ನಿಸ್ತದೆ. ಯಾಕಂದ್ರೆ ಈಗಲೇ ನಮ್ಮ ಸಂದರ್ಶನದಲ್ಲಿ ತಾವು ಎಲ್ಲ ಕವಿಗಳ ಕವನಗಳನ್ನು ಅಷ್ಟು ನಿರರ್ಗಳವಾಗಿ ಏನೂ ನೋಡ್ಲಾರ್ದನೆ ಹೇಳ್ತಾ ಇದ್ದೀರಿ.
0: ಏನೋ ಅದು ಖಂಡಿತ, ಅದು ದೈವಾನುಗ್ರಹ ಮತ್ತೆ ಶ್ರೀಧರ ಅನುಗ್ರಹನೂ ಇದೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ರೈತರು, ಬಡವರು, ಮತ್ತೆ ಯಾರಿಗೂ ಹಾಳು ಮತ್ತು ಕೇಡ್ ಹಾರೈಸಿದವರೇ ಅಲ್ಲ. ಬಾಬಾ ಒಂದು ಮಾತು ಹೇಳ್ತಾರೆ, ಹೆಲ್ಪ್ ಎವರ್ ಅಂಡ್ ಹರ್ಟ್ ನೆವರ್ ಅಂತ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೂ ನೋವು ಕೊಡಬೇಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂದ್ರೆ ಹರ್ಟ್ ಎವರ್ ಅಂಡ್ ಹೆಲ್ಪ್ ನೆವರ್. ಸಾಹಿತ್ಯಗಳಲ್ಲೂ ಇದೆ ಬಂದದೆ, ಇವ್ರ ಆ ಗುಂಪು ಇವ್ ಈ ಗುಂಪು, ಇವ್ ಬಲ ಇವ್ ಬೇಡ, ಇವನ್ ಇಲ್ಲಿ ಕರಿಬೇಡ, ಅವ್ನು ಎಷ್ಟೇ ವರ್ಷ ಬರೀಲಿ ಅವನಂಪು ಪಂತದವನಲ್ಲ, ಇವನು ಕರೆ ಇವ್ ನಮ್ಮ. ಹಾಗಾಗಿ ಎಷ್ಟೋ ಜನ ನಿಜವಾಗಿ ಯೋಗ್ಯತೆ ಇದ್ದವರು ಸಲ್ಲುವುದಿಲ್ಲ. ಈಗ ನಾನು ಒಂದ್ಸಲ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವಿತೆ ಓದು, ಮೊದಲು ಒಂದು ವಚನ ಸಾಲೆ, ಲಾಭಕ್ಕೆ ಲೋಭಿಸಿ ಆಶೆಗೆ ಜೋತು ಬಿದ್ದು ರಾಜದ್ವಾರದಲ್ಲಿ ಅತ್ತತ್ತ ಸುಳಿವರಲ್ಲದೆ ಇತ್ತ ಸುಳಿಯಲಾರೆ. ಹೀಗಾಗಿ ಬಹಳ ಜನ ರಾಜದ್ವಾರದಲ್ಲಿ ಅತ್ತತ್ತ ಸುಳಿಯುವುದು, ನಮಸ್ಕಾರ ಅನ್ನೋದು, ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ. ಯಾವ್ದೊಂದು ಪ್ರಾಧಿಕಾರನೋ, ಮತ್ತೇನೋ, ಮತ್ತೆ ಯಾವ್ದೋ ವಿಮರ್ಶೆನೋ, ಯಾವ್ದೋ ಒಂದು ಕಮ್ಮಟ ಸಂಚಾಲಕನೋ, ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವ್ರ ಪಾದ ಪೂಜೆಗೆ ಮತ್ತು ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಗ್ತದೆ. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು, ಮಹಾಮಾನ್ಯರು, ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ ಡಿ ವಿ ಜಿ ಬಹಳ ಚಂದ ಹೇಳೋದು, ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ, ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ ಅವರಿಗೆ, ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ, ಆಮೇಲೆ ಪತ್ರಿಕೆಯವರು ಅದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ, ಇದೇ ನಡೆದದೇ ಹೊರತು ನಮ್ಮಲ್ಲಿ ನೀರು ನದಿ ಹೇಗೆ ಹರಿತಾ ಇದೆ, ಬಡವ ಹೇಗೆ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗೆ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದ್ದಾರೆ ಮೇಡಮ್?

0: ಯಾರಿಗೆ ಇಂಥ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದು ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನ ಜಾತ್ರೆ. ಅದು ಮಾಡೋ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರ್ಯಂಗಿತ ಪ್ರಜ್ಞೆಯೂ ಇರಬೇಕು. ಪರ್ಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರ್ಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸ್ಬೇಕು. ಏನು ನನಗಾಗೆ ನಾ ಇದ್ದೀನಿ, ನಮ್ಮಲ್ಲಿ ನಮ್ಮ ಗೆಳೆಯರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಆಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರ ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರ ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮ್ಗೆ ಜೆಡಿಯರ್ ದಾಸಿಮ್ಮನ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಆ ಮಾತು ನಿಜ ಆಗ್ತದೆ ಮೇಡಮ್.
1: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ತಮ್ಮ ಆಗಿದ್ದೀರಿ,
0: ನೀವು ಬಂದಿರಿ, ನಂಗೆ ಸಂತೋಷ ಮೇಡಮ್.
1: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
0: ಏನು ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನರಳ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು, ಇದೆಲ್ಲ ಸುಳ್ಳುಗಳೇ ಅವು. ಅದಕ್ಕೆ ಅದು ಈಗ ಕೆಲವೊಮ್ಮೆ ಯಾರಿಗೆ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ ನಲ್ಲಿ ನೋಡ್ರಿ, ನೀವು ಅಂತವ್ರು ಇಂಥವ್ರು ಇಂದ್ರ ಚಂದ್ರ ಜದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡುವವರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞ ತಾನೆ, ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು, ಚಾರಿತ್ರ ಸರಿ ಇರಬೇಕು, ಕೈ ನಮ್ದೇ ಸರಿ ಆಗಿರ್ಬೇಕು, ಹೇಗಿರ್ಬೇಕು ಅಂತ ಬಾಯಿಯನ್ನು ಸರಿ ಇಟ್ಕೋಬೇಕು. ಅದಕ್ಕೆ ಬೇಂದ್ರೆ ಬಹಳ ಚಂದ ಹೇಳಿದ್ರು, ಮಾತು ಮೌನದ ಪ್ರತಿಮೆ, ಮೌನ ಮಾತಿನ ದೈವ ಅಂತ. ಎಷ್ಟು ದೊಡ್ಡ ಮಾತು ನೋಡಿ, ಮಾತು ಹೇಗೆ ಬರಬೇಕು ಅಂದ್ರೆ ಮೌನದ ಮೌನವೇ ಪ್ರತಿಮೆ ಆಕಾರ ತಾಳು ಬಂದ್ರೆ ಚಂದ ಇನ್ನೊಬ್ಬರಿಗೆ, ಆದ್ರೆ ಮೌನ ಇದೆಯಲ್ಲ ಅದು ಮಾತಿನ ದೈವ ಆಗಿದ್ದಾಗ ಅದು ಸೈಲೆನ್ಸ್ ಥೌಸಂಡ್ ಮೀನಿಂಗ್ಸ್ ಅಂತಾರೆ, ಹಾಗಿದ್ರೆ ಚಂದ.
1: ಖಂಡಿತ ಸರ್, ನಿಮ್ಮ ಮಾತನ್ನ ಕೇಳ್ತಾ ಕುತ್ಕೊಂಡ್ ಬಿಟ್ರೆ ನಾವು ಲೋಕನೆ ಮರೆತು ಬಿಡ್ತೀವೋ ಏನು.
0: ಅಲ್ಲ ಮಂಜುಳ ಅಂದ್ರೆ ಹೆಸರೇ ಹಂಗಾಕರ್ ನಿಮ್ಮ ಅಪ್ಪ ಅಮ್ಮ, ಆ ನಾದ ತರಂಗಿಣಿ ಮಂಜುಳ ಜುಳು ಜುಳು ಜುಳು ಜುಳು ನಾದಂಗ್.
1: ಅಗಾಧ ಜ್ಞಾನ ಸಂಪತ್ತದ, ಮತ್ತೆ ಮತ್ತೆ ನಿಮ್ಮನ್ನ ಮಾತನಾಡಿಸೋದು, ಮತ್ತೆ ನಿಮ್ಮ ಲೇಖನಿಯಿಂದ ಮೂಡಿ ಬಂದಂತ ಲೇಖನಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸುವತ್ತ ನಾವು ಪ್ರಯತ್ನಶೀಲರಾದೀವಿ ಅಂತ ಸಂದರ್ಶನವನ್ನು.
0: ಎಷ್ಟು ಕಾಲ ಎಣ್ಣೆ ಇದೆಯೋ ಗೊತ್ತಿಲ್ಲ, ವರ್ಷ ದಿನ ನೀವು ಕರೀರಿ, ನಾ ಬರ್ತೀನಿ, ಅಲ್ಲಿವರೆಗೂ ನಮ್ ಕೆಲಸ ಮಾಡೋಣ, ನಾವು ಸಹಪಯಣಿಗರಾಗಿರೋಣ.
1: ಧನ್ಯವಾದಗಳು
0: ತುಂಬಾ ನಿಮಗೆ ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು, ಬಾನುಲಿಗೆ ನನ್ನ ನಮಸ್ಕಾರ.
2: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳಿಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಸಮಯ ಸರಿಯಾಗಿ 11:04 ಇದುವರೆಗೂ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಲಯದ

ಕಾರ್ಯಕ್ರಮಗಳನ್ನ ಈವರೆಗೆ ಕೇಳಿದ್ರಿ 102.6 ಮೆಗಾಹರ್ಟ್ಸ್ಗಳ ತರಂಗಾಂತರಗಳಲ್ಲಿ. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಇನ್ನು ನಾಳೆ ಬೆಳಗ್ಗೆ ಸರಿಯಾಗಿ ದುರ್ಗೋದಯ ಪ್ರಸಾರದೊಂದಿಗೆ ಆರಂಭವಾಗ್ತದೆ ಅಂತ ಹೇಳ್ತಾ ಈವರೆಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಸದಾಶಯದ ನವೀನ್ ಮಸ್ಕಲ್. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.